ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 7 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಸಪ್ತಮಿ ತಿಥಿ, ಶತಭಿಷ ನಕ್ಷತ್ರ, ವೈದ್ಯುತಿ ಯೋಗ, ಭದ್ರಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 9:30 ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ವೈದ್ಯರೊಂದಿಗೆ ಕ್ಯಾನ್ಸರ್ನ ಕುರಿತ ವಿಶೇಷ ಸಂದರ್ಶನ ಇರಲಿದೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಅತ್ಯಂತ ಆನಂದದಾಯಕ ಪ್ರೀತಿಯ ಭಾನುವಾರದ ಶುಭಾಶಯಗಳು. ಎಸ್, ಇವತ್ತು ಸಂಡೇ. ವಾರದ 6 ಓಟಕ್ಕೆ ಬ್ರೇಕ್ ಹಾಕಿ ಎಲ್ಲರೂ ಮನೆಯಲ್ಲಿ ಆರಾಮಾಗಿ ನಿರಾಳವಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀರಾ. ಈ ಫ್ರೆಶ್ ಆಗಿರೋ ಮುಂಜಾನೆಯನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಲ್ವಾ? ಇಂತಹ ಒಂದು ಅದ್ಭುತವಾದ ಬೆಳಗಿನ ಹೊತ್ತಿಗೆ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ನಲ್ಲಿ ನಿಮ್ಮ ಪ್ರೀತಿಯ ಬೆಳಗಿನ ಅರುಣೋದಯ ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ಮುಂಜಾನೆ ಎಷ್ಟು ಫ್ರೆಶ್ ಆಗಿದೆಯೋ ನಮ್ಮ ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ ಕೂಡ ಅಷ್ಟೇ ಕಲರ್ಫುಲ್ ಆಗಿರುತ್ತೆ. ಯಾಕೆ ಗೊತ್ತಾ? ಇವತ್ತು ನಾವು ಚಿತ್ರರಂಗದ ಒಂದು ಅದ್ಭುತ ಮಾಂತ್ರಿಕ ಲೋಕಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ. ಎಸ್, ಅದು ಎಂತಹ ಲೋಕ ಗೊತ್ತಾ? ಅಲ್ಲಿ ಭಾವನೆಗಳಿಗೆ ಧ್ವನಿಯಾಗುವ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರಿದ್ದಾರೆ. ಆ ಧ್ವನಿಗೆ ಕಿವಿಯಾಗುವಂತೆ ಸ್ವರ ಸಂಯೋಜನೆ ಮಾಡುವ ಸಂಗೀತ ಮಾಂತ್ರಿಕ ಇಳಿಯರಾಜ ಅವರಿದ್ದಾರೆ. ಮತ್ತು ಅವರಿಬ್ಬರ ನಾದಲೋಕವನ್ನು ಬೆಳ್ಳಿತೆರೆಯ ಮೇಲೆ ಕಾವ್ಯದಂತೆ ಕಣ್ಣಿಗೆ ಕಟ್ಟುವ ದೃಶ್ಯ ವೈಭವದ ನಿರ್ದೇಶಕ ಮಣಿರತ್ನಂ ಅವರಿದ್ದಾರೆ. ಯೋಚನೆ ಮಾಡಿ ಸ್ನೇಹಿತರೆ, ಇಳಿಯರಾಜ ಅವರ ಕ್ಲಾಸಿಕಲ್ ಟ್ಯೂನ್, ಅದಕ್ಕೆ ಜೀವ ತುಂಬುವ SPB ಅವರ ಗಾಯನ, ಅದನ್ನ ಕಣ್ಣು ಕಟ್ಟಿಸದೆ ನೋಡುವಂತೆ ಮಾಡುವ ಮಣಿರತ್ನಂ ಅವರ ಫ್ರೇಮಿಂಗ್, ಅಬ್ಬಬ್ಬಾ, ಈ ಮೂವರ ಕನೆಕ್ಟಿವಿಟಿ ಇದೆಯಲ್ಲ, ಅದು ಚಿತ್ರರಂಗ ಕಂಡ ಒಂದು ಅಪರೂಪದ ಅದ್ಭುತ ಇತಿಹಾಸ ಅಂತಾನೆ ಹೇಳಬಹುದು. ಸೊ ಇವತ್ತಿನ ನಮ್ಮ ಬೆಳಗಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ಮೂವರು ದೈತ್ಯ ಪ್ರತಿಭೆಗಳ ಸ್ನೇಹ, ಅವರ ಮ್ಯೂಸಿಕಲ್ ಜರ್ನಿ ಮತ್ತು ಸಿನಿಮಾ ರಂಗಕ್ಕೆ ಅವರು ನೀಡಿದ ಕೊಡುಗೆಗಳ ರೋಚಕ ಕಥೆಗಳನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಕೇಳಿ. ಹಾಗಾದ್ರೆ ಇನ್ಯಾಕೆ ತಡ, ನಿಮ್ಮ ಕಾಫಿ ಕಪ್ ಹಿಡಿದು ಹಾಗೆ ಆರಾಮಾಗಿ ಕೂತ್ಕೊಂಡಿರಿ. ಈ ಮೂರು ಜನ ಕಾಂಬಿನೇಷನ್ ನ ಸೂಪರ್ ಹಿಟ್ ಹಾಡಿನೊಂದಿಗೆ ಇವತ್ತಿನ ಜರ್ನಿಯನ್ನ ಶುರು ಮಾಡೋಣ ಅಂತ ಹೇಳ್ತಾ ಈಗ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ನ ಪ್ಲೇ ಮಾಡ್ತೀನಿ ಕೇಳಿ, ಮತ್ತೆ ಅರುಣೋದಯ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಷ್ಟೇ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ಒಂದೊಳ್ಳೆ ಅದ್ಭುತವಾದ ಟ್ರ್ಯಾಕ್ ಅನ್ನ ಕೇಳ್ಕೊಂಬಂದಿದ್ದಾಯ್ತು. ಇದು ಕೇವಲ ಒಂದು ಹಾಡಲ್ಲ ಸ್ನೇಹಿತರೆ, ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಾನೆ ಹೇಳ್ಬಹುದು. ಯಾಕೆ ಗೊತ್ತಾ? ಎಸ್ಪಿಬಿ ಅವರ ಗಾಯನ, ಇಳಯರಾಜಾ ಅವರ ಸಂಗೀತ ಮತ್ತು ಮಣಿರತ್ನಂ ಅವರ ದೃಶ್ಯ ವೈಭವದ ಕನೆಕ್ಟಿವಿಟಿ ಇರುವ ಅತ್ಯಂತ ಪ್ರಸಿದ್ಧ ಹಾಗೂ ಎವರ್ ಗ್ರೀನ್ ಕನ್ನಡ ಚಿತ್ರಗೀತೆ ಅಂತಾನೆ ಹೇಳ್ಬಹುದು. ಮಣಿರತ್ನಂ ಅವರು ನಿರ್ದೇಶಕರಾಗಿ ಚಿತ್ರಕ್ಕೆ ಕಾಲಿಟ್ಟ ಮೊದಲ ಸಿನಿಮಾ ಇದಾಗಿದೆ. ಹಾಗೆ ಇಳಯರಾಜ್ ಅವರು ಮಣಿರತ್ನಂ ಅವರ ಮೊದಲ ಸಿನಿಮಾಗೆ ಅತ್ಯಂತ ಕಡಿಮೆ ಬಜೆಟ್ ಇದ್ದರೂ ಕತೆ ಇಷ್ಟವಾಗಿ ಅದ್ಭುತವಾದ ರಾಗ ಸಂಯೋಜನೆ ಮಾಡಿಕೊಟ್ರು. ಇನ್ನ ಎಸ್ಪಿಬಿ ಅವರು ಎಸ್ ಜಾನಕಿ ಅವರ ಜೊತೆಗೂಡಿ ಈ ಹಾಡಿಗೆ ಧ್ವನಿಯಾಗಿ ಇವತ್ತಿಗೂ ಪ್ರೇಮಿಗಳ ನೆಚ್ಚಿನ ಗೀತೆಯಾಗಿ ಉಳಿಯುವಂತೆ ಜೀವ ತುಂಬಿದರು. ಸೊ ಸೇತರೆ, ಇವತ್ತಿನ ನಮ್ಮ ಬೆಳಗಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಈ ಮೂವರು ದೈತ್ಯ ಪ್ರತಿಭೆಗಳ ಸ್ನೇಹ, ಅವರ ಮ್ಯೂಸಿಕಲ್ ಜರ್ನಿ ಮತ್ತು ಸಿನಿಮಾ ರಂಗಕ್ಕೆ ಅವರು ನೀಡಿದ ಕೊಡುಗೆಗಳ ರೋಚಕ ಕಥೆಗಳನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಗಾಯಕ, ಗಾನ ಗಂಧರ್ವ, ಹಾಡುವ ಕೋಗಿಲೆ ಎಂದೇ ಖ್ಯಾತರಾಗಿದ್ದ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಎಸ್ಪಿಬಿ ಅವರು ಭಾರತೀಯ ಸಂಗೀತ ಲೋಕದ ಧ್ರುವ ತಾರೆ. ಕೇವಲ ಗಾಯಕರಾಗಿ ಮಾತ್ರವಲ್ಲದೆ ನಟರಾಗಿ, ಧ್ವನಿ ಕಲಾವಿದರಾಗಿ, ಸಂಗೀತ ನಿರ್ದೇಶಕರಾಗಿ ಹಾಗೂ ನಿರ್ಮಾಪಕರಾಗಿ 5 ದಶಕಗಳಿಗೂ ಹೆಚ್ಚು ಕಾಲ ಅವರು ಬಣ್ಣದ ಲೋಕವನ್ನು ಆಳಿದವರು. ಎಸ್ಪಿಬಿ ಅವರ ಸುದೀರ್ಘ ಜೀವನ, ಸಾಧನೆ ಮತ್ತು ಹಿನ್ನೆಲೆಯ ಬಗ್ಗೆ ಇಲ್ಲಿದೆ ಕೇಳಿ. ಎಸ್ಪಿಬಿ ಅವರು ಜೂನ್ 4, 1946 ಆಂಧ್ರಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೊನೆಟಮ್ಮಪೇಟೆ ಎಂಬ ಹಳ್ಳಿಯಲ್ಲಿ ಜನಿಸಿದರು. ತಂದೆ ಎಸ್ಪಿಬಿ ಸಾಂಬಮೂರ್ತಿ ಅವರು ಹರಿಕಥಾ ವಿದ್ವಾಂಸರಾಗಿದ್ದರು. ತಾಯಿ ಶಕುಂತಲಮ್ಮ. ತಂದೆಯಿಂದಲೇ ಇವರಿಗೆ ಬಾಲ್ಯದಲ್ಲಿ ಸಂಗೀತದ ಆಸಕ್ತಿ ಮೂಡಿತು. ಹಾಗೆ ಬಾಲ್ಯದಿಂದಲೇ ಗಾಯನದಲ್ಲಿ ಆಸಕ್ತಿ ಇದ್ದರೂ ಅವರು ಎಂಜಿನಿಯರಿಂಗ್ ಶಿಕ್ಷಣವನ್ನು ಮುಂದುವರಿಸಿದ್ದರು. ಆದರೆ ಸಂಗೀತದ ಮೇಲಿನ ಸೆಳೆತ ಅವರನ್ನು ಮದ್ರಾಸಿಗೆ ಕರೆತಂದಿತು. ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿ ಇಲ್ಲದಿದ್ದರೂ ಶ್ರುತಿ ಜ್ಞಾನ ಮತ್ತು ಅದ್ಭುತ ಧ್ವನಿ ಸಂಸ್ಕಾರ ಅವರಿಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಇವರ ಮೊದಲ ಹಾಡು 1966 ಡಿಸೆಂಬರ್ 15 ತೆಲುಗು ಚಿತ್ರ ಶ್ರೀ ಶ್ರೀ ಶ್ರೀ ಮರ್ಯಾದ ರಾಮಣ್ಣ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಗಾಯಕರಾಗಿ ಪಾದಾರ್ಪಣೆ ಮಾಡಿದರು. ಹಾಗೆ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ದು 1967 ತೆರೆ ಕಂಡ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಕನಸಲು ನೀನೆ ಮನಸಲು ನೀನೆ ಹಾಡಿನ ಮೂಲಕ ಕನ್ನಡಕ್ಕೆ ಕಾಲಿಟ್ಟರು. ಈ ಹಾಡನ್ನು ಅವರಿಗೆ ನೀಡಿದ್ದು ಖ್ಯಾತ ಸಂಗೀತ ನಿರ್ದೇಶಕ ಎಂ ರಂಗರಾವ್ ಅವರು. ಹಾಗೆ ಸ್ನೇಹಿತರೆ, ಎಸ್ಪಿಬಿ ಅವರಿಗೆ ಕರ್ನಾಟಕ ಮತ್ತು ಕನ್ನಡ ಭಾಷೆಯ ಮೇಲೆ ಅಪಾರ ಪ್ರೀತಿ ಇತ್ತು. ಅವರು ಪರಭಾಷಿಕರಾಗಿದ್ದರೂ ಕನ್ನಡವನ್ನು ಸ್ಪಷ್ಟವಾಗಿ ಅತ್ಯಂತ ಪ್ರಾವೀಣ್ಯತೆಯಿಂದ ಉಚ್ಚರಿಸುತ್ತಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರು ತಾವೇ ಹಾಡುವುದನ್ನು ನಿಲ್ಲಿಸಿದ ನಂತರ ಅವರ ಚಿತ್ರಗಳಿಗೆ ಎಸ್ಪಿಬಿ ಧ್ವನಿಯಾದರು. ಇನ್ನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಎಸ್ಪಿಬಿ ಅವರದ್ದು ಪರಕಾಯ ಪ್ರವೇಶದಂತಹ ಧ್ವನಿಯಾಗಿತ್ತು. ವಿಷ್ಣುವರ್ಧನ್ ಅವರ ನಟನೆಗೆ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಎಷ್ಟು ಹೊಂದಿಕೆಯಾಗ್ತಿತ್ತು ಅಂತಂದರೆ ಇಬ್ಬರನ್ನು ಬೇರ್ಪಡಿಸಿ ನೋಡಲು ಸಾಧ್ಯವಿರಲಿಲ್ಲ. ಹಾಗೆ ಸ್ನೇಹಿತರೆ, ಚಿತ್ರಗೀತೆಗಳಲ್ಲದೆ ಸಿ ಅಶ್ವಥ್, ಮೈಸೂರು ಅನಂತಸ್ವಾಮಿ ಅವರ ನಿರ್ದೇಶನದಲ್ಲಿ 100+ ಕನ್ನಡ ಭಾವಗೀತೆಗಳನ್ನು ಹಾಗೂ ಅದ್ಭುತ ಭಕ್ತಿ ಗೀತೆಗಳನ್ನು ಹಾಡಿ ಕನ್ನಡಿಗರ ಮನೆ ಮನ ಬೆಳಗಿದರು ಅಂತಾನೆ ಹೇಳ್ಬಹುದು. ಸೊ ಸ್ನೇಹಿತರೆ, ಈಗ ಗಾನ ಗಂಧರ್ವ ಎಸ್ಪಿಬಿ ಅವರ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಅದ್ಭುತವಾದ ಎಸ್ಪಿಬಿ ಅವರ ಸೂಪರ್ ಟ್ರ್ಯಾಕ್ ಅನ್ನ ಕೇಳಿದ್ರಿ. ಸೊ ಸ್ನೇಹಿತರೆ, ಎಸ್ಪಿಬಿ ಅವರ ಸಾಧನೆಯ ಗ್ರಾಫ್ ಬೆಟ್ಟದಷ್ಟು ದೊಡ್ಡದಾಗಿದೆ ಅಂತಾನೆ ಹೇಳಬಹುದು. ತೆಲುಗು, ಕನ್ನಡ, ತಮಿಳು, ಹಿಂದಿ, ಮಲಯಾಳಂ ಸೇರಿದಂತೆ ಸುಮಾರು 16 ಹೆಚ್ಚು ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡಿ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. ಹಾಗೆ ಒಂದೇ ದಿನದಲ್ಲಿ 21 ಕನ್ನಡ ಹಾಡುಗಳನ್ನು ಬೆಂಗಳೂರಿನ ಉಪೇಂದ್ರ ಕುಮಾರ್ ಅವರ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದು ಒಂದು ಅವಿಸ್ಮರಣೀಯ ದಾಖಲೆ ಅಂತಾನೆ ಹೇಳಬಹುದು. ಇನ್ನ ತಮಿಳಿನಲ್ಲಿ ಒಂದೇ ದಿನ 19 ಹಾಡುಗಳನ್ನು ಹಾಗೂ ಹಿಂದಿಯಲ್ಲಿ ಒಂದೇ ದಿನ 15 ಹಾಡುಗಳನ್ನು ಧ್ವನಿ ಮುದ್ರಿಸಿದ್ದರು. ಕಮಲ್ ಹಾಸನ್, ರಜನೀಕಾಂತ್, ಅನಿಲ್ ಕಪೂರ್ ಮುಂತಾದ ಮಹಾನ್ ನಟರಿಗೆ ಧ್ವನಿ ನೀಡಿದ ಹೆಗ್ಗಳಿಕೆ ಇವರದ್ದು. ವಿಶೇಷವಾಗಿ ತಮಿಳಿನಲ್ಲಿ ಕಮಲ್ ಹಾಸನ್ ನಟನೆಯ ಬಹುತೇಕ ಚಿತ್ರಗಳಿಗೆ ಇವರೇ ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ರು ಸ್ನೇಹಿತರೆ. ಜೊತೆಗೆ ಕೆಳಡಿ ಕಣ್ಮಣಿ, ಪ್ರೇಮಲೋಕ, ಮಾಂಗಲ್ಯಂ ಗೀತಾಂಗಲಂ ಮುಂತಾದ 100 ಚಿತ್ರಗಳಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಹಾಗೆ ಎಸ್ಪಿಬಿ ಅವರ ಗಾಯನ ಪ್ರತಿಭೆಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಒಲಿದು ಬಂದಿವೆ. 2001 ಪದ್ಮಶ್ರೀ ಅವಾರ್ಡ್ ಲಭಿಸಿತು. ಹಾಗೆ 2011 ಪದ್ಮಭೂಷಣ ಅವಾರ್ಡ್ ಲಭಿಸಿತು. 2021 ಮರಣೋತ್ತರ ನಂತರ ಪದ್ಮವಿಭೂಷಣ ಲಭಿಸಿತು. ಹಾಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕನಾಗಿ ಒಟ್ಟು 9 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕನ್ನಡದ ಸಂಗೀತ ಸಾಗರ ಗಾಯನ ಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಉಮಾಂಡು ಘಮಾಂಡು ಹಾಡಿನ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಸಂದಿದೆ. ವಿವಿಧ ರಾಜ್ಯ ಸರ್ಕಾರಗಳಿಂದ 100 ರಾಜ್ಯ ಪ್ರಶಸ್ತಿಗಳು ಹಾಗೂ ಗೌರವ ಡಾಕ್ಟರೇಟ್ಗಳನ್ನು ಕೂಡ ಪಡೆದಿದ್ದಾರೆ. ಇನ್ನ ಅವರ ಕೊನೆಯ ದಿನಗಳು 2020 ಆಗಸ್ಟ್ನಲ್ಲಿ COVID-19 ಸೋಂಕಿಗೆ ಒಳಗಾದ ಅವರು ಚೆನ್ನೈನ MGM ಆಸ್ಪತ್ರೆಗೆ ದಾಖಲಾದರು.

0: ಭಾರತೀಯ ಸಂಗೀತ ಇರುವವರೆಗೂ ಪ್ರತಿ ಕಿವಿಯಲ್ಲೂ ಮನದಲ್ಲೂ ಜೀವಂತವಾಗಿರುತ್ತೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈಗ ನಮ್ಮ SPB ಅವರ ಗೀತೆಯನ್ನ ಕೇಳಲಿದ್ದೀರಿ. ಇದು ಅರುಣೋದಯ ಕಾರ್ಯಕ್ರಮ. ನಾನು RJ ಸ್ಮೈಲಿಂಗ್ ಶ್ವೇತಾ.
1: ಹಾಯ್ ಸಂಜು.
2: ಹಾಯ್ ಗೀತಾ.
1: ಸಂಜು, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಗಾನ ಗಂಧರ್ವ ಎಸ್ಪಿಬಿ ಅವರ ಜೀವನ, ಸಾಧನೆ ಮತ್ತು ಹಿನ್ನೆಲೆಯ ವಿವರವನ್ನ ಕೇಳಿದ್ರಿ. ಈಗ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಸಂಗೀತದ ಜ್ಞಾನಿ ಮತ್ತು ಮ್ಯಾಸ್ಟ್ರೋ ಎಂದೇ ಖ್ಯಾತರಾಗಿರುವ ಇಳಿಯರಾಜ್ ಅವರ ಕುರಿತಾದ ಸುದೀರ್ಘ ಹಾಗೂ ಸಮಗ್ರ ಮಾಹಿತಿ ಇಲ್ಲಿದೆ. ಇಳೆಯರಾಜವರು June 2, 1943 ತಮಿಳುನಾಡಿನ ಥೇಣಿ ಜಿಲ್ಲೆಯ ಪಂಡೈಪುರಂ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಜ್ಞಾನ ದೇಶಿಕನ್. ಗ್ರಾಮೀಣ ಪರಿಸರದಲ್ಲಿ ಬೆಳೆದಿದ್ದರಿಂದ ಬಾಲ್ಯದಲ್ಲೇ ಅವರಿಗೆ ತಮಿಳು ಜಾನಪದ ಸಂಗೀತದ ತೀವ್ರ ಒಡನಾಟವಿತ್ತು. ಸ್ನೇಹಿತರೆ, ಇದಾದ್ಮೇಲೆ ಶಾಲೆಗೆ ಸೇರುವಾಗ ತಂದೆ ಅವರ ಹೆಸರನ್ನು ರಾಜಯ್ಯ ಅಂತ ಬದಲಾಯಿಸಿದರು. ಅವರ 14ನೇ ವಯಸ್ಸಿನಲ್ಲಿ ಅಣ್ಣ ಪಾವಲರ್ ವರದರಾಜನ್ ಅವರ ನೇತೃತ್ವದ ಸಂಗೀತ ಮಂಡಳಿಯನ್ನು ಸೇರಿ ದಕ್ಷಿಣ ಭಾರತಾದ್ಯಂತ 100+ ಪ್ರದರ್ಶನಗಳನ್ನ ನೀಡಿದರು. ನಂತರ ಚೆನ್ನೈಗೆ ವಲಸೆ ಬಂದ ನಂತರ ಅವರು ಮಾಸ್ಟರ್ ಧನ್ರಾಜ್ ಅವರ ಬಳಿ ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತದ ಪರಿಚಯವನ್ನು ಪಡೆದುಕೊಂಡು ಗಿಟಾರ್ ಮತ್ತು ಪಿಯಾನೋ ನುಡಿಸುವುದರಲ್ಲಿ ಪರಿಣಿತಿ ಹೊಂದಿದರು. ಲಂಡನ್ನ ಪ್ರತಿಷ್ಠಿತ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ನಿಂದ ಕ್ಲಾಸಿಕಲ್ ಗಿಟಾರ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ ಹೆಗ್ಗಳಿಕೆಯು ಇವರಿಗಿದೆ. ವಿಶೇಷ ಅಂತಂದ್ರೆ, ಇಳಿಯರಾಜ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರಾಗುವ ಮುನ್ನ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ಜಿ.ಕೆ. ವೆಂಕಟೇಶ್ ಅವರ ಬಳಿ ಸುಮಾರು 200+ ಹೆಚ್ಚು ಚಿತ್ರಗಳಿಗೆ ಸಹಾಯಕರಾಗಿ ಕೆಲಸ ಮಾಡಿದರು. ಈ ಅವಧಿಯಲ್ಲಿ ಅವರು ಆರ್ಕೆಸ್ಟ್ರಾದ ನಿರ್ವಹಣೆ ಹಾಗೂ ಸಂಗೀತ ಸಂಯೋಜನೆಯ ಸೂಕ್ಷ್ಮಗಳನ್ನು ಆಳವಾಗಿ ಕಲಿತರು. 1979 ತೆರೆ ಕಂಡ ತಮಿಳಿನ ಕಣ್ಣಕಿಳಿ ಚಿತ್ರದ ಮೂಲಕ ಅವರು ಸ್ವತಂತ್ರ ಸಂಗೀತ ನಿರ್ದೇಶಕರಾಗಿ ಚಿತ್ರರಂಗ ಪ್ರವೇಶಿಸಿದರು. ಸ್ನೇಹಿತರೆ, ಈ ಚಿತ್ರಕ್ಕಾಗಿ ನಿರ್ಮಾಪಕರು ಇವರ ಹೆಸರನ್ನು ಇಳೆಯರಾಜ ಎಂದು ನಾಮಕರಣ ಮಾಡಿದರು. ತಮಿಳು ಜಾನಪದ ಧಾಟಿಗಳನ್ನು ಪಾಶ್ಚಾತ್ಯ ಸಂಗೀತದ ಆರ್ಕೆಸ್ಟ್ರಾದೊಂದಿಗೆ ಸಮ್ಮಿಲನಗೊಳಿಸಿದ ಇವರ ವಿಶಿಷ್ಟ ಶೈಲಿ ಮೊದಲ ಚಿತ್ರದಲ್ಲೇ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿಸಿತು. 1980 ಮತ್ತು 90 ಇಳೆಯರಾಜ ದಕ್ಷಿಣ ಭಾರತದ ಚಿತ್ರರಂಗವನ್ನು ಸಂಪೂರ್ಣವಾಗಿ ಆಳಿದರು. ಕೇವಲ ಹಾಡುಗಳಷ್ಟೇ ಅಲ್ಲ ಸ್ನೇಹಿತರೆ, ಚಿತ್ರದ ಕಥೆಗೆ ಜೀವ ತುಂಬುವ ಇವರ ಹಿನ್ನೆಲೆ ಸಂಗೀತ ಚಿತ್ರಗಳ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು ಅಂತಾನೆ ಹೇಳಬಹುದು. ಸೊ ಈಗ ಇಳಿಯರಾಜ್ ಅವರು ಕಂಪೋಸ್ ಮಾಡಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ.

ಎಸ್, ಇಳಿಯರಾಜವರ ಒಂದೊಳ್ಳೆ ಅದ್ಭುತವಾದ ಟ್ರ್ಯಾಕ್ ಅನ್ನ ಕೇಳಿದ್ರಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗದೊಂದಿಗೆ ಇಳಿಯರಾಜ್ ಅವರಿಗೆ ಅವಿನಾಭಾವ ಸಂಬಂಧವಿದೆ. ಅವರು ಕನ್ನಡದ ಸೂಪರ್ ಸ್ಟಾರ್ಗಳ ಚಿತ್ರಗಳಿಗೆ ಅದ್ಭುತ ಸಂಗೀತ ನೀಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ನಿನಗಾಗಿಯೇ, ಹಾಲು ಜೇನು, ಅಪೂರ್ವ ಸಂಗಮ ಚಿತ್ರಗಳ ಕ್ಲಾಸಿಕ್ ಹಾಡುಗಳನ್ನ ನೀಡಿದ್ದಾರೆ. ಹಾಗೆ ಮಣಿರತ್ನಂ ನಿರ್ದೇಶನದ ಪಲ್ಲವಿ ಅನುಪಲ್ಲವಿ ಚಿತ್ರದಲ್ಲಿ ಅನಿಲ್ ಕಪೂರ್ ನಟನೆಯ ಈ ಚಿತ್ರದ ನಗುವ ನಯನ ಮಧುರ ಮೌನ ಹಾಡು ಇವತ್ತಿಗೂ ಕೂಡ ಸಾರ್ವಕಾಲಿಕ ಮಧುರ ಗೀತೆಗಳಲ್ಲಿ ಒಂದು ಅಂತಾನೆ ಹೇಳಬಹುದು. ಹಾಗೆ ಜನ್ಮ ಜನ್ಮದ ಅನುಬಂಧ ಗೀತ, ನೀ ನನ್ನ ಗೆಲ್ಲಲಾರೆ, ನಮ್ಮೂರ ಮಂದಾರ ಹೂವೆ, ಭೂಮಿ ತಾಯಿಯ ಚೊಚ್ಚಲ ಮಗ, ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಬಂದ ಆ ದಿನಗಳು, ಮೈನ ಚಿತ್ರಗಳಿಗೆ ಇವರ ಸಂಗೀತವೇ ಜೀವಾಳವಾಗಿತ್ತು. ಹಾಗೆ ಸೇದರೆ, ಇಳಿಯರಾಜ್ ಅವರು ಕೇವಲ ಸಿನಿಮಾ ಸಂಗೀತಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸಾವಿರಕ್ಕೂ ಹೆಚ್ಚು ಚಿತ್ರಗೀತೆಗಳು, ತಮಿಳಾಗಿರಬಹುದು, ತೆಲುಗು, ಕನ್ನಡ, ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಸುಮಾರು 1000ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳಿಗೆ 8900ಕ್ಕೂ ಅಧಿಕ ಗೀತೆಗಳನ್ನು ಸಂಯೋಜಿಸಿದ್ದಾರೆ. ಲಂಡನ್ನ ಪ್ರತಿಷ್ಠಿತ ರಾಯಲ್ ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾದಿಂದ ಪೂರ್ಣ ಪ್ರಮಾಣದ ಪಾಶ್ಚಾತ್ಯ ಶಾಸ್ತ್ರೀಯ ಸಿಂಫನಿಯನ್ನು ಸಂಯೋಜಿಸಿದ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ ನಾನ್ ಫಿಲಂ ಆಲ್ಬಮ್ಗಳು, ಭಾರತೀಯ ಹಾಗೂ ಪಾಶ್ಚಾತ್ಯ ಸಂಗೀತದ ಸಮ್ಮಿಲನ ಹೊಂದಿರುವ ಹೌ ಟು ನೇಮ್ ಇಟ್ ಮತ್ತು ನಥಿಂಗ್ ಬಟ್ ವಿಂಡ್ ಆಲ್ಬಮ್ಗಳು ಜಾಗತಿಕವಾಗಿ ಮನ್ನಣೆ ಪಡೆದಿವೆ. ತಮಿಳಿನ ಶ್ರೇಷ್ಠ ಭಕ್ತಿ ಕಾವ್ಯ ತಿರುವಾಸಕಮ್ಮನ್ನು ಸಿಂಫನಿ ರೂಪದಲ್ಲಿ ತಂದ ಹೆಗ್ಗಳಿಕೆ ಇವರದ್ದು. ಹಾಗೆ ಸ್ನೇಹಿತರೆ, ಬಿಬಿಸಿ ನಡೆಸಿದ ಜಾಗತಿಕ ಸಮೀಕ್ಷೆಯಲ್ಲಿ ದಳಪತಿ ಚಿತ್ರದ ಇವರ ಸಂಯೋಜನೆ ರಕಮ್ಮ ಕೈಯ ತಟ್ಟು ಎಂಬ ಹಾಡು ವಿಶ್ವದ ಟಾಪ್ 10 ಅತ್ಯಂತ ಜನಪ್ರಿಯ ಹಾಡುಗಳಲ್ಲಿ 4ನೇ ಸ್ಥಾನ ಪಡೆದಿತ್ತು. ಹಾಗೆ ಸ್ನೇಹಿತರೆ, ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿರುವ ಅನುಪಮ ಕೊಡುಗೆಯನ್ನು ಗೌರವಿಸಿ ಭಾರತ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳು ಹಲವು ಪ್ರಶಸ್ತಿಗಳನ್ನು ನೀಡಿವೆ. 2018ರಲ್ಲಿ ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗಳಿಸಿದ್ದಾರೆ. ಹಾಗೆ 2012ರಲ್ಲಿ ಪದ್ಮಭೂಷಣ ಲಭಿಸಿತು. ಇನ್ನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಯಾವುದಪ್ಪ ಅಂತಂದ್ರೆ, ಅತ್ಯುತ್ತಮ ಸಂಗೀತ ನಿರ್ದೇಶನ ಮತ್ತು ಹಿನ್ನೆಲೆ ಸಂಗೀತಕ್ಕಾಗಿ 5 ಬಾರಿ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೆ 2013ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಅವರು ಭಾರತದ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯ ಗೌರವಾನ್ವಿತ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ವಾಹ್, ಎಂತ ಅದ್ಭುತ ಅಲ್ವಾ ಸ್ನೇಹಿತರೆ? ಹಾಗೆ ಒಂದು ರೋಚಕ ಸತ್ಯ ಇದೆ ಕೇಳಿ. 2013ರಲ್ಲಿ ಭಾರತೀಯ ಚಿತ್ರರಂಗದ 100 ವರ್ಷಗಳ ಸಂಭ್ರಮದ ಅಂಗವಾಗಿ ನಡೆದ ರಾಷ್ಟ್ರೀಯ ಸಮೀಕ್ಷೆಯಲ್ಲಿ ಇಳಿಯರಾಜ ಅವರನ್ನು ಭಾರತದ ಸರ್ವ

ಸದಾಕಾಲಿಕ ಶ್ರೇಷ್ಠ ಸಂಗೀತ ನಿರ್ದೇಶಕ ಅಂತ ದೇಶದ ಜನತೆ ಆಯ್ಕೆ ಮಾಡಿದ್ದರು. ತಮ್ಮ ಸರಳ ವ್ಯಕ್ತಿತ್ವ, ಅಪ್ರತಿಮ ಪ್ರತಿಭೆ ಹಾಗೂ ಧ್ವನಿ ಮಾಧುರ್ಯದ ಮೂಲಕ ಕೋಟ್ಯಾಂತರ ಹೃದಯಗಳನ್ನು ಗೆದ್ದಿರುವ ಇಳಿಯರಾಜ ಅವರು ಇವತ್ತಿಗೂ ಸಂಗೀತ ಲೋಕದ ಧ್ರುವ ತಾರೆಯಾಗಿದ್ದಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಈಗ ಇಳಿಯರಾಜ ಅವರು ಕಂಪೋಸ್ ಮಾಡಿರುವಂತಹ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಸಂಗೀತ ಜ್ಞಾನಿ ಮತ್ತು ಮಾಸ್ಟ್ರೋ ಎಂದೇ ಖ್ಯಾತರಾದ ಇಳಿಯರಾಜ್ ಅವರ ಬಗ್ಗೆ ಕೇಳಿದ್ರಿ. ಈಗ ಭಾರತೀಯ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕ, ನಿರ್ಮಾಪಕ ಹಾಗೂ ಚಿತ್ರ ಕಥೆಗಾರರಾದ ಮಣಿರತ್ನಂ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ. ಭಾರತೀಯ ಚಿತ್ರರಂಗದ ಇತಿಹಾಸವನ್ನು ಪ್ರಸ್ತಾಪಿಸುವಾಗ ಮಣಿರತ್ನಂ ಅವರ ಹೆಸರಿಲ್ಲದೆ ಅದು ಪೂರ್ಣಗೊಳ್ಳುವುದಿಲ್ಲ. ಕಮರ್ಷಿಯಲ್ ಸಿನಿಮಾಗಳ ಚೌಕಟ್ಟಿನಲ್ಲೇ ಕಲಾತ್ಮಕತೆಯ ಸ್ಪರ್ಶ ನೀಡಿ ಭಾರತೀಯ ಚಿತ್ರರಂಗದ ದೃಶ್ಯ ಕಾವ್ಯವನ್ನು ಬದಲಾಯಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತೆ. ಕೇವಲ ತಮಿಳು ಮಾತ್ರವಲ್ಲದೆ ಇಡೀ ಭಾರತೀಯ ಸಿನಿಮಾ ರಂಗ ಮೆಚ್ಚಿಕೊಂಡ ಅಪರೂಪದ ದರ್ಶಕ ಅವರು. ಅವರ ಜೀವನ, ಸಿನಿಮಾಗಳ ಶೈಲಿ ಮತ್ತು ಚಿತ್ರರಂಗಕ್ಕೆ ಅವರು ನೀಡಿದ ಕೊಡುಗೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಮಣಿರತ್ನಂ ಅವರು ಜೂನ್ 2, 1959 ತಮಿಳುನಾಡಿನ ಮಧುರೈನಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ಗೋಪಾಲರತ್ನಂ ಸುಬ್ರಹ್ಮಣ್ಯಂ. ಇವರ ತಂದೆ ಜಿ ವೆಂಕಟೇಶ್ವರನ್ ಮತ್ತು ಅಣ್ಣ ಜಿ ವೆಂಕಟೇಶ್ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರಾಗಿದ್ದರು. ಆದರೂ ಮಣಿರತ್ನಂ ಅವರಿಗೆ ಆರಂಭದಲ್ಲಿ ಸಿನಿಮಾ ಕಡೆಗೆ ಆಸಕ್ತಿ ಇರಲಿಲ್ಲ. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದಲ್ಲಿ ಪದವಿ ಪಡೆದ ನಂತರ ಮುಂಬೈನ ಬಜಾಜ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನಿಂದ ಎಂಬಿಎ ಪದವಿ ಮುಗಿಸಿದರು. ಸಿನಿಮಾಗೆ ಬರುವ ಮುನ್ನ ಅವರು ಕೆಲವು ಕಾಲ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದರು. ಹಾಗೆ ಸ್ನೇಹಿತರೆ, ಸುಮಾರು ಜನರಿಗೆ ಗೊತ್ತಿಲ್ಲದ ವಿಷಯ ಏನು ಗೊತ್ತಾ? ಮಣಿರತ್ನಂ ಅವರು ನಿರ್ದೇಶಕರಾಗಿ ಮೊದಲ ಬಾರಿಗೆ ಮೆಗಾಫೋನ್ ಹಿಡಿದದ್ದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಎಸ್, ಹೌದು ಸ್ನೇಹಿತರೆ, 1983 ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ. ಇದು ಮಣಿರತ್ನಂ ಅವರು ನಿರ್ದೇಶನದ ಮೊದಲ ಸಿನಿಮಾವಾಗಿತ್ತು. ಅನಿಲ್ ಕಪೂರ್ ನಾಯಕರಾಗಿ ನಟಿಸಿದ್ದ ಈ ಚಿತ್ರಕ್ಕೆ ಮಾಸ್ಟರ್ ಪ್ರಸಾದ್ ಕ್ಯಾಮರಾ ಕೈಚಳಕವಿತ್ತು ಮತ್ತು ಇಳಿಯರಾಜ ಸಂಗೀತ ನೀಡಿದ್ದರು. ಈ ಚಿತ್ರ ಪ್ರಬುದ್ಧ ಪ್ರೇಮಕಥೆಯನ್ನು ಹೊಂದಿದ್ದು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಸಹ ಪಡ್ಕೊಂಡಿತ್ತು. ಹಾಗೆ ಕನ್ನಡದ ನಂತರ ತಮಿಳು ಚಿತ್ರರಂಗಕ್ಕೆ ಮರಳಿದ ಅವರು ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತಹ ಸಿನಿಮಾಗಳನ್ನ ನೀಡುತ್ತಾ ಹೋದರು. 1989 ಮೌನರಾಗಂ ಚಿತ್ರ ವಿವಾಹ ಮತ್ತು ಸಂಬಂಧಗಳ ಸೂಕ್ಷ್ಮತೆಯನ್ನು ಬಿಂಬಿಸಿದ ಈ ಚಿತ್ರ ಅವರಿಗೆ ದೊಡ್ಡ ಬ್ರೇಕ್ ನೀಡಿತು ಅಂತಾನೆ ಹೇಳಬಹುದು. ಹಾಗೆ ಇನ್ನ 1987 ನಾಯಕನ್ ಚಿತ್ರದಲ್ಲಿ ಕಮಲಹಾಸನ್ ನಟನೆಯ ಈ ಚಿತ್ರ ಮುಂಬೈನ ಭೋಗತ ಲೋಕದ ಕಥೆಯಾಗಿತ್ತು ಸ್ನೇಹಿತರೆ. ಇದನ್ನ ಟೈಮ್ ಮ್ಯಾಗಝಿನ್ನ ಸಾರ್ವಕಾಲಿಕ ಅತ್ಯುತ್ತಮ 100 ವಿಶ್ವ ಸಿನಿಮಾಗಳ ಪಟ್ಟಿಯಲ್ಲಿ ಸೇರಿಸಿದೆ. ಇನ್ನ 1988 ಅಗ್ನಿ ನಕ್ಷತ್ರಂ ಎಂಬ ಚಿತ್ರ, ಇಲ್ಲಿ ಇಬ್ಬರು ಸಹೋದರರ ನಡುವಿನ ಸಂಘರ್ಷದ ಕತೆ ವಿಭಿನ್ನ ಲೈಟ್ನಿಂಗ್ ಮತ್ತು ಮೇಕಿಂಗ್ನಿಂದಾಗಿ ಟ್ರೆಂಡ್ ಸೆಟ್ ಮಾಡಿತು. ಹಾಗೆ ಇನ್ನ 1990 ಅಂಜಲಿ ಚಿತ್ರ, ಮಾನಸಿಕ ಬೆಳವಣಿಗೆ ಕುಂಠಿತಗೊಂಡ ಮಗುವಿನ ಸುತ್ತ ಹೆಣೆಯಲಾದ ಭಾವನಾತ್ಮಕ ಚಿತ್ರವಿದು. ಸೊ ಸ್ನೇಹಿತರೆ, ಮಣಿರತ್ನಂ ಅವರು ದೇಶದ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಸಿನಿಮಾಗಳಲ್ಲಿ ತಂದ ಪ್ರಮುಖ ನಿರ್ದೇಶಕ ಅಂತಾನೆ ಹೇಳಬಹುದು. ಅವರ ಈ 3 ಚಿತ್ರಗಳು ಭಾರತದಾದ್ಯಂತ ಸಂಚಲನ ಸೃಷ್ಟಿಸಿವೆ. ಮೊದಲನೇದಾಗಿ ರೋಜಾ ಚಿತ್ರ, ಕಾಶ್ಮೀರ ಭಯೋತ್ಪಾದನೆ ಮತ್ತು ಪ್ರೀತಿಯ ಹಿನ್ನೆಲೆಯ ಚಿತ್ರವಿದು. ಇದು ದೇಶದಾದ್ಯಂತ ಭಾರೀ ಯಶಸ್ಸು ಕಂಡಿತು. ಇನ್ನ 2ನೇದಾಗಿ ಬಾಂಬೆ ಚಿತ್ರ, ಮುಂಬೈ ದಂಗೆಯ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಪ್ರೇಮ ಕಥೆಯನ್ನು ಧೈರ್ಯವಾಗಿ ತೆರೆಯ ಮೇಲೆ ತಂದರು. ಇನ್ನ 3ನೇದಾಗಿ ದಿಲ್ಸೆ, ಶಾರುಖ್ ಖಾನ್ ನಟನೆಯ ಈಶಾನ್ಯ ಭಾರತದ ಉಗ್ರಗಾಮಿ ಹೋರಾಟದ ಹಿನ್ನೆಲೆಯ ಹಿಂದಿ ಸಿನಿಮಾ ಇದು ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಪೊನ್ನಿಯನ್ ಸೆಲ್ವನ್, ಇದು ಕಲ್ಕಿ ಕೃಷ್ಣಮೂರ್ತಿಯವರ ಪ್ರಸಿದ್ಧ ಕಾದಂಬರಿಯನ್ನು ಆಧರಿಸಿ ಚೋಳ ಸಾಮ್ರಾಜ್ಯದ ಇತಿಹಾಸವನ್ನು ಭವ್ಯವಾಗಿ ತೆರೆಗೆ ತಂದು ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಬರೆದರು ಅಂತಾನೆ ಹೇಳಬಹುದು.
ಹಾಗೆ ಸ್ನೇಹಿತರೆ, ಮಣಿರತ್ನಂ ಅವರ ಸಿನಿಮಾಗಳ ವಿಶಿಷ್ಟ ಶೈಲಿ ಹೇಗಿರ್ತಿತ್ತಪ್ಪ ಅಂತಂದ್ರೆ, ಮಣಿರತ್ನಂ ಅವರ ಸಿನಿಮಾಗಳನ್ನ ನೋಡಿದ ತಕ್ಷಣ ಇದು ಅವರದ್ದೇ ಸಿನಿಮಾ

0: ಅಂತ ಗುರುತಿಸಬಹುದು. ಅದಕ್ಕೆ ಕಾರಣಗಳು ಇದೆ. ಏನಪ್ಪ ಅಂದ್ರೆ, ಚಿತ್ರದಲ್ಲಿ ನೈಜ ಸಂಭಾಷಣೆ ಇರ್ತಾ ಇತ್ತು. ಅವರ ಚಿತ್ರಗಳಲ್ಲಿ ಪಾತ್ರಗಳು ಅತಿ ನಾಟಕೀಯವಾಗಿ ಮಾತನಾಡುವುದಿಲ್ಲ. ನಮ್ಮ ದಿನನಿತ್ಯದ ಜೀವನದಂತೆ ಚಿಕ್ಕದಾಗಿ ಅರ್ಥಗರ್ಭಿತವಾಗಿ ಮಾತನಾಡುತ್ತವೆ. ಇನ್ನ ಬೆಳಕು ಮತ್ತು ನೆರಳಿನ ಆಟ. ಛಾಯಾಗ್ರಾಹಕರಾದ ಪಿಸಿ ಶ್ರೀರಾಮ್ ಮತ್ತು ಸಂತೋಷ್ ಶಿವನ್ ಅವರ ಜೊತೆಗೂಡಿ ನೈಸರ್ಗಿಕ ಬೆಳಕು, ಸಿಲೋಯೆಟ್ಸ್ ಮತ್ತು ಕನ್ನಡಿಗಳ ಪ್ರತಿಬಿಂಬವನ್ನು ಬಳಸಿಕೊಂಡು ದೃಶ್ಯಗಳನ್ನು ಕಾವ್ಯಮಯವಾಗಿಸ್ತಾ ಇದ್ರು. ಹಾಗೆ ಅವರ ಸಿನಿಮಾಗಳಲ್ಲಿ ನಾಯಕಿಯರು ಕೇವಲ ಗ್ಲಾಮರ್ ಗೊಂಬೆಗಳಲ್ಲ. ರೋಜಾ, ಮೌನ ರಾಗಂ, ಕಣ್ಣಿತ್ತಲ್ ಮುತ್ತಮಿಟ್ಟಲ್ ಚಿತ್ರಗಳಲ್ಲಾಗಲಿ ಮಹಿಳಾ ಪಾತ್ರಗಳು ಸ್ವತಂತ್ರ ಯೋಚನೆಯ ಗಟ್ಟಿ ವ್ಯಕ್ತಿತ್ವದ ಪಾತ್ರಗಳಾಗಿರ್ತಿದ್ವು. ಸ್ನೇಹಿತರೆ, ಭಾರತೀಯ ಸಂಗೀತ ಲೋಕಕ್ಕೆ ಮಣಿರತ್ನಂ ನೀಡಿದ ಅತಿ ದೊಡ್ಡ ಕೊಡುಗೆ ಅಂತಂದ್ರೆ ಎ.ಆರ್. ರೆಹಮಾನ್. 1993 ರೋಜಾ ಚಿತ್ರದ ಮೂಲಕ ರೆಹಮಾನ್ ಅವರನ್ನು ಪರಿಚಯಿಸಿದರು. ಅಲ್ಲಿಂದ ಇವತ್ತಿನವರೆಗೂ ಮಣಿರತ್ನಂ ಅವರ ಪ್ರತಿಯೊಂದು ಚಿತ್ರಕ್ಕೂ ರೆಹಮಾನ್ ಅವರೇ ಸಂಗೀತ ನೀಡ್ತಾ ಬಂದಿದ್ದಾರೆ. ಈ ಜೋಡಿಯ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಭಾರತೀಯ ಚಿತ್ರರಂಗದ ದಿಕ್ಸೂಚಿಯನ್ನೇ ಬದಲಿಸಿದವು ಅಂತಾನೆ ಹೇಳಬಹುದು. ಮಣಿರತ್ನಂ ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ಮತ್ತು ಚಿತ್ರರಂಗ ಹಲವು ಪ್ರಶಸ್ತಿಗಳು ನೀಡಿದ್ದಾವೆ. ಕಲೆ ಮತ್ತು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರದ ನಾಗರಿಕ ಗೌರವ 2002 ಪದ್ಮಶ್ರೀ ಅವಾರ್ಡ್ ಲಭಿಸಿತು. ಕಲೆ ಮತ್ತು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಭಾರತ ಸರ್ಕಾರದ ನಾಗರಿಕ ಗೌರವ ಲಭಿಸಿತು. ಒಟ್ಟು 9 ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹಾಗೆ ಹಲವಾರು ಫಿಲಂ ಫೇರ್ ಮತ್ತು ರಾಜ್ಯ ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಮಣಿರತ್ನಂ ಅವರು ಕೇವಲ ಸಿನಿಮಾ ಮಾಡುವ ನಿರ್ದೇಶಕರಲ್ಲ, ಅವರು ತೆರೆಯ ಮೇಲೆ ದೃಶ್ಯಗಳ ಮೂಲಕ ಕವಿತೆ ಬರೆಯುವ ಕಲಾ ಪ್ರೇಮಿ. ಕಲಾತ್ಮಕ ಮತ್ತು ವಾಣಿಜ್ಯ ಚಿತ್ರಗಳ ನಡುವಿನ ಗೋಡೆಯನ್ನು ಉರುಳಿಸಿದ ಭಾರತದ ಹೆಮ್ಮೆಯ ತಾಂತ್ರಿಕ ನಿರ್ದೇಶಕರಾಗಿದ್ದಾರೆ. ಸೊ ಸ್ನೇಹಿತರೆ, ಎಂತಹ ಅದ್ಭುತವಾದ ಮುಂಜಾನೆ ಅಲ್ವಾ ಸ್ನೇಹಿತರೆ. ಇಳಿಯರಾಜವರ ರಾಗದ ರಾಜವೈಭೋಗ, ಅದಕ್ಕೆ ನಮ್ಮ ಗಾನಗಂಧರ್ವ SPB ಅವರ ಕಂಠಸಿರಿ ಮತ್ತು ಅದನ್ನೆಲ್ಲ ಬೆಳ್ಳಿತೆರೆಯ ಮೇಲೆ ದೃಶ್ಯ ಕಾವ್ಯವಾಗಿಸಿದ ಮಣಿರತ್ನಂ ಅವರ ಕಲ್ಪನೆ. ಈ ಮೂವರ ತ್ರಿವೇಣಿ ಸಂಗಮದ ಕಥೆಗಳು ಮತ್ತು ಹಾಡುಗಳನ್ನ ಕೇಳ್ತಾ ಇದ್ರೆ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಿಜಕ್ಕೂ ಇವತ್ತಿನ ಭಾನುವಾರದ ಮುಂಜಾನೆಯ ಈ ಮೂವರು ಮಹಾನುಭಾವರ ನೆನಪಿನಿಂದ ಮತ್ತಷ್ಟು ಫ್ರೆಶ್ ಆಯ್ತು ಅಂತ ಹೇಳಬಹುದು. ಸೊ ಸ್ನೇಹಿತರೆ, ಮನೆಯಲ್ಲಿ ಎಲ್ಲರೂ ಆರಾಮಾಗಿ ಕೂತು ಇವತ್ತಿನ ಸಂಡೇ ಫುಲ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
3: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ, ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: KMS ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ DR ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ DR ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
5: ತಮ್ಮೆಲ್ಲರಿಗೂ 3 ಎಪಿಸೋಡ್ಗೆ ಸ್ವಾಗತ. ಪೀರಿಯಾಡಿಕ್ ಟೇಬಲ್, ರಾಸಾಯನಿಕ ಶಾಸ್ತ್ರದ ಪೀರಿಯಾಡಿಕ್ ಟೇಬಲ್ನಲ್ಲಿ ಸಿಗುವ ಸುಮಾರು 75% ಎಲಿಮೆಂಟ್ಗಳು ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕರಗಿರುತ್ತವೆ. ಸೋಡಿಯಂ ಮತ್ತು ಮೆಗ್ನೀಷಿಯಂ ಅಯಾನ್ಗಳು ಸಮುದ್ರದ ನೀರಿನಲ್ಲಿ ಹೇರಳವಾಗಿರುತ್ತವೆ. ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಇತರ ಭಾರ ಲೋಹಗಳು ಉಪ್ಪು ನೀರಿನಲ್ಲಿ ಕರಗಿರುತ್ತವೆ. ಲೋಹಗಳಾದ ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ತಾಮ್ರ ಮತ್ತು ಜಿಂಕ್ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕಾಗಿರುತ್ತದೆ. ಡಯಾಬಿಟೀಸ್ನವರು ಸಹ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ತಾಮ್ರ ಮತ್ತು ಜಿಂಕನ್ನು ಆಕ್ಚುಲಿ ಬೇಕಾಗಿರುತ್ತದೆ. ನೀವು ಯಾವುದೇ ಡಯಾಬಿಟಿಕ್ಸ್ ಡ್ರಿಂಕ್ಸ್ ಅಂತ ಮಾರ್ಕೆಟ್ನಲ್ಲಿ ಸಿಗುವುದರಲ್ಲಿ ನೋಡಿದರೆ ತಮಗೆ ಅದರಲ್ಲಿ ಬರೆದಿರ್ತಾರೆ ಜಿಂಕ್ ಎಷ್ಟು ಪ್ರಮಾಣದಲ್ಲಿದೆ, ತಾಮ್ರ ಎಷ್ಟು ಪ್ರಮಾಣದಲ್ಲಿದೆ. ಕ್ಯಾಲ್ಸಿಯಂ ಸಹ ಮನುಷ್ಯನ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತದೆ, ಹಾಗಾಗಿ ಕ್ಯಾಲ್ಸಿಯಂಗಳು ಸಹ ಬೇಕಾಗುತ್ತದೆ. ಹಾಗೆ ಪೊಟ್ಯಾಸಿಯಂ ಸಹ ಬೇಕಾಗುತ್ತದೆ. ಆದರೆ ಇವೆಲ್ಲರೂ ಸಣ್ಣ ಪ್ರಮಾಣದಲ್ಲಿ ಮನುಷ್ಯನಿಗೆ ಅಥವಾ ಜಲಚರಗಳಿಗೆ ಅಥವಾ ಗಿಡ ಬಳ್ಳಿಗಳಿಗೆ ಬೇಕಾಗುತ್ತದೆ. ಆದರೆ ಹೆಚ್ಚಿನ ಅಂಶವಾಗಿದ್ದಾಗ ಇವು ವಿಷಕಾರಿಯಾಗಿ ಪರಿಗಣಿಸುತ್ತವೆ. ಕ್ಯಾಡ್ಮಿಯಂ ಮತ್ತು ಪಾದರಸ ಅಥವಾ ಮರ್ಕ್ಯುರಿ ಭಾರೀ ಕಡಿಮೆ ಪ್ರಮಾಣದಲ್ಲಿ, ಅಂದರೆ ಇನ್ನು ಮೈಕ್ರೋಗ್ರಾಮ್ಸ್ ಆ ಥರ ಪ್ರಮಾಣದಲ್ಲಿ ಇದ್ದರೂ ಸಹ ಸೂಕ್ಷ್ಮಾಣುಜೀವಿಗಳಿಗೆ ವಿಷಕಾರಿಯಾಗಿರುತ್ತವೆ. ಸೊ ಈ ಸೂಕ್ಷ್ಮಾಣುಜೀವಿಗಳು ಪರಿಸರದಲ್ಲಿ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡುತ್ತವೆ. ಉದಾಹರಣೆಗೆ ಹೇಳಬೇಕಾದರೆ ವಾತಾವರಣದಲ್ಲಿರತಕ್ಕಂಥ ಸಾರಜನಕ ಅಥವಾ ನೈಟ್ರೋಜನ್ನನ್ನು ನೈಟ್ರೇಟ್ಗಳಾಗಿ ಪರಿವರ್ತನೆ ಮಾಡುತ್ತವೆ. ಏಕೆಂದರೆ ಬಹಳಷ್ಟು ಗಿಡಮರಗಳು ನೈಟ್ರೇಟ್ ರೂಪದಲ್ಲಿ ನೈಟ್ರೋಜನ್ನನ್ನು ಉಪಯೋಗಿಸುತ್ತವೆ. ನೇರವಾಗಿ ಕೆಲವು ಸಸ್ಯಗಳು ಮಾತ್ರ ನೇರವಾಗಿ ನೈಟ್ರೋಜನ್ ಅಥವಾ ಸಾರಜನಕವನ್ನು ವಾತಾವರಣದಿಂದ ಪಡೆದು ಅವು ಬೆಳೆಯುತ್ತವೆ. ಪಾದರಸವು ಭಾರಿ ಲೋಹಗಳಲ್ಲಿ ಒಂದಾಗಿದೆ, ಅತ್ಯಂತ ವಿಷಯುಕ್ತವೂ ಸಹ ಆಗಿದೆ. ಮೀನಾಮಾಟ ದುರಂತದಲ್ಲಿ ಪಾದರಸದ ಕೈವಾಡವಿದೆ. ಜಪಾನ್ನಲ್ಲಿ 1953 ಮೀನಾಮಾಟ ದುರಂತವು ಸಂಭವಿಸಿತು. ಮೀನಾಮಾಟ ಕೊಲ್ಲಿಯಲ್ಲಿ ಮೀನುಗಾರಿಕೆ ಮಾಡುತ್ತಿದ್ದ ಬಹಳ ಜನ ಪಾದರಸ ಮಲಿನವಾದ ಮೀನುಗಳನ್ನು ಉಪಯೋಗಿಸಿದರು. ಮೀನುಗಳು ಅಷ್ಟೇ ಅಲ್ಲ, ಜಲಚರಗಳನ್ನು ಉಪಯೋಗಿಸಿದರು. ಇಂತಹ ಕಲುಷಿತ ಜಲಚರಗಳನ್ನು ಹಲವಾರು ವರ್ಷಗಳನ್ನು ಉಪಯೋಗಿಸಿದ ನಂತರ ಇದರ ದುಷ್ಪರಿಣಾಮಗಳು ಜನರಿಗೆ ಕಾಣುವಂತಾಯಿತು. ಇದಕ್ಕೆ ಕಾರಣ ಪಾದರಸದ ವಿಷದಿಂದಾಗಿ ಬುದ್ಧಿಮಾಂದ್ಯ ಮಕ್ಕಳು ಹಾಗೂ ಅಂಗವಿಕಲ ಮಕ್ಕಳ ಜನನವಾಯಿತು. ಮೀನಾಮಾಟ ಕೊಲ್ಲಿಯ ಹತ್ತಿರದಲ್ಲೇ ಇರುವ ಕಾರ್ಖಾನೆಯಿಂದ ಪಾದರಸಯುಕ್ತ ಕಲುಷಿತ ನೀರು ಸಮುದ್ರವನ್ನು ಸೇರುತ್ತಿತ್ತು. ಪಾದರಸವನ್ನು ಬ್ಯಾಕ್ಟೀರಿಯಾಗಳು ಎಲ್ಲ ಬ್ಯಾಕ್ಟೀರಿಯಾಗಳಲ್ಲ, ನಾನು ತಮಗೆ ಮೊದಲೇ ತಿಳಿಸಿದೆ, ಕೆಲವು ಬ್ಯಾಕ್ಟೀರಿಯಾಗಳು ಈ ಪಾದರಸದಲ್ಲಿ ಬದುಕುವುದಿಲ್ಲ. ಆದರೆ ಕೆಲವು ಬ್ಯಾಕ್ಟೀರಿಯಾಗಳು ಈ ಪಾದರಸವನ್ನು ಮೀಥೇಲ್ ಪಾದರಸವನ್ನಾಗಿ ಪರಿವರ್ತನೆ ಮಾಡುತ್ತಿದ್ದವು. ಈ ಮೀಥೇಲ್ ಪಾದರಸವು ಸಮುದ್ರದ ಪಾರ್ಚಿಗಳಲ್ಲಿ ಹಾಗೂ ಸಮುದ್ರದ ತಳದಲ್ಲಿ ಗಸಿಯಲ್ಲಿ ಶೇಖರಣೆಯಾಗುತ್ತಿತ್ತು. ಇದನ್ನು ಜಲಚರಗಳು ತಿಂದಾಗ ಅವುಗಳು ಪಾದರಸದ ನೀರಿಗಿಂತ 100 ಅಧಿಕ ಶೇಖರಣೆಯಾಯಿತು. ನೀರಿನಲ್ಲಿ 1 mg/L ಪಾದರಸವಿದ್ದರೆ ಅಲ್ಲಿರುವ ಜಲಚರಗಳಲ್ಲಿ 100 mg/L, ಅಂದರೆ 100 ಹೆಚ್ಚು ಪಾದರಸವನ್ನು ಜಲಚರಗಳು ಸಂಗ್ರಹಿಸಿದವು. ಇಂತಹ ಕಲುಷಿತವಾದ ಜಲಚರಗಳನ್ನು ಅಲ್ಲಿಯ ಜನರು ಆಹಾರವಾಗಿ ಉಪಯೋಗಿಸಿದಾಗ ಈ ಪಾದರಸವು ಈ ಮನುಷ್ಯರ ದೇಹವನ್ನು ಪ್ರವೇಶಿಸಿ ಮಾನವನ ಇಡೀ ಜೀವನವನ್ನೇ ತುಂಬ ಕಷ್ಟದಿಂದ ಕಳೆಯುವಂತೆ ಮಾಡಿತ್ತು. ಅದಾದ 10 ನಂತರ ಜಪಾನ್ ದೇಶವು ಅಲ್ಲಿ ಇರತಕ್ಕಂಥ ಕಾರ್ಖಾನೆಯನ್ನು ಮುಚ್ಚುವ ಆದೇಶವನ್ನು ಮಾಡಿತು ಎಂದು ಒಂದು ವರದಿಯು ತಿಳಿಸುತ್ತದೆ. ಅಂದರೆ ಸುಮಾರು 10-15 ವರೆಗೆ ಈ ಕಾರ್ಖಾನೆಯು ಸುಮಾರು 600-1000 ಪಾದರಸ ಕಲುಷಿತ ನೀರನ್ನು ಈ ಮೀನಾಮಾಟ ಕೊಲ್ಲಿಗೆ ಬಿಡುಗಡೆ ಮಾಡಿದಾಗ ಅಲ್ಲಿಯ ಜನರು ಈ ಕಲುಷಿತವಾದ ಮೀನುಗಳನ್ನು ತಿಂದಾಗ ಅವರಿಗೆ ಮೀನಾಮಾಟ ಬೇ, ಇದನ್ನು ಆ್ಯಕ್ಚುಲಿ ಮೀನಾಮಾಟ ಡಿಸೀಸ್ ಅಂತಲೇ ಕರೀತಾರೆ. ಮೀನಾಮಾಟ ಆ್ಯಕ್ಚುಲಿ ಅದು ಆ ಕೊಲ್ಲಿಯ ಹೆಸರು. ಅಲ್ಲಿ ಜೀವಿಸತಕ್ಕಂತಹ ಮೀನುಗಾರರೊಬ್ಬರೇ ಅಲ್ಲ, ಮೀನುಗಳನ್ನು ತಂದು ಸಿಟಿನಲ್ಲಿ ಮಾರತಕ್ಕಂಥ ಆ ಮೀನಾಮಾಟದಲ್ಲಿರ್ತಕ್ಕಂಥ ಸಾರ್ವಜನಿಕರು ತಿಂದಾಗ ಅವರಿಗೆ ಆ್ಯಕ್ಚುಲಿ ಈ ಮೀನಾಮಾಟ ಡಿಸೀಸಿನ ಲಕ್ಷಣಗಳು ಕಾಣಿಸಿಕೊಂಡವು. ವಿಜ್ಞಾನಿಗಳು ಸಮುದ್ರದ ನೀರನ್ನು ಪರೀಕ್ಷಿಸಿದರು. ಆಗ ಪಾದರಸವು ನೀರಿನಲ್ಲಿ ಸಾಮಾನ್ಯ ಮಟ್ಟದಲ್ಲಿರುತ್ತಿತ್ತು. ಆದರೆ ಒಂದು ಜಲಚರದಿಂದ ಮತ್ತೊಂದು ಜಲಚರಕ್ಕೆ ವರ್ಗಾಯಿಸಿದಾಗ, ಏಕೆಂದರೆ ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು ನುಂಗುತ್ತವೆ, ಆ ದೊಡ್ಡ ಮೀನುಗಳನ್ನು ಅತಿ ದೊಡ್ಡ ಮೀನುಗಳು ನುಂಗುತ್ತವೆ. ಹಾಗಾಗಿ ಒಂದು ಜಲಚರದಿಂದ ಮತ್ತೊಂದು ಜಲಚರಕ್ಕೆ ಹೀಗೆ ಸುಮಾರು ಹಂತಗಳಲ್ಲಿ ಈ ಪಾದರಸ ಮಟ್ಟವು ಏರುತ್ತಾ ಹೋಗುತ್ತದೆ. ಇದನ್ನೇ ಆ್ಯಕ್ಚುಲಿ ಬಯೋಮ್ಯಾಗ್ನಿಫಿಕೇಷನ್ ಎಂದು ಕರೆಯುತ್ತಾರೆ. ಹಾಗಾಗಿ ಯಾರು ಹೆಚ್ಚು ದಪ್ಪ ಮೀನುಗಳನ್ನು ಹಿಡಿದು ತಿನ್ನುತ್ತಾರೋ ಅಂತಹ ವ್ಯಕ್ತಿಗಳಲ್ಲಿ ಹೆಚ್ಚಿನ ಪಾದರಸವು ಸಂಗ್ರಹವಾಗುತ್ತದೆ. ಈ ವರದಿಯ ಪ್ರಕಾರ ಜಲಚರಗಳಲ್ಲಿ ನೀರಿನ ಪ್ರಮಾಣಕ್ಕಿಂತ 10 ಹೆಚ್ಚು ಪಾದರಸವು ಇದ್ದಿದ್ದು ಕಂಡುಬಂದಿದೆ. ಇದರಿಂದಾಗಿ ಇದರ ದುಷ್ಪರಿಣಾಮ ಮುಂದಿನ ತಲೆಮಾರಿನವರೆಗೆ ಹರಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಗೋಧಿ ಬೆಳೆದು ಕಾಳುಗಳನ್ನು ರಕ್ಷಿಸಲು ಪಾದರಸದಿಂದ ಮಾಡಿದ ಕೀಟನಾಶಕಗಳನ್ನು ಉಪಯೋಗಿಸಲಾಯಿತು. ಇದೆಲ್ಲ ತುಂಬ ಹಿಂದಿನ ಕಥೆ ಆ್ಯಕ್ಚುಲಿ, ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾರೂ ಪಾದರಸದ ಕೀಟನಾಶಕಗಳನ್ನು ಬಳಸುವಿಲ್ಲ. ಅದು ಪ್ರಪಂಚದಾದ್ಯಂತ ಬ್ಯಾನ್ ಆಗಿದೆ ಆ್ಯಕ್ಚುಲಿ, ಅದನ್ನು ಯಾರೂ ಉಪಯೋಗ ಮಾಡುವುದಿಲ್ಲ. ಇದು ಆ್ಯಕ್ಚುಲಿ ತುಂಬ ಹಿಂದೆ, 1953 ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆದರೆ ಈ ದುರಂತ ಎಲ್ಲಿಯೂ ಸಹ ಯಾರಿಗೂ ತಿಳಿಸಲಿಲ್ಲ. ಮೀನಾಮಾಟ ಪಾದರಸವು ಮಕ್ಕಳಿಗೆ ಮತ್ತು ಗರ್ಭಿಣಿಯ ಮಹಿಳೆಯರಿಗೆ ಅಂದರೆ ಹುಟ್ಟುವ ಮಕ್ಕಳಿಗೆ ಅವರ ನರಮಂಡಲದ ಮೇಲೆ ದುಷ್ಪರಿಣಾಮವನ್ನು ಬೀರಿ ಅವರ ಮೆದುಳು ವಿಕಾಸ ಹೊಂದದಂತೆಯೇ ಮಾಡುತ್ತದೆ. ಇದರಿಂದಾಗಿ ಆ ಏರಿಯಾದಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹೆಚ್ಚಾಗಿ ಹುಟ್ಟುತ್ತಾರೆ ಎಂದು ಒಂದು ವರದಿಯು ತಿಳಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪಾದರಸವನ್ನು ಯಾರೂ ಉಪಯೋಗ ಮಾಡದೇ ಇರುವುದರಿಂದ, ಅಲ್ಲದೆ ಪ್ರಪಂಚದಾದ್ಯಂತ ಇಂದು ಪಾದರಸವನ್ನು ಯಾವುದೇ ಕಾರ್ಖಾನೆಯು ಉಪಯೋಗಿಸುವಂತಿಲ್ಲ ಎಂದು ಭಾರತ ಸರ್ಕಾರ ಈಗಾಗಲೇ ಒಂದು ನೋಟಿಫಿಕೇಶನನ್ನು ಮಾಡಿದೆ. ಪಾದರಸವು ಭೂಮಿಯ ಪದರಗಳಲ್ಲಿ 0.08 PPM ನಷ್ಟಿರುತ್ತದೆ ಅಥವಾ ಮಿಲಿಗ್ರಾಮ್ ಪರ್ ಲೀಟರ್ನಷ್ಟಿರುತ್ತದೆ. ಇದು ಎಲ್ಲ ಭಾರ ಲೋಹಗಳಿಗಿಂತ ಕಡಿಮೆ ಪ್ರಮಾಣ. ಮಳೆ ನೀರಿನಲ್ಲಿ ಸುಮಾರು 0.0-0.48 PPB ಪಾರ್ಟ್ಸ್ ಪರ್ ಬಿಲಿಯನ್ ಮಳೆ ನೀರಿನಲ್ಲೂ ಸಹ ಪಾದರಸ ಇರುತ್ತೆ ಅಂತ ಒಂದು ವರದಿ ಹೇಳುತ್ತದೆ. ಆದರೆ ಅದು PPB ಲೆವೆಲ್ ಅಂದರೆ ಪಾರ್ಟ್ಸ್ ಪರ್ ಬಿಲಿಯನ್, ಮೊದಲೇದು PPM ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ಸೊ ಮಳೆ ನೀರಿನಲ್ಲಿ ಪಾರ್ಟ್ಸ್ ಪರ್ ಬಿಲಿಯನ್ನಷ್ಟು ಇರುತ್ತದೆ. ಹಾಗೂ ಕಲ್ಲಿದ್ದಿಲು ಇಲ್ಲಿ 0.18 PPM ಪಾರ್ಟ್ಸ್ ಪರ್ ಮಿಲಿಯನ್ ಪ್ರಮಾಣದಲ್ಲಿ ಇರುತ್ತದೆ. ಸೊ ಹಾಗಾಗಿ ವಾತಾವರಣದಲ್ಲಿ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಪಾದರಸ ಇದ್ದೇ ಇರುತ್ತದೆ. ಆದರೆ ಆ ಪಾದರಸವು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಅದನ್ನು ಬಾಡಿ ಅಥವಾ ಮನುಷ್ಯನ ದೇಹವು ಅಬ್ಸರ್ವ್ ಮಾಡಿದಾಗ ಅದರಿಂದಾಗಿ ಮನುಷ್ಯನಿಗೆ ಹಾಗೂ ಅವರಲ್ಲಿ ಹುಟ್ಟತಕ್ಕಂಥ ಮಕ್ಕಳಿಗೆ ಇದರ ಅಡ್ಡಪರಿಣಾಮಗಳು ಹೆಚ್ಚಾಗಿರುತ್ತವೆ. ಸಾಮಾನ್ಯವಾಗಿ ಪಾದರಸವು ಎಲ್ಲ ವಿಧದ ನೀರಿನಲ್ಲಿ ಭಾರತದಲ್ಲಿ ಸಿಗುವ ಎಲ್ಲ ಥರದ ನೀರಿನಲ್ಲಿ 0.05 ನ್ಯಾನೋಗ್ರಾಮ್ ಪ್ರಮಾಣದಲ್ಲಿ ಇರುತ್ತದೆ. ಮಣ್ಣಿನಲ್ಲಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ 1.7 PPM ಪಾರ್ಟ್ಸ್ ಪರ್ ಮಿಲಿಯನ್ ಲೆವೆಲಲ್ಲಿ ಇರುತ್ತದೆ. ಜರ್ಮನಿಯ ದೇಶದಲ್ಲಿ ವಿಶ್ಲೇಷಿಸಲಾದ ಸುಮಾರು 700 ಕುಡಿಯುವ ನೀರಿನ ಮಾದರಿಗಳಲ್ಲಿ ಪಾದರಸವು 0.03 PPB ಪಾರ್ಟ್ಸ್ ಪರ್ ಬಿಲಿಯನ್ ಅಂದರೆ ಇಂಥ ನೀರನ್ನು ಕುಡಿದರೆ ಮನುಷ್ಯನಿಗೆ ಅಥವಾ ಜಲಚರಗಳಿಗೆ ಯಾವುದೇ ಥರದ ಅಡ್ಡ ಪರಿಣಾಮಗಳು ಆಗುವುದಿಲ್ಲ. ಸೊ ಭಾರತದಲ್ಲಿ ಕುಡಿಯುವ ನೀರಿನಲ್ಲಿ ಪಾದರಸದ ಮಟ್ಟ 0.001 PPM ಗಿಂತಲೂ ಕಡಿಮೆ ಮಟ್ಟದಲ್ಲಿರುತ್ತದೆ. ಸೊ ಇಷ್ಟು ಮಟ್ಟದ ಕಡಿಮೆ ಇರತಕ್ಕಂಥ ಪಾದರಸದ ನೀರನ್ನು ಕುಡಿದಾಗ ಮನುಷ್ಯನ ದೇಹದಲ್ಲಿ ಈ ಪಾದರಸವು ಅಬ್ಸರ್ವ್ ಆಗುವುದಿಲ್ಲ. ಅದು ಹಾಗೆ ಮೂತ್ರಗಳಲ್ಲಿ ಅಥವಾ ಬೇರೆ ಕಡೆಯಿಂದ ಬಾಡಿಯ ಸ್ಕಿನ್ಗಳಲ್ಲಿ ಚರ್ಮದಿಂದ ಅದು ಮನುಷ್ಯನ ದೇಹದಿಂದ ಹೊರಗೆ ಹೋಗುತ್ತದೆ. ಹಾಗಾಗಿ ನಾವು ನೀರಿನಲ್ಲಿ 0.001 PPM ಪ್ರಮಾಣದಲ್ಲಿ ಪಾದರಸವಿದ್ದಾಗ ನಾವು ಯಾವುದೇ ಗಾಬರಿಯನ್ನು ಪಡಬೇಕಾಗಿಲ್ಲ. ಇಲ್ಲಿಗೆ 3ನೇ ಎಪಿಸೋಡ್ ಮುಕ್ತಾಯವಾಗಿತ್ತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
4: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
2: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು 100 ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಒಂದು ಮರದ ಮೇಲೆ ನವಿಲು ವಾಸವಾಗಿತ್ತು. ಅದಕ್ಕೆ ಮೈ ತುಂಬ ಅಂದವಾದ ಗರಿಗಳಿದ್ವು. ಮಳೆ ಬಂದಾಗ ಅದು ಗರಿ ಬಿಚ್ಚಿ ಕುಣಿತಿತ್ತು. ಮರದ ಮೇಲೆ ಕುಳಿತಿದ್ದ ಆ ನವಿಲು ಒಮ್ಮೆ ಹತಾಶೆಯಿಂದ ಒಂದೇ ಸಮನೆ ಕೆಳಗೆ ನೋಡ್ತಿತ್ತು. ಅದಕ್ಕೆ ಬಹಳ ಚಿಂತೆ ಆಗಿತ್ತು, ಜೊತೆಗೆ ಕಣ್ಣೀರು ಸುರಿಸ್ತಿತ್ತು. ಅದೇ ಸಮಯಕ್ಕೆ ಗೂಬೆ ಒಂದು ಹಾರ್ ಬಂದು ಆ ನವಿಲಿನ ಪಕ್ಕದಲ್ಲೇ ಕೂತ್ಕೊಂತು. ಚಿಂತೆ ಹಾಗೂ ದುಃಖದಲ್ಲಿ ಮುಳುಗಿದ ನವಿಲಿನ ಕಂಡು ಗೂಬೆಗೆ ಬೇಸರ ಆಯಿತು. ಹೇ ಚಂದೊಳ್ಳ ಚೆಲುವೆ ನವಿಲೆ, ಇಂಥ ಸೌಂದರ್ಯ ಇಟ್ಕೊಂಡು ಅಳ್ತಾ ಇರೋದು ಯಾಕೆ? ಯಾರಾದರೂ ಏನಾದರೂ ತೊಂದರೆ ಕೊಟ್ರಾ ಎಂದು ಕೇಳಿತು. ನವಿಲಿನ ದುಃಖ ಮತ್ತೂ ಹೆಚ್ಚಾಯಿತು. ಕಾರಣ ಹೇಳು ಎಂದು ಗೂಬೆಯು ಪ್ರೀತಿಯಿಂದ ಒತ್ತಾಯಿಸಿತು. ಆಗ ನವಿಲು ಹೇಳ್ತು, ನೋಡಲ್ಲಿ ಕೆಳಗೆ ನೋಡು, ನಿನಗೆ ಗೊತ್ತಾಗುತ್ತೆ ಅಂತು. ಗೂಬೆ ಕತ್ತು ಬಗ್ಸಿ ಮರದ ಕೆಳಗೆ ನೋಡ್ತು. ಅದಕ್ಕೇನೂ ಅರ್ಥ ಆಗಲಿಲ್ಲ. ಇಲ್ಲಪ್ಪ, ನನಗೇನು ಗೊತ್ತಾಗ್ತಿಲ್ವಲ್ಲ ಎಂದು ಮುಗ್ಧವಾಗಿ ನುಡಿಯಿತು. ನವಿಲಿಗೆ ಕೋಪ ಬಂತು. ನೀನೊಂದು ಮೂರ್ಖ, ಬುದ್ಧಿನೇ ಇಲ್ಲ, ನಿನಗೆ ನೆಲದ ಮೇಲೂ ಏನು ಕಾಣ್ತಿಲ್ವಾ ಅಂತು. ನವಿಲಿನ ಬೈಗಳಿಂದ ಗೂಬೆಗೆ ಬಹಳ ದುಃಖ ಆಯಿತು. ಕಣ್ಣಲ್ಲಿ ನೀರು ತುಂಬಿಕೊಂತು. ಅದನ್ನು ನೋಡಿ ನವಿಲಿಗೂ ಪಶ್ಚಾತ್ತಾಪ ಆಯಿತು. ಅದು ಸಮಾಧಾನ ಮಾಡಿಕೊಂಡು ಸರಿಯಾಗಿ ನೋಡು ಕಾಣುತ್ತೆ ಎಂದಿತ್ತು. ಗೂಬೆ ಬಗ್ಗಿ ಬಗ್ಗಿ ನೋಡಿತಷ್ಟೆ, ಆದರೆ ಏನೂ ಕಾಣಲಿಲ್ಲ. ಇದೊಂದು ಮಂಕು ಸಾಮ್ರಾಣಿ, ಬಾಯ್ಬಿಟ್ಟೇ ಹೇಳಬೇಕು, ಏನು ಗೊತ್ತಾಗಲ್ಲ ಅಂತ ನವಿಲು ಮನಸ್ಸಲ್ಲೇ ಅಂದ್ಕೊಳ್ತು. ಮತ್ತೆ ನೋಡಲ್ಲಿ ನೆಲ ತುಂಬ ನನ್ನ ಗರಿಗಳು ಹೇಗೆ ಉದುರಿವೆ ಅಂತ ತಿಳಿಸ್ತು ನವಿಲು ದುಃಖದಿಂದ. ಓ, ನಿನ್ನ ಅಷ್ಟೊಂದು ಗರಿಗಳು ಉದುರಿದ್ದಕ್ಕೆ ಅಳ್ತಾ ಇದೀಯಾ? ಆದರೆ ಅದಕ್ಕೆ ಯಾಕೆ ಅಳ್ತೀಯ ಹೇಳು, ಸಾಂತ್ವನದ ಧ್ವನಿಯಲ್ಲಿ ಗೂಬೆ ಹೇಳ್ತು. ನವಿಲು ಒಂದು ನಿಮಿಷ ಆಲೋಚನೆ ಮಾಡಿ, ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಗರಿಗಳೆಲ್ಲ ಸಂಪೂರ್ಣವಾಗಿ ಉದುರು ಹೋಗ್ತವೆ, ಆಗ ನನ್ನ ಪುಚ್ಚ ಎಲ್ಲ ಬೋಳ್ಬೋಳಾಗಿ ಕಾಣಿಸ್ತದೆ, ನಾನೆಲ್ಲಿ ಸುಂದರವಾಗಿ ಕಾಣಿಸ್ತೀನಿ, ಆಗ ಎಲ್ಲರೂ ನನ್ನನ್ನು ಆಡ್ಕೊಂಡು ನಗೋದಿಲ್ವೇ ಅಂತ ತನ್ನ ಆತಂಕನ ತೋಡ್ಕೊಳ್ತು. ಗೂಬೆಗೆ ನಗು ಬಂತು. ಅಯ್ಯೋ ಪೆದ್ದ ನವಿಲೇ, ನಿನ್ನ ಮೂರ್ತನಕ್ಕೆ ಅಳಬೇಕು ನಗಬೇಕು ನನಗಂತೂ ತಿಳಿತಾ ಇಲ್ಲ. ವಯಸ್ಸಾದ ಮೇಲೆ ಇಷ್ಟು ದೊಡ್ಡ ಮರವೇ ಉರುಳು ಹೋಗುತ್ತೆ, ಇನ್ನು ನಮ್ಮಂಥ ಪುಟಾಣಿ ಪಕ್ಷಿ ಪ್ರಾಣಿಗಳಿಗೆಲ್ಲ ಅದ್ರ ಮುಂದೆ ಏನೇನೂ ಅಲ್ಲ. ಅದಕ್ಕಾಗಿ ಚಿಂತೆ ಮಾಡಿದ್ರೆ ನಿನ್ನಷ್ಟು ದೊಡ್ಡ ಅನ್ನಬೇಕು ಅಷ್ಟೇ, ಯಾರೂ ನಿನ್ನನ್ನು ಜಾಣ ಅನ್ನಲ್ಲ. ನವಿಲಿಗೆ ಗೂಬೆ ಮಾತು ನಿಜ ಅನ್ನಿಸ್ತು. ಹುಲಿ ಆನೆ ಸಿಂಹಗಳೇ ವಯಸ್ಸಾದ ನಂತರ ಮಲಗಿದರೆ ಹೇಳಕ್ಕಾಗದೆ ಸೋತು ಸತ್ತೋಗುತ್ತವೆ, ಇನ್ನು ನಾನು ಇದಕ್ಕಾಗಿ ಚಿಂತಿಸುವುದೇ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಿತು. ಅಷ್ಟರಲ್ಲಿ ಅದೇ ಮರದ ಬಳಿ ಕೆಲವು ಶಾಲೆ ಮಕ್ಕಳು ಓಡೋಡ್ತಾ ಬಂದರು. ನವಿಲಿನ ನೋಡಿ ಖುಷಿಪಟ್ಟರು. ಅಲ್ಲದೆ, ಏಯ್ ನವಿಲು ಗರಿ ಉದುರಿಸಿದೆ ಆರಿಸ್ಕೊಳ್ಳೋಣ ಬಂದರು, ಪುಸ್ತಕದಲ್ಲಿಟ್ಟರೆ ಗರಿ ಮತ್ತೆ ಮರಿ ಹಾಕುತ್ತೆ, ಆಗ ಎಲ್ರಿಗೂ ಕೊಡ್ಬೋದು ನಾವು ಅನ್ನುತ್ತಾ ಸಂತೋಷದಿಂದ ನವಿಲು ಗರಿಗಳನ್ನು ಆರಿಸ್ತೊಡಗಿದ್ರು. ಗೂಬೆ ಹೇಳ್ತು ಆಗ, ನೋಡು ನವಿಲೆ, ನಿನ್ನ ಗರಿಯಿಂದ ಮಕ್ಕಳು ಎಷ್ಟೊಂದು ಸಂತೋಷ ಪಡ್ತಿದ್ದಾರೆ ಅಲ್ವಾ, ಆ ಸಂತೋಷನ ನನಗೆ ಕೊಡೋಕ್ಕಾಗುತ್ತಾ ಎಂದು ಬುದ್ಧಿ ಹೇಳಿತು. ಆಗ ನವಿಲಿಗೆ ತನ್ನ ದುಃಖಕ್ಕೆ ಏನೂ ಅರ್ಥ ಇಲ್ಲ ಎನಿಸ್ತು. ಕೆಳಕ್ಕೆ ಹಾರಿ ಮಕ್ಕಳೆದುರಿಗೆ ನೆಲದ ಮೇಲೆ ಸಂತೋಷದಿಂದ ಕುಣಿಯೋಕ್ಕೆ ಶುರು ಮಾಡ್ತು.

ರಾಮುಗೆ ಚಿತ್ರ ಬರೆಯುವುದು, ಬಣ್ಣ ಹಚ್ಚುವುದು ಎಂದ್ರೆ ತುಂಬಾ ಇಷ್ಟ. ಒಂದಿನ ರಾಮು ತನ್ನ ಶಾಲಾ ಬ್ಯಾಗನ್ನ ತೆಗೆದುಕೊಂಡು ಅದರಲ್ಲಿನ ನೋಟ್ ಪುಸ್ತಕ ಮತ್ತು ಜಾಮಿಟ್ರಿ ಬಾಕ್ಸ್ನಲ್ಲಿನ ಪೆನ್ಸಿಲ್ ಅನ್ನ ತೆಗೆದುಕೊಂಡು ಒಂದು ಚಿತ್ರವನ್ನು ತೆಗೆಯಲು ಪ್ರಾರಂಭಿಸಿದ. ಅಷ್ಟರಲ್ಲಿ ಅವನಿಗೆ ಏನೋ ನೆನಪಾಗಿ ಎಲ್ಲವನ್ನು ಹಾಗೆ ಬಿಟ್ಟು ಹೊರಗಡೆ ನಡೆದ. ಇದನ್ನೆಲ್ಲ ಗಮನಿಸ್ತಿದ್ದ ಜಾಮಿಟ್ರಿ ಬಾಕ್ಸ್, ಪೆನ್ನು, ಪೆನ್ಸಿಲ್, ಕ್ರಯಾನ್ಸ್, ರಬ್ಬರ್, ನೋಟ್ ಪುಸ್ತಕ, ಶಾರ್ಪ್ನರ್, ಕಡ್ಡಿಗಳು, ಕಲ್ಲುಗಳು, ಹುಣಸೆ ಬೀಜ ಎಲ್ಲವೂ ತಮ್ಮ ತಮ್ಮಲ್ಲಿಯೇ ಇದ್ದ ನಾನ್ ಹೆಚ್ಚು ಎಂದು ಜಗಳವಾಡಲು ಪ್ರಾರಂಭಿಸಿದ್ವು. ತಾನೇ ಶ್ರೇಷ್ಠ ಎಂಬ ಭಾವದಿಂದ ಜಾಮಿಟ್ರಿ ಬಾಕ್ಸ್ ಮೊದಲು ಮಾತಿಗಿಳಿತು. ನಾನಿಲ್ದಿದ್ರೆ ನಿಮ್ಗಾರಿಗೂ ಆಶ್ರಯವಿಲ್ಲ, ಎಲ್ಲೆಲ್ಲೋ ಬಿದ್ದು ಹೋಗುತ್ತೀರಿ, ಹಾಗಾಗಿ ನಾನೇ ಹೆಚ್ಚು ಎಂದು ಹೇಳ್ತು. ಆಗ ಪೆನ್ನು ಎದ್ದು ನಿಂತು ಟೋಪಿ ಸರಿ ಮಾಡಿಕೊಂಡು, ಬಹಳ ಜನ ಹೇಳ್ತಾರೆ ಖಡ್ಗಕ್ಕಿಂತ ಪೆನ್ನು ಹರಿತವಾದದ್ದು ಅಂತ, ಹಾಗಾಗಿ ನಾನೇ ಹೆಚ್ಚು ಎಂದಿತು. ಅದರತ್ತ ವ್ಯಂಗ್ಯದ ನಗೆ ಬೀರುತ್ತಾ, ನಿನಗೆ ಒಂದೋ ಎರಡೋ ಮೂರೋ ಬಣ್ಣಗಳಷ್ಟೇ, ನಾವು ಒಬ್ಬೊಬ್ರಿದ್ರೆ ಒಂದೊಂದು ಬಣ್ಣ, ಒಬ್ರಿಗೊಬ್ರು ಸೇರಿದ್ರೆ ನೂರಾರು ಬಣ್ಣ, ಚಿತ್ರಗಳ ಅಂದ ಚಂದಕ್ಕೆ ನಾವೇ ಬೇಕು ಎಂದು ಹೇಳುತ್ತಾ ಕ್ರೇಯಾನ್ಗಳು ತಮಗೆ ತಾವೇ ಚಪ್ಪಾಳೆ ಹೊಡೆದುಕೊಂಡು. ಅಷ್ಟೊತ್ತು ಸುಮ್ಮಿದ್ದ ಪೆನ್ಸಿಲ್, ಯಾರೇ ಆಗ್ಲಿ ಬರಹ ಕಲಿಯಲು ಚಿತ್ರ ಬಿಡಿಸಲು ಮೊದಲು ನನ್ನನ್ನೇ ಬಳಸ್ತಾರೆ, ನಾನೇ ಮೊದಲಿಗ, ನಾನೇ ಹೆಚ್ಚು ಎಂದು ಬೀಗುತ್ತಾ ತನ್ನ ಮೊನಚಿನಿಂದ ಎಲ್ಲರ ಮನಸ್ಸನ್ನ ತಿವಿಯಿತು. ಓಹೋಹೋಹೋ, ನನ್ನನ್ನು ಕೆತ್ತಲು ಬಳಸ್ಕೊಳ್ದಿದ್ರೆ ನೀನೆಲ್ಲಿ ಚುಪಾಕ್ತೀಯಾ, ಹಾಗಾಗಿ ನಿನಗಿಂತ ನಾನೇ ಮೊದಲಿಗ ಎಂದು ಕೂಗಿಕೊಂಡಿತು ಶಾರ್ಪ್ನರ್. ಮುದ್ದೆಯಂತೆ ಕುಳಿತಿದ್ದ ರಬ್ಬರ್, ನೋಡ್ರಪ್ಪ ನಿಮ್ಮಿಂದ ಏನೇ ರಚನೆಯಾದರೂ ಒಂದು ಕ್ಷಣದಲ್ಲಿ ನಿಮ್ಮನ್ನು ಇಲ್ಲವಾಗಿಸುವ ಶಕ್ತಿ ನನಗಿದೆ, ಹಾಗಾಗಿ ನಾನೇ ಹೆಚ್ಚು ಎಂದಿತು. ಎಲ್ಲರ ಮಾತು ಕೇಳಿಸಿಕೊಂಡ ಪುಸ್ತಕ, ನನ್ನನ್ನು ದೇವರೆಂದು ಪೂಜಿಸ್ತಾರೆ, ನಿಮ್ಮೆಲ್ಲರನ್ನು ಬಳಸಲು ನಾನೇ ರಣರಂಗ, ನಾನೇ ಪ್ರಮುಖ ಅಂಗ, ಹಾಗಾಗಿ ನನಗಿಂತ ನೀವ್ಯಾರು ಹೆಚ್ಚಲ್ಲ ಎಂದು ಪುಟಗಳನ್ನೆಲ್ಲ ಪದರುಗುಟ್ಟಿಸಿತು. ತಮ್ಮ ಸಮಯಕ್ಕೆ ಕಾಯುತ್ತಿದ್ದ ಕಲ್ಲು, ಕಡ್ಡಿ, ಹುಣಸೆ ಬೀಜಗಳು, ನೀವೆಷ್ಟೇ ಉಪಯುಕ್ತವಾಗಿದ್ರೂ ನಿಮ್ಮನ್ನು ಕೊಳ್ಳುವುದಕ್ಕೆ ಹಣ ಬೇಕು, ಆದ್ರೆ ನಾವು ಪ್ರಕೃತಿಯ ಕೊಡುಗೆಗಳು, ಬಡವರ ಬಂಧುಗಳು, ಕಲಿಕೆಗೂ ತುಂಬಾ ಸಹಾಯಕಾರಿ, ನಮಗಿಂತ ಮಿಗಿಲಾರಿಲ್ಲ ಎಂದು ಒಮ್ಮತದಿಂದ ಕೇಕೆ ಹಾಕಿದ್ವು. ಚರ್ಚೆ ತಾರಕಕ್ಕೇರಿ ಕೈ ಕೈ ಮಿಲಾಯಿಸಿ ಚೆಲ್ಲಾ ಪಿಲ್ಲಿಯಾಗಿ ಎಲ್ಲ ವಸ್ತುಗಳು ಬಿದ್ದುಬಿಟ್ವು. ಹೊರಗಿನಿಂದ ಬಂದ ರಾಮು ಎಲ್ಲ ವಸ್ತುಗಳು ಕಸದ ರಾಶಿಯಂತೆ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿರುವುದನ್ನ ನೋಡಿದ. ಗೂಡಿಸಿ ಕಸದ ಬುಟ್ಟಿಯಲ್ಲಿ ಬಿಸಾಕಿದ. ಕಸದ ಬುಟ್ಟಿಯಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ಎಲ್ಲ ವಸ್ತುಗಳು ಒಂದೆಡೆ ಸೇರಿ ನಮ್ಮ ಈ ತರದ ಹೀನಾಯ ಸ್ಥಿತಿಗೆ ನಮ್ಮೊಳಗಿನ ಜಗಳವೇ ಕಾರಣವಾಯಿತು. ನಾವೆಲ್ಲರೂ ಒಂದೇ, ನಾವು ಜಗಳ ಮಾಡುವುದು ಸರಿಯಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದು ಮಕ್ಕಳ ಕಲಿಕೆಗೆ ಸಹಕರಿಸೋಣ ಎಂದು ಮಾತನಾಡಿಕೊಂಡವು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
2: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
1: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
2: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
1: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
2: ಸರಿಯಪ್ಪ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್.

0: ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಉಳಿವು ಅಳಿವುಗಳ ನೆರೆ, ಹೊಳಪು ಹೊಳಪಿನ ನಡುವೆ ಬಿಡುವಿನಿತು ರತ್ನದಲ್ಲಿ, ಬೆಳಕು ಬೆಳಕಿನ ನಡುವೆ ಅನಿತಿನಿತು ನೆರಳು, ಬೆಳಸು ಬೆಳಸಿನ ಸಾಲು ನಡುವೆ ಬದಿ ಗದ್ದೆಯಲ್ಲಿ, ಉಳಿವಿಗಳಿವಿನ ನೆರೆಯೋ ಮಂಕುತಿಮ್ಮ. ಹೊಳಪು ಹೊಳಪಿನ ನಡುವೆ ಬಿಡುವಿನಿತು ರತ್ನದಲ್ಲಿ, ರತ್ನದ ಎರಡು ಹೊಳಪುಗಳ ಮಧ್ಯದಲ್ಲಿ ಒಂದು ಚೂರು ಅಂತರ ಇದ್ದೇ ಇರುತ್ತೆ. ಬೆಳಕು ಬೆಳಕಿನ ನಡುವೆ ಅನಿತಿನಿತು ನೆರಳು, ಬೆಳಕು ಬೆಳಕುಗಳ ಮಧ್ಯ ಒಂದಷ್ಟು ನೆರಳು ಇದ್ದೇ ಇರುತ್ತೆ. ಬೆಳಸು ಬೆಳಸಿನ ಸಾಲು ನಡುವೆ ಬದಿ ಗದ್ದೆಯಲ್ಲಿ, ಗದ್ದೆಯಲ್ಲಿ ಬೆಳೆಸಿರೋ ಬೆಳೆಯ ಸಾಲುಗಳ ಮಧ್ಯ ಬದಿ ಇರುತ್ತೆ. ಉಳಿವಿಗಳಿವಿನ ನೆರೆಯೋ ಮಂಕುತಿಮ್ಮ. ಉಳಿವಿಗೆ ಅಳಿವಿಗೆ ಅಂದರೆ ಬದುಕಿಗೆ ಸಾವಿಗೆ ಹತ್ತಿರದ ಸಂಬಂಧ ಇದೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೊಳಪು ಹೊಳಪಿನ ನಡುವೆ ಬಿಡುವಿನಿತು ರತ್ನದಲ್ಲಿ, ಬೆಳಕು ಬೆಳಕಿನ ನಡುವೆ ಅನಿತಿನಿತು ನೆರಳು, ಬೆಳಸು ಬೆಳಸಿನ ಸಾಲು ನಡುವೆ ಬದಿ ಗದ್ದೆಯಲ್ಲಿ, ಉಳಿವಿಗಳಿವಿನ ನೆರೆಯೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೊಳಪು ರತ್ನಗಳ ಒಡವೆ ನಡುವೆ ಒಂದಷ್ಟು ಜಾಗ ಬಿಟ್ಟಿರ್ತಾರೆ, ಯಾಕಂದ್ರೆ ಆ ರತ್ನ ಹೊಳಿಲಿ ಅಂತ. ಬೆಳಕಿನ ಮಧ್ಯ ಒಂದಷ್ಟು ನೆರಳು ಇರುತ್ತೆ. ಹೊಲಗದ್ದೆಗಳ ಬೆಳೆಯ ಸಾಲಿನ ಇಕ್ಕೆಲದಲ್ಲೂ ಒಂದಷ್ಟು ಜಾಗ ಬಿಟ್ಟಿರ್ತಾರೆ, ನೀರು ಗೊಬ್ಬರ ಸೇರೋದಕ್ಕೆ ಅದು ಸಹಕಾರಿ ಆಗತ್ತೆ. ಅದೇ ರೀತಿ ಬದುಕಿಗೆ ಮತ್ತೆ ಸಾವಿಗೆ ಹತ್ತಿರವಾದ ಸಂಬಂಧ ಇದೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಇದೊಂದು ಅತ್ಯದ್ಭುತವಾದ ಚೌಪದಿ. ವಿಸ್ತರಿಸಿದಷ್ಟು ಹಿಗ್ಗುವಂತಹ ಅರ್ಥ ವ್ಯಾಪ್ತಿ ಇದೆ ಇದಕ್ಕೆ. ನಾವು ಯಾವುದನ್ನ ವಿರೋಧ ಅಂತ ಭಾವಿಸ್ತೀವೋ ಅವು ನಿಜವಾಗಿ ಒಂದಕ್ಕೊಂದು ಪೂರಕವಾದವುಗಳಷ್ಟೇ ಅಲ್ಲ, ಒಂದೇ ಸತ್ಯದ ಎರಡು ಮುಖಗಳಿದ್ದಾಗೆ. ನೀವೇ ಯೋಚಿಸಿ, ಒಂದು ಕತ್ತಲೆಯ ಕೋಣೆ, ಒಂದು ಚೂರೂ ಬೆಳಕಿಲ್ಲ, ಒಂದು ಪುಟ್ಟ ಮೇಣದ ಬತ್ತಿನ ಹೊತ್ತಿಸ್ಕೊಂಡು ಆ ಕತ್ತಲಿನ ಜಾಗಕ್ಕೆ ತಗೊಂಡು ಹೋದಾಗ ಅಲ್ಲಿನ ದೀಪದ ಬೆಳಕಿಗೆ ಇಷ್ಟೊಂದು ಬೆಳಕು ಬಂತಲ್ಲ ಅಂತ ಅನ್ಸುತ್ತೆ. ಕತ್ತಲೆ ಕರಗಿ ಹೋಯಿತು. ಅದೇ ದೀಪನ ಆರಿಸಿಬಿಡಿ, ಪುನಃ ಅದೇ ಕತ್ತಲೆ. ಅಲ್ಲಿಗೆ ಕತ್ತಲೆಯಿಂದ ದೀಪಕ್ಕೆ ಮಹತ್ವ, ದೀಪದ ಬೆಳಕಿನಿಂದ ಕತ್ತಲೆ ಕರಗಿತು. ಹೀಗೆ ಒಂದಕ್ಕೊಂದು ಸಂಬಂಧ ಅಲ್ವಾ? ಕತ್ತಲೆಯಿಂದಲೇ ಬೆಳಕಿಗೆ ಒಂದು ಅರ್ಥ, ಅಲ್ಲಿಂದಲೇ ಬೆಳಕಿಗೆ ಉಗಮಾಯಿತು. ಕತ್ತಲೆಯ ಗರ್ಭದಿಂದಲೇ ಬೆಳಕಿನ ಹುಟ್ಟು. ಅಂದರೆ ಕತ್ತಲೆ ಬೆಳಕು ಅನ್ನೋದು ಒಂದಕ್ಕೊಂದು ವಿರೋಧ ಅಲ್ಲ, ಒಂದಿಲ್ಲದೆ ಮತ್ತೊಂದಿಲ್ಲ. ಅಷ್ಟೇ ಅಲ್ಲ, ಒಂದರಿಂದಲೇ ಮತ್ತೊಂದರ ಅಸ್ತಿತ್ವ ಕೂಡ. ಇದೇ ರೀತಿ ಸಾವು ಹುಟ್ಟುಗಳು ಸಹ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತಾರೆ. ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ಲ, ಹಾಗೆ ಸತ್ತ ವ್ಯಕ್ತಿಗೆ ಮರುಹುಟ್ಟು ಕೂಡ ತಪ್ಪಿದ್ದಲ್ಲ. ಪ್ರಾಣಿ ಹುಟ್ಟಿದ ತಕ್ಷಣ ಅವನ ಕಾಲನ್ನ ಸಾವು ಹಿಡ್ಕೊಂಡು ಬಿಡುತ್ತೆ. ಅದು ಬೆಳೆದ ಹಾಗೆ ಸಾವು ಕೂಡ ಗಾಢವಾಗುತ್ತಾ ಹತ್ತಿರವಾಗ್ತಾ ಹೋಗುತ್ತೆ. ನಮಗೆ ಸಾವು ಮತ್ತು ಹುಟ್ಟುಗಳನ್ನು ವಿರೋಧಿಗಳಾಗೆ ನೋಡಿ ಅಭ್ಯಾಸ. ಆದರೆ ಅಖಂಡತ್ವದಲ್ಲಿ ಸಾವು ಮತ್ತೊಂದು ಹುಟ್ಟಿನ ಆರಂಭ, ಮತ್ತು ಹುಟ್ಟು ಮತ್ತೊಂದು ಸಾವಿನ ಅವತರಣ. ಅಸಂಗತ ಅಂತ ತೋರುವಂಥ ತತ್ವಗಳು ಅಖಂಡತ್ವದಲ್ಲಿ ಒಂದೇ ಆಗಿರುತ್ತೆ. ಇದನ್ನ ಇಲ್ಲಿ ಡಿ ವಿ

0: ಅವರು ಸುಂದರವಾದ ಉಪಮೆಗಳ ಮೂಲಕ ಹೇಳ್ತಿದ್ದಾರೆ. ಒಂದು ಸಾಣೆ ಹಿಡಿದ ವಜ್ರಕ್ಕೆ ನೂರಾರು ಮುಖ. ಆ ಮುಖಗಳ ಮಧ್ಯ ಇರೋ ಅಂಚು ಬೆಳಕನ್ನ ಅಷ್ಟು ಪ್ರತಿಫಲಿಸೋದಿಲ್ಲ. ಅದೊಂದು ಚೂರು ನೆರಳು. ಈ ನೆರಳಿಂದಲೇ ಆ ಮುಖಗಳು ಪಳ್ಳಂತ ಹೊಳೆಯೋದು. ಎಲ್ಲ ನೇರವಾದ ಮುಖನೇ ಆಗ್ಬಿಟ್ಟಿದ್ರೆ ಅದು ವಜ್ರ ಆಗದೆ ಕನ್ನಡಿ ಆಗ್ಬಿಡ್ತಿತ್ತು. ಹಾಗೆ ಎರಡು ಹಗಲುಗಳ ಮಧ್ಯ ಒಂದು ರಾತ್ರಿ. ರಾತ್ರಿ ಇರೋದ್ರಿಂದಲೇ ಹಗಲಿಗೊಂದು ವಿಶೇಷತೆ. ಗದ್ದೆಲಿ ಬೆಳೆ ತೆನೆ ಎತ್ತಿರಬೇಕಾದ್ರೆ ಆ ದೃಶ್ಯ ನೋಡೋದಕ್ಕೆ ಅಪ್ಯಾಯಮಾನವಾಗಿರುತ್ತೆ. ಒಂದು ಗದ್ದೆಯಿಂದ ಮತ್ತೊಂದು ಗದ್ದೆಯ ನಡುವೆ ಇದ್ದ ಬದು ಒಂದು ಅತ್ಯಂತಿಕ ಸುಂದರತೆನ ನೀಡುತ್ತೆ. ಕೊನೆಗೆ ಈ ಕಗ್ಗ ಭರತ ವಾಕ್ಯವೊಂದನ್ನು ಹೇಳುತ್ತೆ. ಉಳಿವಿಗೆ ಅಳಿವಿನ ನೆರೆ, ಬದುಕು ಸಾವು ನೀಡಿದ ಭಿಕ್ಷೆ, ಸಾವು ಬದುಕು ನೀಡಿದ ಕರುಣೆ, ಒಂದಕ್ಕೊಂದು ಅನ್ಯೋನ್ಯ ಸಂಬಂಧ. ನಿಮಗೂ ಹಾಗೆ ಅನಿಸ್ತಾ? ಅಭಿಪ್ರಾಯ ತಿಳಿಸಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
2: ಸ್ನೇಹಿತರೆ, ಹಾಗಾದರೆ ನಾವೀಗ 4 ಎಪಿಸೋಡ್ ಮುಗಿದಿದೆ. ಈಗ ನಾವು ಒಂದು ಫೌಂಡೇಶನ್ ಲೆವೆಲ್ಗೆ ಒಂದಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮನೋನಾಟಕದ ಒಂದು ಫೌಂಡೇಶನ್ ಲೆವೆಲ್ವರೆಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗಕ್ಕೆ ಕುರಿತು ಚರ್ಚೆ ಮಾಡೋಣ. ಶ್ರೀನಿವಾಸ್ ಅವರಿಗೆ ಈ ಒಂದು ಚರ್ಚೆಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ ಶ್ರೀನಿವಾಸ್.
3: ನಮಸ್ಕಾರ. ನಮಸ್ಕಾರ. ನೋಡಿ, ಈಗಾಗಲೇ ಎರಡು ತತ್ವಗಳನ್ನ ಈಗಾಗಲೇ ಗುರುತಿಸಿದ್ದೀವಿ, ಮನೋನಾಟಕದ ವಿಶಿಷ್ಟವಾದ ತತ್ವಗಳು. ಮೂರನೇ ತತ್ವ ಯಾವುದು? ಸನ್ನಿವೇಶ ಅಥವಾ ಸಿಚುಯೇಷನ್ ಅಂತ ಹೇಳ್ತೀವಿ. ಇಲ್ಲಿ ಕಾಲ ನೋಡಿದ್ವಿ, ನೆಕ್ಸ್ಟ್ ಬರತಕ್ಕಂಥದ್ದು ಆ ಸಂದರ್ಭ, ಸಿಚುಯೇಷನ್ ಅಂತ ಹೇಳ್ತೀವಿ. ಪಾರಂಪರಿಕ ಮನೋವಿಜ್ಞಾನದ ದೃಷ್ಟಿಯಿಂದ ಮಾನವ ಜೀವಿಯನ್ನು ಪರಿಸರದ ಒಂದು ಜೀವಿ, ಆರ್ಗ್ಯಾನಿಸಮ್ ಇನ್ ಎನ್ ಎನ್ವಿರಾನ್ಮೆಂಟ್ ಅಂತ ನೋಡಲಾಗುತ್ತೆ.
2: ಸತ್ಯ.
3: ಆದರೆ ಇದಕ್ಕೆ ಬದಲಾಗಿ ಅಸ್ತಿತ್ವವಾದದ ಮನೋನಾಟಕದಲ್ಲಿ, ಎಕ್ಸಿಸ್ಟೆನ್ಷಿಯಲ್ ಸೈಕೋಡ್ರಾಮಾದಲ್ಲಿ, ಮಾನವ ಜೀವಿಯನ್ನು ಒಂದು ಸಂದರ್ಭ ಅಥವಾ ಸನ್ನಿವೇಶದಲ್ಲಿನ ಒಬ್ಬ ವ್ಯಕ್ತಿ, ಇಂಡಿವಿಜುವಲ್ ಇನ್ ಎ ಸಿಚುಯೇಷನ್ ಅಂತ ಗ್ರಹಿಸ್ತೀವಿ. ಇಟ್ ಈಸ್ ಎ ರಿಮಾರ್ಕಬಲ್ ಡಿಫ್ರೆನ್ಸ್.
2: ಹೌದಲ್ಲ, ತುಂಬ ತುಂಬ ಭಿನ್ನವಾಗಿದೆ.
3: ಅದರಿಂದ ಇದನ್ನು ಯಾವುದಕ್ಕೆ ಜೊತೆ ಸೇರ್ಸೋಕ್ಕಾಗಲ್ಲ. ಈ ಸನ್ನಿವೇಶ ಅಥವಾ ಸಂದರ್ಭ ಕೇವಲ ಭೌತಿಕ ಪರಿಸರ ಮಾತ್ರ ಆಗಿರೋದಿಲ್ಲ, ಅದರ ಜೊತೆಗೆ ಸಾಮಾಜಿಕ ಪರಿಸರವನ್ನು ಕೂಡ ಒಳಗೊಂಡಿರುತ್ತದೆ. ಇಲ್ಲಿ ವ್ಯಕ್ತಿಯು ಮಾನವ ಜೀವಿ ಮಾತ್ರ ಆಗಿರದೆ ಆತನು ಈ ವರ್ತಮಾನದ ಕ್ಷಣದಲ್ಲಿ ಇರುವ ಮಾನವ ಜೀವಿ ಆಗಿರುತ್ತಾನೆ. ನಾನು ಆ ಉಸಿರು ಹೇಳಿದ್ದು ಅದಕ್ಕೇ, ಉಸಿರು ಎಳೆದು ಉಸಿರು ಬಿಟ್ಟರೆ
2: ಒಂದು ಕ್ಷಣ, ಅದು
3: ಅದು ಯಾವುದೇ ಒಂದು ಕಟ್ಟಾದ್ರೂ
2: ಮುಗೀತು.
3: ಸೊ ಅದರಿಂದ ಎಷ್ಟು ಸಲ ನೀವು ಉಸಿರಾಡ್ತಾ ಇದ್ರು ಅಷ್ಟು ಬದುಕು
2: ಮುಂದೆ ಹೋಗ್ತಾ ಇದೆ,
3: ಆಗ್ತಾನೆ ಇರುತ್ತೆ. ವ್ಯಕ್ತಿಯು ಪ್ರತಿಯೊಂದು ಘಟನೆಯಲ್ಲಿಯೂ ಹಿಂದಿನ ಘಟನೆಗಳಲ್ಲಿ ತಾನು ಅನುಭವಿಸಿದ ಅನುಭವಗಳ ಚರಿತ್ರೆಯನ್ನು ಹೊತ್ತು ತಂದಿರುತ್ತಾನೆ.
2: ಸತ್ಯ. ಅದು ಅದರ ಆಧಾರದಲ್ಲೇ ಬದುಕಲ್ಲ.
3: ಹಾಂ, ಅಂದರೆ ಆ ಎಕ್ಸ್ಪೀರಿಯನ್ಸ್ನ ಹಿಸ್ಟ್ರಿ ಇದೆಯಲ್ಲ, ಹಿಸ್ಟ್ರಿ ಆಫ್ ಹಿಸ್ ಓನ್ ಎಕ್ಸ್ಪೀರಿಯನ್ಸಸ್ ಬೇಸ್ಡ್ ಆನ್ ಹಿಸ್ ಸಬ್ಜೆಕ್ಟಿವ್ ಅಪ್ರೋಚ್ ಮತ್ತೊಂದು. ಅಷ್ಟೇ ಅಲ್ಲ, ಆತನು ಈ ಹಿಂದಿನ ಘಟನೆಯಲ್ಲಿ ತಾನು ಕಲಿತು ಸಂಗ್ರಹಿಸಿರುವ ಎಲ್ಲ ಅಂಶಗಳನ್ನು ಸಹ ಒಯ್ದು ತಂದಿರ್ತಾನೆ. ಅವನು ಲರ್ನಿಂಗ್ ಕೂಡ ತಂದಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ವಿಶಿಷ್ಟ ಅನುಭವಗಳ ಚರಿತ್ರೆಯನ್ನು ಹೊಂದಿರುತ್ತಾನೆ. ಸೊ ನಾವು ಒಂದು ಹಿಸ್ಟ್ರಿ ಅಂತ ನಾವು ನೋಡಿದಾಗ ಅವನದೇ ಆದಂಥ ಒಂದು ಯುನೀಕ್ ಹಿಸ್ಟ್ರಿ
2: ನೋಡಿರ್ತಾನೆ,
3: ಚರಿತ್ರೆ ಇರ್ತದೆ. ಹೌದಾ? ಹೀಗಾಗಿ ಒಂದು ಸನ್ನಿವೇಶದಲ್ಲಿನ ವ್ಯಕ್ತಿಯ ಪ್ರತಿಯೊಂದು ಘಟನೆಯು ವಿಶಿಷ್ಟ ಘಟನೆಯೇ ಆಗಿರುತ್ತದೆ. ಅವನಿಗದು ಯೂನಿಕೆ,
2: ವೆರಿ ಸ್ಪೆಸಿಫಿಕ್.
3: ನೆಗಡಿ ಆದವನಿಗೆ ನೆಗಡಿ ದೊಡ್ಡದು, ಕಾಲು ಮುರಿದವನಿಗೆ ಕಾಲು ಮುರಿದಿದ್ದು ದೊಡ್ಡದು. ಇಬ್ಬರನ್ನು ಕಂಪೇರ್ ಮಾಡಿ ಇಂಡಿಯನ್ ಮಹಾ ನೆಗಡಿ ಅಂದರೆ ನೆಗಡಿ ಆದವನು ಒಪ್ಪಲ್ಲ
2: ಅವನಿಗೆ, ಅದರದ್ದು ಬಗ್ಗೆ
3: ಅಂದು ಅಷ್ಟೇ ಈಕ್ವಲ್ ಕಾನ್ಫಿಡೆನ್ಸ್ ಕೊಡಬೇಕು ಅಂತ ಹೇಳ್ತಾನೆ. ಹೌದಾ? ಹಾಗೆಯೇ ಮನೋನಾಟಕವು ಕೂಡ ಸ್ವಯಂ ಒಂದು ವಿಶಿಷ್ಟ ಘಟನೆ. ಮನೋನಾಟಕ ಅಂತ ರೀಕ್ರಿಯೇಟ್ ಮಾಡೋದು ಕೂಡ ದಟ್ ಈಸ್ ಆಲ್ಸೋ ಒನ್ ಯುನೀಕ್ ಇನ್ಸಿಡೆಂಟ್. ರೆಗ್ಯುಲರ್ ಆಗಿ ನಿಮ್ಮ ದಿನ ಮನೆಯಲ್ಲಿ
2: ನಡೆಯುವಂಥದ್ದಲ್ಲ,
3: ಘಟನೆಯೇ ಆಗಿರೋದ್ರಿಂದ ಆ ಕ್ಷಣದಲ್ಲಿಯೇ ಸಂಭವಿಸುತ್ತೆ. ಸೊ ಈ ಕ್ಷಣದ ಮನೋನಾಟಕ ಬೇರೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು
2: ನಾಟಕನೇ
3: ಬೇರೆ, ಇನ್ನೊಂದು ನಾಟಕನೇ
2: ಬೇರೆ ಬೇರೆ.
3: ಸೊ ರಂಗಭೂಮಿನಲ್ಲಿ ನಡೆಯೋದೇನು? ವ್ಯಕ್ತಿನೂ ಬೆಳೀತಾ ಇರ್ತಾನೆ, ನಟನೂ ಬೆಳೀತಾ
2: ಇರ್ತಾನೆ, ಬೆಳೀತಾ
3: ಇರ್ತಾನೆ, ಸನ್ನಿವೇಶಗಳು, ಸಂದರ್ಭಗಳು,
2: ವರ್ತಮಾನ
3: ಎಲ್ಲವೂ ಚೇಂಜ್ ಆಗಿರ್ತದೆ. ನಮ್ಮಲ್ಲಿ ಒಂದು ಭಾಳ ಚೆನ್ನಾಗಿ ಹೇಳ್ತಾರೆ ರಂಗಭೂಮಿ ವರ್ಲ್ಡ್ ಥಿಯೇಟ್ರ್ ಹಿಸ್ಟ್ರಿನಲ್ಲಿ, ದೇರ್ ಈಸ್ ನೋ ಹಿಸ್ಟಾರಿಕಲ್ ಆರ್ ಪೀರಿಯಾಡಿಕಲ್ ಪ್ಲೇ ಅಂತ ಸ್ಪಷ್ಟವಾಗಿ ಹೇಳುವಂಥ ಒಂದು ಅಂಶನೂ ಇದೆ.
2: ಅದು ಸಿನಿಮಾ ಅಲ್ಲ, ಇದು
3: ಹಿಸ್ಟಾರಿಕಲ್ ಅಥವಾ ಪೀರಿಯಾಡಿಕಲ್ ಪ್ಲೇ ಅನ್ನೋದೇ ಇಲ್ಲ. ಆ ಪೀರಿಯಡಲ್ಲಿ ನಡೆದದ್ದನ್ನು ಈ ವರ್ತಮಾನದ ಅಂಶಗಳನ್ನ ಬಳಸ್ಬಿಟ್ಟೆ ನೀವು ತೋರಿಸ್ತೀಯಾ, ಮತ್ತು ಈ ವರ್ತಮಾನದ ಜನಕ್ಕೆ ತೋರಿಸ್ತೀಯಾ. ಯಾವಾಗಲೂ ಸೋಷಿಯಲ್ ಪ್ಲೇನೇ ಇರೋದು, ಬೇರೆ ಪ್ಲೇ ಅನ್ನೋದು ಇಲ್ಲವೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೂ ಇದಕ್ಕೂ ಭಾಳ ಕೊಂಡಿ
2: ಸಾಮ್ಯ ಇದೆ.
3: ಪರಂಪರಾಗತ ಮನಃಶಾಸ್ತ್ರದ ದೃಷ್ಟಿಯಿಂದ ನಾವು ಅವ್ರದ್ದು ಯೋಚನೆ ಮಾಡಿದ್ರೆ, ಮನೋನಾಟಕದ ನಾಯಕನ ಭೂತಕಾಲದ ಘಟನೆಯನ್ನು ಗಮನಿಸಿದಾಗ ಮನೋನಾಟಕವು ಮೂಲ ಘಟನೆಯನ್ನು ಯಥಾವತ್ತಾಗಿ ಮತ್ತು ನಿಖರವಾಗಿ ಚಿತ್ರಿಸುವ ಕುರಿತು ಯಾರಿಗೆ ಆದರೂ ಅಚ್ಚರಿಯನ್ನು ಉಂಟು ಮಾಡ್ತದೆ.
2: ಅಚ್ಚರಿ ಆಗಲೇಬೇಕಲ್ಲ.
3: ಅವನು ಪೂರ್ತಿ ಅವನ ಹಿಸ್ಟ್ರಿನ ಓಪನ್ ಮಾಡುವಂದಾಗ ಪಿನ್ ಟು ಪಿನ್ ಒಂದನ್ನು ಮಿಸ್ ಮಾಡಿದೆ ಅವನು ಜೋಡಿಸ್ತಾ ಬಂದ್ಬಿಡ್ತಾನೆ. ಅದು ಮರ್ತಾಗಿತ್ತು, ಇದು ಮರ್ತಾಗಿತ್ತು, ಅದು ಸೇರಿಸ್ತೆ. ಸೊ ದ ರೀಕಾಲಿಂಗ್ ಈ ಆಸ್ಪೆಕ್ಟು ಪ್ರಾಯಶಃ ನಮ್ಮ ಶಿಕ್ಷಣದ ತಜ್ಞರುಗಳೇ ಆಗಲಿ, ನಮ್ಮಲ್ಲಿ ಶಿಕ್ಷಣ
2: ಸೇರಬೇಕಾಗಿದೆ,
3: ಅವರು ಅದನ್ನು ಸೇರಿಸ್ಕೊಂಡಾಗ ನಮ್ಮಲ್ಲಿ ಮೆಮೊರಿ ಇನ್ಕ್ರೀಸ್ ಮಾಡೋದಕ್ಕೆ ಅಥವಾ ಸ್ಟೂಡೆಂಟ್ ಅದನ್ನು ಮೆಮೊರಿ ಕ್ಯಾಪ್ಚರ್ ಮಾಡೋದಕ್ಕೆ ಈ ತತ್ವ ಭಾಳ ಇಂಪಾರ್ಟೆಂಟ್ ಆಗ್ತದೆ.
2: ಇದು ಪೆಡಗಜಿಯಲ್ಲಿ ಸೇರಬೇಕಿತ್ತು.
3: ನಾಟ್ ಓನ್ಲಿ ಪೆಡಗಾಗಿ, ಅದರ ಜೊತೆಗಿನ ಎಜುಕೇಷನಲ್ ಸೈಕಾಲಜಿಯಲ್ಲಿ ಸೇರಬೇಕಾಗಿತ್ತು. ಎಜುಕೇಷನಲ್ ಸೈಕಾಲಜಿಯಲ್ಲಿ ಇದರ ಮೆನ್ಷನ್ ಇಲ್ಲ, ನಾನು ಅದನ್ನು ಓದಿದ್ದೀನಿ.
2: ಸರಿ ಸರಿ ಸರಿ.
3: ಹೌದಾ? ಐತಿಹಾಸಿಕ ದೃಷ್ಟಿಕೋನದಿಂದ ಇದನ್ನು ನ್ಯಾಯಯುತ ಪ್ರಶ್ನೆ ಎಂದು ಪರಿಗಣಿಸಬಹುದಾಗಿದೆ. ಈ ದೃಷ್ಟಿಕೋನವು ಮಾನ್ಯತೆಯ ಪ್ರಶ್ನೆಯನ್ನು ಎತ್ತುವಂತೆ ಮಾಡುತ್ತದೆ. ಪ್ರತಿಯೊಬ್ಬನು ಮನ್ನಣೆಯನ್ನು ಕೇಳ್ತಾ ಇರ್ತಾನೆ.
2: ರೆಕಗ್ನಿಷನ್ ಬೇಕು.
3: ರೆಕಗ್ನಿಷನ್ ಥಿಯರಿ ಅಂತ ನಾವು ಹೇಳ್ತೀವಿ. ನಮ್ಮ ಇಡೀ ರಂಗಭೂಮಿಯಲ್ಲಿ ಪ್ರತಿಯೊಬ್ಬ ನಟನು ಕೇಳೋದು, ಪ್ರೇಕ್ಷಕ ತನ್ನ ಪ್ರತಿಯೊಂದು ಚಟುವಟಿಕೆಗಳನ್ನ ರೆಕಗ್ನೈಸ್ ಮಾಡಬೇಕು ಅಂತ. ಹೌದಾ?
2: ನಿರೀಕ್ಷೆ ಇರುತ್ತೆ.
3: ಸಣ್ಣ ಪಾತ್ರವೇ ಇರಲಿ, ದೊಡ್ಡ ಪಾತ್ರವೇ ಇರಲಿ, ಈ ಒಂದು ಕಡ್ಡಿ ಎತ್ತಿಟ್ಟಿದ್ದೇ ಇರಲಿ, ಒಂದು ನಿಮಿಷ ಹಿಂಗೆ ಬಂದೋದೇ ಇರಲಿ, ಇಷ್ಟು ಉದ್ದ ಮಾತಾಡ್ದಲ್ಲ, ಪ್ರತಿಯೊಬ್ಬರ ಆಂತರಿಕ ಅಪೇಕ್ಷೆ ಏನು?
2: ರೆಕಗ್ನಿಷನ್.
3: ಬರೀ ಒಂದು ರೆಕಗ್ನಿಷನ್ ಅಲ್ಲ, ಎವರಿ ಬಿಟ್ ಬೈ ಬಿಟ್ ಬೈ ಬಿಟ್,
2: ಎವರಿ ಆಕ್ಷನ್ಸ್,
3: ಆ್ಯಕ್ಷನ್ಸ್ಗಳು. ಮನೋನಾಟಕವು ಎಷ್ಟರ ಮಟ್ಟಿಗೆ ಮಾನ್ಯ? ಆ ಕ್ವಶನ್ ರೈಸ್ ಆಗ್ತದೆ. ಅಸ್ತಿತ್ವವಾದದ ಸ್ಥಾನದಿಂದ ನೋಡಿದಾಗ ಈ ಮೇಲಿನ ಪ್ರಶ್ನೆಯು ಅರ್ಥಹೀನ ಪ್ರಶ್ನೆ ಆಗ್ಬಿಡ್ತದೆ.
2: ಓಕೆ,
3: ಇದು ಅಸ್ತಿತ್ವವನ್ನೇ ಪ್ರತಿಪಾದಿಸ್ತದೆ, ಪ್ರತಿಯೊಬ್ಬರ ಅಸ್ತಿತ್ವವನ್ನು ಗುರುತಿಸ್ತದೆ. ಮಾನ್ಯತೆ ಅಥವಾ ವ್ಯಾಲಿಡಿಟಿ ಅನ್ನೋದು ಅಸ್ತಿತ್ವವಾದ ಮಾನ್ಯತೆ ಆಗಿರ್ತದೆ, ಎಕ್ಸಿಸ್ಟೆನ್ಷಿಯಲ್ ವ್ಯಾಲಿಡಿಟಿ. ಮತ್ತು ಇದು ನಾಯಕನ ನೆನಪಿನಲ್ಲಿ ಇರುವ ಘಟನೆಯನ್ನು ಪ್ರಾಮಾಣಿಕವಾಗಿ ನಾಟಕವು ಎಷ್ಟರ ಮಟ್ಟಿಗೆ ಅಭಿವ್ಯಕ್ತಿಸುತ್ತದೆ ಎಂಬುದನ್ನು ಅವಲಂಬಿಸಿರುತ್ತದೆ. ಎಷ್ಟು ಸಿನ್ಸಿಯರ್ ಆಗಿ ಇದನ್ನು ಮರೆಯನ್ ಅವರು 1956 ಹೇಳ್ತಾರೆ.
2: ಅದು ಎಕ್ಸ್ಪ್ರೆಸ್ ಮಾಡಬೇಕಲ್ಲ ಅವರು.
3: ಹೌದಾ? ಅವನ ನೆನಪಿನಲ್ಲಿರೋ ಘಟನೆ ಎಷ್ಟು ಅಬ್ಸಲ್ಯೂಟ್ ಆಗಿ ಪರ್ಟಿಕ್ಯುಲರ್ ಆಗಿ ಪಿನ್ ಟು ಪಿನ್ ಅವನು ಸಿನ್ಸಿಯರ್ ಆಗಿ ಹೇಳ್ತಾನೆ. ಇದು ನಾಯಕನ ಭಾವನೆಗಳು ಮತ್ತು ಕ್ರಿಯೆಗಳನ್ನು ಪ್ರಭಾವಿಸುವ

0: ವರ್ತಮಾನ ಕ್ಷಣದ ಘಟನೆಯ ಅರ್ಥೈಸುವಿಕೆ ಆಗಿರ್ತದೆ. ಸೊ ಸಿಚುಯೇಷನ್ ಅಂದ ತಕ್ಷಣವೇ ನಾವು ಇಷ್ಟು ಅಂಶಗಳನ್ನ ಗಮನಿಸಬೇಕಾಗ್ತದೆ. ಸೊ ಇದು ಮೊರನ್ ಅವರು ಕಂಡುಕೊಂಡಂಥ ಇನ್ನೊಂದು ತತ್ವ. ಈಗಾಗಲೇ ನಾವು ಈಗಾಗಲೇ ಎರಡು ತತ್ವಗಳನ್ನ ನೋಡಿದ್ದೀವಿ, ಅಸ್ತಿತ್ವವಾದ ಕ್ಷಣ ಮತ್ತು ಸನ್ನಿವೇಶ. ಈಗ ನಮ್ಮ ಹತ್ರ ಈಗ ಮೂರು ತತ್ವಗಳು ಕಾಣಿಸ್ತಾ ಇದೆ. ಬಟ್ ಈ ಮೂರು ತತ್ವಗಳು ಇಟ್ಬಿಟ್ಟ ತಕ್ಷಣ ಮುಗಿದಾಯ್ತಾ?
1: ಹೇಗೆ ಮುಗಿಲಿಕ್ಕೆ ಸಾಧ್ಯ?
0: ಇದು ಮುಂದುವರಿ ಹೇಗೆ ನಾವು ತಗೊಳ್ಳೋದು? ಇದಕ್ಕೂ ಮನೋರೋಗಶಾಸ್ತ್ರಕ್ಕೂ ಮನೋನಾಟಕಕ್ಕೂ ಏನು ಸಂಬಂಧ ಆಗ್ತದೆ? ಸೊ ಸೈಕೋಪೆಥಾಲಜಿ ದೃಷ್ಟಿಯಿಂದ ಈ ಸೈಕೋಡ್ರಾಮಾದ ಎರಡನ್ನು ನಾವು ತುಲನೆ ಮಾಡಿದಾಗ ಮನೋರೋಗಶಾಸ್ತ್ರಕ್ಕೆ ಇದು ಎಷ್ಟರ ಮಟ್ಟಿಗೆ
1: ಸಪೋರ್ಟಿವ್ ಆಗಿದೆ
0: ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಯೋಚನೆ ಮಾಡೋಣ ಅಂತ ಹೇಳ್ತಾರೆ.
1: ಆಗ್ಬೋದು ಶ್ರೀನಿವಾಸ. ಹಾಗಾದರೆ ಈಗ ಮನೋನಾಟಕದ ಮೂರನೇ ಅಂಶಗಳನ್ನ,
0: ಮೂರನೇ ತತ್ವ
1: ಸನ್ನಿವೇಶ ಮತ್ತು
0: ಕ್ಷಣ
1: ಏನು ಹೇಳ್ತೇವೆ, ಕ್ಷಣ ಅದು ತುಂಬ ಮುಖ್ಯ ಆಗ್ತದೆ ಅನ್ನೋಂಥದ್ದನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆಯಿತು, ಮುಂದಿನ ಎಪಿಸೋಡ್ನಲ್ಲಿ ಇದರ ಮುಂದುವರೆದ ಭಾಗನ ಮಾತಾಡೋಣ ಅಂತ ಅನ್ಕೊಳ್ತೇನೆ. ಇವತ್ತಿಗೆ ನಮಸ್ಕಾರ ಹೇಳ್ತಾ ಇದ್ದೆ. ನಮಸ್ತೆ.
0: ಓಕೆ.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ಏ ನೋಡಲ್ಲಿ ಲೈಟ್ಗಳು ಆಫ್ ಮಾಡಿಲ್ಲ.
1: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೆ ಕಟ್ಟೋದು.
0: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
1: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
0: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ಲರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
1: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
7: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
3: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
12: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
13: ಸ್ನೇಹಿತರೆ, ಶಾಲೆ ಮಕ್ಕಳ ಶೈಕ್ಷಣಿಕ ಜ್ಞಾನದ ಜೊತೆಗೆ ಶಿಸ್ತು, ಕೌಶಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಜೊತೆಗೆ ಮಕ್ಕಳ ಸೃಜನಶೀಲ ಕಲೆಗೆ

0: ಪ್ರೋತ್ಸಾಹಿಸುವಂತಹ ತಾಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯದ ನಾಗರಿಕರನ್ನ ರೂಪಿಸುವಲ್ಲಿ ಶಾಲೆಗಳು ಬಹಳ ಪ್ರಮುಖವಾದಂತಹ ಸ್ಥಾನ ಪಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಶಾಲೆಯಲ್ಲಿರುವಂತಹ ಮಕ್ಕಳ ಮೇಲೆ ಅಲ್ಲಿಯ ವಾತಾವರಣ ಇರ್ಬೋದು, ಹಾಗೆ ಶಿಕ್ಷಕರು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ, ಹಾಗೆ ಮಕ್ಕಳ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರ್ತಾರೆ. ಮಕ್ಕಳು ಕೇವಲ ಪಠ್ಯದ ವಿಷಯವನ್ನಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ಶಾಲೆ ಒಂದು ವೇದಿಕೆ. ಆದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ ಸಹ ಮಕ್ಕಳಲ್ಲಿ ಅಡಗಿರುವ ಪ್ರತಿಭಾನ್ವಿತ ಕಲೆಗೆ, ಸೃಜನಾತ್ಮಕ ಕಲಿಕೆಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಆ ಮೂಲಕ ಪ್ರತಿ ಭಾನುವಾರ ಇದೇ ಸಮಯಕ್ಕೆ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಪ್ರತಿ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 5ನೇ ತಿರುವು ಶೇಷಾದ್ರಿಪುರಂ ಶಿವಮೊಗ್ಗ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಶಾಲೆಯ ಪ್ರಾಂಶುಪಾಲರು ಶಾಲೆಯ ಕುರಿತು ಮಾತಾಡ್ತಾರೆ, ಕೇಳೋಣ ಬನ್ನಿ.
1: ಹಲೋ ಎವ್ರಿವನ್, ಮೈಸೆಲ್ಫ್ ನವೀನಾ ಎಂ ಪಾಯಸ್, ಪ್ರಿನ್ಸಿಪಲ್ ಆಫ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಇಟ್ಸ್ ಅ ಪ್ರಿವಿಲೇಜ್ ಟು ಸ್ಪೀಕ್ ಅಬೌಟ್ ದ ರಿಚ್ ಲೆಗಸಿ ಆಫ್ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂಡ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಿವಮೊಗ್ಗ. ಫೌಂಡೆಡ್ ಇನ್ 1946 ಬೈ ದ ವಿಷನರಿ ಎಜುಕೇಷನಿಸ್ಟ್, The National Education Society has a long-standing mission to provide quality, value-based education with a strong sense of moral and national values. Today, it manages to a wide range of institutions from schools to colleges and professional centers. Building on this legacy, National Public School Shimoga, which was started in 2008, it also offers classes from pre-nursery to class 10. providing a holistic learning environment where academic excellence goes hand in hand with character building. Affiliated to CBSE, we nurture curiosity, creativity and critical thinking, aiming to shape the confident, compassionate and competent individuals. Under the able guidance and the dynamic visions of National Education Society, National Public School Shimoga was established to extend a legacy of excellence with this realm of school education. Affiliated to CBSE, we strive to create a stimulating and inclusive atmosphere that encourages curiosity, creativity, and critical thinking. Our dedicated faculty members work tirelessly as mentors and guide and help the students to discover their strength and achieve their full potential. As we move forward, we remain steadfast in our commitment to uphold the proud legacy of National Education Society and continue striving for excellence in all our endeavors. So let us all together, the parents, teachers and students, to build a bright future and uphold the values that define our institution. We thank the Radio Shimoga FM for giving this opportunity to our students to showcase their talents. Thank you.
0: ಶಾಲೆಯ ಪರಿಚಯವನ್ನ ಮಾಡಿಕೊಟ್ಟಂತ ಶಾಲೆಯ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ನಲ್ಲಿ 1ನೇ ತರಗತಿ ಓದ್ತಾ ಇರುವಂತಹ ರಿಯಾನಾ ಬಾನದಾರಿಯಲ್ಲಿ ಹಾಡನ್ನ ಹಾಡ್ತಾರೆ, ಕೇಳೋಣ.
2: ಮೈ ನೇಮ್ ಇಸ್ ರಿಯಾನಾ, ಐ ಆಮ್ ಸ್ಟಡಿಂಗ್ ಇನ್ ಕ್ಲಾಸ್ 1A. ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ಬಾನದಾರಿಯಲ್ಲಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ

ಆದ ಮಗುವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ. ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ

0: ಥ್ಯಾಂಕ್ ಯು.
1: ಬಾನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡನ್ನ ತುಂಬಾ ಚಂದವಾಗಿ ಹಾಡಿದಂತಹ ರಿಯಾನಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇರುವಂತಹ ಅವನೇ ಡಿ ಶೆಟ್ಟಿ ಇವರು ಸಾಹಿತಿ ಕೆಪಿ ಪೂರ್ಣಚಂದ್ರ

0: ತೇಜಸ್ವಿಯವರ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅವನಿ ಡಿ ಶೆಟ್ಟಿ. ನಾನು 8ನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಈಗ ಪ್ರಸಿದ್ಧ ಸಾಹಿತಿಯಾದ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಮಾತನಾಡಲಿದ್ದೇನೆ. ಮಳೆ ತಿಂಗಳ ಸುವಾಸನೆ, ಕಾಡಿನ ಹಸಿರು ನೆರಳು, ಹಕ್ಕಿಗಳ ಹಾರಾಟದ ಸ್ವಾತಂತ್ರ್ಯ, ಇವೆಲ್ಲವನ್ನು ಪದಗಳ ಮೂಲಕ ನಮ್ಮ ಹೃದಯದಲ್ಲಿ ಮೂಡಿಸಿದ ಮಹಾನ್ ಸಾಹಿತಿಯೇ ಪೂರ್ಣಚಂದ್ರ ತೇಜಸ್ವಿ. ಮಲೆನಾಡಿನ ಮಣ್ಣಿನಲ್ಲಿ ಹುಟ್ಟಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಈ ಮಹಾನ್ ಚಿಂತಕ ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕು ನೀಡಿದವರು. 1938ರ ಸೆಪ್ಟೆಂಬರ್ 8ರಂದು ಕುಪ್ಪಳ್ಳಿಯಲ್ಲಿ ಜನಿಸಿದ ತೇಜಸ್ವಿಯವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾಗಿದ್ದರೂ ತಮ್ಮದೇ ಆದ ಚಿಂತನೆಯ ಶಕ್ತಿಯಿಂದ ಸಾಹಿತ್ಯ ಲೋಕದಲ್ಲಿ ಸ್ವತಂತ್ರ ಸ್ಥಾನ ಗಳಿಸಿದರು. ತೇಜಸ್ವಿಯವರು ಕೇವಲ ಲೇಖಕರಲ್ಲ, ಅವರು ಪರಿಸರ ಪ್ರೇಮಿ, ಛಾಯಾಗ್ರಾಹಕ ಮತ್ತು ಪ್ರಕೃತಿ ಅಧ್ಯಯನಕಾರರೂ ಆಗಿದ್ದರು. ನಗರದ ಸೌಲಭ್ಯಮಯ ಜೀವನವನ್ನು ತೊರೆದು ಮಲೆನಾಡಿನ ಪ್ರಕೃತಿಯ ಮಡಿಲಲ್ಲಿ ಕೃಷಿ ಜೀವನವನ್ನು ಆರಿಸಿಕೊಂಡದ್ದು ಅವರ ವ್ಯಕ್ತಿತ್ವದ ಮಹತ್ವವನ್ನು ತೋರಿಸುತ್ತದೆ. ಅವರಿಗೆ ಪ್ರಕೃತಿ ಕೇವಲ ಸೌಂದರ್ಯವಲ್ಲ, ಅದು ಜೀವನದ ಗುರು, ಸ್ನೇಹಿತ ಮತ್ತು ಪ್ರೇರಣೆ. ತೇಜಸ್ವಿ ಅವರ ಬರಹಗಳಲ್ಲಿ ಮಳೆ ತಿಂಗಳ ಸುವಾಸನೆ ಇದೆ, ಕಾಡಿನ ಹಸಿರು ಇದೆ, ಹಕ್ಕಿಗಳ ಕೂಗು ಇದೆ ಮತ್ತು ಮಾನವನ ಬದುಕಿನ ನಿಜ ಸ್ವರೂಪ ಇದೆ. ಅವರ ಭಾಷೆ ಸರಳ, ಆದರೆ ಅರ್ಥ ತುಂಬಾ ಆಳವಾದುದು. ಅವರು ಓದುಗರನ್ನು ನಗಿಸುತ್ತಾರೆ, ಆದರೆ ಆ ನಗುವಿನ ಹಿಂದೆ ಚಿಂತನೆ ಹುಟ್ಟಿಸುತ್ತಾರೆ. ಪೂರ್ಣಚಂದ್ರ ತೇಜಸ್ವಿ ನಮಗೆ ಕಲಿಸಿದ ದೊಡ್ಡ ಪಾಠವೇನು ಎಂದು ಕೇಳಿದರೆ, ಜೀವನವನ್ನು ಪ್ರಶ್ನೆಯ ದೃಷ್ಟಿಯಿಂದ ನೋಡುವುದು, ಪ್ರಕೃತಿಯೊಂದಿಗೆ ಹೊಂದಿಕೊಂಡು ಬಾಳುವುದು, ಸತ್ಯಕ್ಕಾಗಿ ಧೈರ್ಯವಾಗಿ ನಿಲ್ಲುವುದು. ಅವರ ಸಾಹಿತ್ಯದ ಮರ್ಮವೇ ವೈಜ್ಞಾನಿಕ ಮನೋಭಾವ. ಪ್ರಕೃತಿ ಅವರಿಗೊಂದು ಪಾಠಶಾಲೆ, ಮಲೆನಾಡು ಅವರಿಗೊಂದು ಗ್ರಂಥಾಲಯ, ಮಳೆ ಅವರಿಗೊಂದು ಸಂಗೀತ. ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯದ ಪ್ರಮುಖ ಲಕ್ಷಣವೆಂದರೆ ಸರಳ ಭಾಷೆ, ವಿಜ್ಞಾನದ ಮನೋಭಾವ, ಪ್ರಕೃತಿ ಪ್ರೀತಿ ಮತ್ತು ಹಾಸ್ಯ ಚಾತುರ್ಯ. ಅವರು ಕೇವಲ ಕಥೆಗಾರರಷ್ಟೇ ಅಲ್ಲ, ಅವರು ವಿಜ್ಞಾನದ ಪ್ರಚಾರಕರೂ ಹೌದು. ಸಮಾಜದಲ್ಲಿ ಅಂಧಶ್ರದ್ಧೆ, ಮೂಢನಂಬಿಕೆಗಳ ವಿರುದ್ಧ ಅವರು ತಮ್ಮ ಬರಹಗಳ ಮೂಲಕ ಜಾಗೃತಿ ಮೂಡಿಸಿದರು. ಅವರ ಪ್ರಮುಖ ಕೃತಿಗಳಲ್ಲಿ ಕರವಾಲು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್, ಅಬಚೂರಿನ ಪೋಸ್ಟ್ ಆಫೀಸ್ ಮೊದಲಾದವು ಬಹಳ ಪ್ರಸಿದ್ಧ. ಕರವಾಲು ಕಾದಂಬರಿಯಲ್ಲಿ ವಿಜ್ಞಾನ, ಸಾಹಸ ಮತ್ತು ಹಾಸ್ಯವನ್ನು ಒಟ್ಟುಗೂಡಿಸಿದ ಅದ್ಭುತ ಶೈಲಿ ಕಾಣಬಹುದು. ಚಿದಂಬರ ರಹಸ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅವರ ಬರಹಗಳ ಮೂಲಕ ಯುವ ಜನತೆಗೆ ವೈಜ್ಞಾನಿಕ ಮನೋಭಾವ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ. ಪ್ರಕೃತಿಯನ್ನು ಪ್ರೀತಿಸಿ, ವೈಜ್ಞಾನಿಕವಾಗಿ ಯೋಚಿಸಿ ಎಂಬ ಸಂದೇಶವನ್ನು ಅವರು ನೀಡಿದರು. 2007ರ ಏಪ್ರಿಲ್ 5ರಂದು ಅವರು ದೇಹತಃ ನಮ್ಮನ್ನು ಅಗಲಿದರು. ಆದರೆ ಅವರ ಚಿಂತನೆಗಳು, ಅವರ ಪದಗಳು ಮತ್ತು ಅವರ ಸಂದೇಶಗಳು ಇಂದಿಗೂ ನಮ್ಮೊಂದಿಗೆ ಇವೆ. ಪ್ರತಿಯೊಂದು ಪುಸ್ತಕವು ಒಂದು ಜೀವಂತ ಸಂಭಾಷಣೆಯಂತೆ ನಮ್ಮನ್ನು ಚಿಂತೆಗೆ ಒಳಪಡಿಸುತ್ತದೆ. ಪೂರ್ಣಚಂದ್ರ ತೇಜಸ್ವಿ ಅವರು ನಮಗೆ ಸರಳವಾಗಿ ಬದುಕುವುದು, ಪ್ರಕೃತಿಯನ್ನು ಪ್ರೀತಿಸುವುದು, ವೈಜ್ಞಾನಿಕವಾಗಿ ಯೋಚಿಸುವುದು ಮತ್ತು ಸತ್ಯವನ್ನು ಧೈರ್ಯವಾಗಿ ಹೇಳುವುದು, ಇಂತಹ ಮಹಾನ್ ಸಾಹಿತಿಯನ್ನು ಸ್ಮರಿಸುವುದು ನಮ್ಮ ಭಾಗ್ಯ. ಅವರ ಸಾಹಿತ್ಯ ನಮ್ಮ ಮನಸ್ಸಿನಲ್ಲಿ ಸದಾ ಹಸಿರಾಗಿರಲಿ. ಅವರ ಚಿಂತನೆಯ ಬೆಳಕು ನಮ್ಮ ಸಮಾಜವನ್ನು ಸಜಾ ಪ್ರಜ್ವಲಿತವಾಗಿರಿಸಲಿ. ಧನ್ಯವಾದಗಳು.
0: ಪರಿಸರ ಪ್ರೇಮಿ ಹಾಗೆ ಸಾಹಿತಿಗಳಾದಂತ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯವನ್ನ ತಿಳಿಸಿಕೊಟ್ಟಂತ ಅವನಿ ಡಿ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಪ್ರಕೃತಿ ಮತ್ತೆ ಪರಿಸರದ ಬಗ್ಗೆ ಆಳವಾದಂತಹ ಜ್ಞಾನವನ್ನ ಹೊಂದಿದವರು, ಸಹಜ ಕೃಷಿಗೆ ಹೆಚ್ಚು ಉತ್ತೇಜನವನ್ನ ನೀಡಿದವರು, ಜೊತೆಗೆ ಛಾಯಾಗ್ರಹಣ ಮತ್ತು ಚಿತ್ರಕಲೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದಂತಹ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಸಾಹಿತ್ಯದ ಮೂಲಕ ಓದುಗರಿಗೆ ಪ್ರಕೃತಿಯನ್ನ ನೋಡುವ ಹೊಸ ದೃಷ್ಟಿಕೋನವನ್ನ ನೀಡಿದವರು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಅಂತಾನೆ ಹೇಳ್ಬೋದು. ಇಂತಹ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ತಿಳಿಸಿದಂತ ಅವನಿ ಡಿ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಮಕ್ಕಳ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶೇಷಾದ್ರಿಪುರಂನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ನಮ್ ಜೊತೆಗೀಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ LKG ಓದ್ತಾ ಇರುವಂತಹ ಆದ್ಯಾ ಮಂಜುನಾಥ್ ನಮ್ ಜೊತೆಗಿದ್ದಾರೆ. ಆದ್ಯಾ ಮಂಜುನಾಥ್ ಅವರು ಟ್ಯಾಲೆಂಟ್ ಐಕಾನ್ 2025 ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಜೊತೆಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ವತಿಯಿಂದ ಕೊಡಮಾಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2025 ಕರ್ನಾಟಕ ಬಾಲರತ್ನ ಪ್ರಶಸ್ತಿಯನ್ನ ಕೂಡ ಮುಡಿಗೇರಿಸಿಕೊಂಡಿರುವಂತಹ ಪುಟಾಣಿ ಆದ್ಯಾ ಮಂಜುನಾಥ್ ಇವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಯಿಂದ ಝಡ್ ವರೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ನೆನ್ಪಿಟ್ಕೊಂಡು ಹೇಳ್ತಾ ಇದ್ದಾರೆ, ಕೇಳೋಣ. ಬನ್ನಿ.
3: ಮೈ ನೇಮ್ ಇಸ್ ಆದ್ಯಾ ಮಂಜುನಾಥ್. ಐ ಆಮ್ ಇನ್ LKG ಸ್ಟೂಡೆಂಟ್. A to Z ಫ್ರೀಡಮ್ ಫೈಟರ್ಸ್ ನೇಮ್. A for Ambedkar, B for Bhagat Singh, C for Chandrasekhar Azad, D for Dayananda Saraswati, E for Ishwara Chandra Vidyasagar, F for Firoz Shah Mehta, G for Gopala Krishna Gokhale, H for Hyderabad, I for Indira Gandhi, J for Jawaharlal Nehru, K for Kasturba, L for Lala Lajpat Rai, M for Mahatma Gandhi, N for Netaji Subhas Chandra Bose, O for Unakke Obama, P for Pandit Madan Mohan Malav, Q for Queen Lakshmibai, R for Ravindranath Tagore, S for Sardar Vallabhai Patel, T for Tantya Topi, U for Udham Singh, V for Vivekananda, W for Water Velu Nachiya, X for Xavier B Vasudev Phadke, Y for Yusuf Mirareli, Z for Zanatamal.
2: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿನಂತೆ ಪುಟಾಣಿ ಆದ್ಯಾ ಮಂಜುನಾಥ್ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನ ಎಯಿಂದ ಝಡ್ ವರೆಗೆ ಇಷ್ಟು ಚಂದ ನೆನ್ಪಿಟ್ಕೊಂಡು ಹೇಳಿದ್ರು. ಈಗ ಸಹ ಆದ್ಯಾ ಮಂಜುನಾಥ್ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರನ್ನ ಸಹ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಮುಖ್ಯಮಂತ್ರಿಗಳ ಹೆಸರುಗಳನ್ನ ಹೇಳುತ್ತೇನೆ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರು ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕಡಿದಾಳ್ ಮಂಜಪ್ಪ, ಎಸ್ ನಿಜಲಿಂಗಪ್ಪ 2 ಬಾರಿ, ಬೇಡಿ ಜತ್ತಿ, ಎಸ್ ಆರ್ ಕಂಠಿ, ವೀರೇಂದ್ರ ಪಾಟೀಲ್ 2 ಬಾರಿ, ಡಿ ದೇವರಾಸ್ 2 ಬಾರಿ, ಆರ್ ಗುಂಡೂರಾವ್, ರಾಮಕೃಷ್ಣ ಹೆಗಡೆ, ಎಸ್ ಆರ್ ಬೊಮ್ಮಾಯಿ, ಎಸ್ ಬಂಗಾರಪ್ಪ, ಬಿ ಎಸ್ ಯಡಿಯೂರಪ್ಪ 4 ಬಾರಿ, ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಎಸ್ ಆರ್ ಬೊಮ್ಮಾಯಿ, ಎಸ್ ಬಂಗಾರಪ್ಪ, ಎಂ ವೀರೇಂದ್ರ ಮೊಯ್ಲಿ, ಎಚ್ ಡಿ ದೇವೇಗೌಡ, ಜೆ ಎಚ್ ಪಾಟೀಲ್, ಎಸ್ ಎಂ ಕೃಷ್ಣ, ಎನ್ ಧರ್ಮಸಿಂಗ್, ಎಚ್ ಡಿ ಕುಮಾರಸ್ವಾಮಿ 2 ಬಾರಿ, ಬಿ ಎಸ್ ಯಡಿಯೂರಪ್ಪ 4 ಬಾರಿ, ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯ 2 ಬಾರಿ. ಥ್ಯಾಂಕ್ ಯು.
2: ಪುಟಾಣಿ ಆದ್ಯಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ನ್ಯಾಷನಲ್ ಪಬ್ಲಿಕ್ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳು ಒಂದು ಸಮೂಹ ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಬನ್ನಿ.
4: ಹೆಸರು ಸುನಿಧಿ, ನಾನು 9ನೇ ತರಗತಿ NPS ನಲ್ಲಿ ಓದುತ್ತಿದ್ದೇನೆ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಯಾಪಿ, ನಾನು 9ನೇ ತರಗತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ.
6: ನನ್ನ ಹೆಸರು ಸುನಿಧಿ, ನಾನು 9ನೇ ತರಗತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ.
7: ನನ್ನ ಹೆಸರು ಅದಿತಿ, ನಾನು ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
8: ನನ್ನ ಹೆಸರು ಪ್ರಜ್ಞಶ್ರೀ, 9ನೇ ತರಗತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ.
9: ನನ್ನ ಹೆಸರು ಮನಸ್ವಿ, 9ನೇ ತರಗತಿ ನಾನು ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ.
10: ನನ್ನ ಹೆಸರು ಶ್ರಾವ್ಯ, ನಾನು 9ನೇ ತರಗತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ.
11: ನಾವು ಇಂದು ದೇಶಭಕ್ತಿ ಗೀತೆಯನ್ನು ಹಾಡಲಿದ್ದೇವೆ.

0: ಧನ್ಯವಾದಗಳು.
1: ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತ 9ನೇ ತರಗತಿಯ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
4: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
9: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶೇಷಾದ್ರಿಪುರಂನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಗೌರಿ HS ವಿಜ್ಞಾನಿ CV ರಾಮನ್ ಅವರ ಪರಿಚಯವನ್ನ ಮಾಡ್ಕೊಡ್ತಾರೆ, ಕೇಳೋಣ ಬನ್ನಿ.
10: ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಗೌರಿ HR, ಮತ್ತೆ ನಾನು ನ್ಯಾಷನಲ್ ಪಬ್ಲಿಕ್ ಶಾಲೆಯ 9ನೇ ತರಗತಿ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನಗೆ ಈ ದಿನ ವಿಜ್ಞಾನಿಗಳ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯವಾಗಿದೆ. 7 rupees ದಟ್ ಚೇಂಜ್ಡ್ ಮೈ ಲೈಫ್ ಎನ್ನುವ ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಒಂದು ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಸ್ನೇಹಿತರೆ, ಒಂದು ಪ್ರಸಿದ್ಧ ವಿಜ್ಞಾನ ಪ್ರಯೋಗಾಲಯದಲ್ಲಿ ಒಬ್ಬ ಶ್ರೇಷ್ಠ ವಿಜ್ಞಾನಿಯ ಕೆಳಗೆ ಸಹಾಯಕ ವಿಜ್ಞಾನಿಯಾಗಿ ಕೆಲಸ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. 4 ಜನ ಯುವಕರು ಅರ್ಜಿ ಸಲ್ಲಿಸಿದರು. ಅವರನ್ನು ಆ ಶ್ರೇಷ್ಠ ವಿಜ್ಞಾನಿ ಸಂದರ್ಶನ ಮಾಡಿದರು. ಅವರಲ್ಲಿ 3 ಜನ ಆಯ್ಕೆಯಾದರು. ಸಂಜೆ ಆ ಶ್ರೇಷ್ಠ ವಿಜ್ಞಾನಿ ಮನೆಗೆ ಹಿಂದಿರುಗುವಾಗ ಬಾಗಿಲ ಬಳಿ ಬೆಳಗ್ಗೆ ಸಂದರ್ಶನದಲ್ಲಿ ಆಯ್ಕೆಯಾಗದ ಯುವಕ ನಿಂತಿದ್ದನು. ಆ ಯುವಕ 7 ರೂಪಾಯಿ ಹಣವನ್ನು ಆ ಶ್ರೇಷ್ಠ ವಿಜ್ಞಾನಿಗೆ ಹಿಂದಿರುಗಿಸಲು ಹೋದನು. ವಿಜ್ಞಾನಿಯು ಇದನ್ನು ನೋಡಿ, ಇದು ಯಾವ ಹಣ, ನನಗೆ ಏಕೆ ನೀಡುತ್ತಿದ್ದೀರಾ ಎಂದು ಕೇಳಿದರು. ಆಗ ಯುವಕ ಹೇಳಿದ, ನಾನು ನಿಮ್ಮ ಸಂಸ್ಥೆಗೆ ಸಂದರ್ಶನಕ್ಕೆ ಬಂದಾಗ ಆದ ಖರ್ಚು ವೆಚ್ಚವನ್ನು ನೀಡಿದ ಗುಮಾಸ್ತರು ನನ್ನ ಖರ್ಚಿಗಿಂತ 7 ರೂಪಾಯಿ ಹೆಚ್ಚು ನೀಡಿದ್ದಾರೆ. ಆ ಹಣವನ್ನು ಗುಮಾಸ್ತರಿಗೆ ಹಿಂದಿರುಗಿಸಲು ಹೋದರೆ ನೀನೇ ಇಟ್ಟುಕೋ ಎಂದರು. ನನ್ನದಲ್ಲದ ಹಣ ನನಗೆ ಬೇಡ, ನಾನು ಖರ್ಚು ಮಾಡಿರುವ ಹಣ ನನಗೆ ಸಾಕು ಎಂದು ಉಳಿದ 7 ರೂಪಾಯಿ ಹಣವನ್ನು ಆ ಶ್ರೇಷ್ಠ ವಿಜ್ಞಾನಿಗೆ ಹಿಂದಿರುಗಿಸಿದರು. ಯುವಕನ ಪ್ರಾಮಾಣಿಕತೆಯನ್ನು ಕಂಡ ವಿಜ್ಞಾನಿಯ ಮನ ಕರಗಿತು. ತನ್ನ ಕೆಳಗೆ ಕೆಲಸ ಮಾಡಲು ಅವರನ್ನು ಆಯ್ಕೆ ಮಾಡಿದರು. ನಂತರದಲ್ಲಿ ಆ ಯುವಕ ಅವರಿಂದ ಒಳ್ಳೆಯ ಜ್ಞಾನ ಮತ್ತು ಮಾರ್ಗದರ್ಶನ ಪಡೆದು ಅವರೂ ಸಹ ಶ್ರೇಷ್ಠ ವಿಜ್ಞಾನಿಯಾದರು. ಈ ಪುಸ್ತಕವನ್ನು ಬರೆದವರು ಶ್ರೀ ಸುಬ್ರಹ್ಮಣ್ಯ ಚಂದ್ರಶೇಖರ್. ಪ್ರಾಮಾಣಿಕತೆಯನ್ನು ಮೆಚ್ಚಿ ಒಬ್ಬ ವ್ಯಕ್ತಿಯ ಬದುಕನ್ನೇ ಬದಲಾಯಿಸಿದ ಶ್ರೇಷ್ಠ ವಿಜ್ಞಾನಿಯೇ ಸರ್ ಚಂದ್ರಶೇಖರ್ ವೆಂಕಟ ರಾಮನ್. ಚಂದ್ರಶೇಖರ್ ಅಯ್ಯರ್ ಹಾಗೂ ಪಾರ್ವತಿ ಅಮ್ಮಲ್ರವರ ಸುಪುತ್ರರಾಗಿರುವ ಇವರು 1888 ನವೆಂಬರ್ 7 ತಮಿಳುನಾಡಿನ ತಿರುಚಿನಪಲ್ಲಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಪ್ರತಿಭಾವಂತ ವಿದ್ಯಾರ್ಥಿಯಾದ ಇವರಿಗೆ ಸರ್ಕಾರಿ ನೌಕರಿಯೂ ಸಿಕ್ಕಿತು. ಆದರೆ ಇವರಿಗೆ ಸರಸ್ವತಿಯ ಸಾಧನೆ ಸರ್ಕಾರದ ಸೌಕರ್ಯಗಳು

0: ಬೆಂಗಳೂರಿನಲ್ಲಿದೆ. ಆ ಪ್ರಯೋಗಾಲಯದ ಹೆಸರು ರಾಮನ್ ರಿಸರ್ಚ್ ಸೆಂಟರ್. ಒಂದು ದೀಪ ಹೇಗೆ ತಾನು ಬೆಳಗಿ ಅನ್ಯರಿಗೆ ಬೆಳಕು ಕೊಡುವ ದಾರಿ ದೀಪವಾಗುತ್ತದೆಯೋ, ಹಾಗೆ ರಾಮನ್ ರವರು ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಇವರಿಂದ ನಮಗೆ ಸಿಗುವ ಮೌಲ್ಯಗಳು ಎಂದರೆ, ನಮಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾವು ಮಾರ್ಗ ಬದಲಾಯಿಸಬೇಕೇ ಹೊರತು ಗುರಿಯನ್ನು ಬದಲಾಯಿಸಬಾರದು. ನಮ್ಮಲ್ಲಿ ಸ್ಥಿರತೆ ಇರಬೇಕು ಮತ್ತೆ ನಾವು ಪ್ರಾಮಾಣಿಕತೆಗೆ ಬೆಲೆ ನೀಡಬೇಕು. ಅವರು ನಮಗೆ ಕೊಟ್ಟ ಸಂದೇಶವೇನೆಂದರೆ, ನಮ್ಮ ಸುತ್ತಮುತ್ತಲಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ ವಿಜ್ಞಾನದ ರಹಸ್ಯ ಅಡಗಿದೆ. ಆ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ನಮ್ಮದಾಗಿರಬೇಕು. ಧನ್ಯವಾದಗಳು.
1: ನೋಬೆಲ್ ಪ್ರಶಸ್ತಿ ಗಳಿಸಿದಂತಹ ಪ್ರಪ್ರಥಮ ಭಾರತೀಯ ವಿಜ್ಞಾನಿಗಳಾದ ಸರ್ ಸಿ ವಿ ರಾಮನ್ ಅವರ ಪರಿಚಯವನ್ನ ತಿಳಿಸಿಕೊಟ್ಟಂತಹ ಗೌರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಮೂರನೇ ತರಗತಿ ಓದ್ತಾ ಇರುವಂತಹ ತುಷಿತಾ ಇವರೊಂದು ಕಥೆಯನ್ನ ಹೇಳ್ತಾರಂತೆ. ಕತೆ, ಯಾವ ಕತೆಯನ್ನ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
2: ನನ್ನ ಹೆಸರು ತುಷಿತಾ, ನಾನು ಮೂರನೇ ತರಗತಿಯ ವಿದ್ಯಾರ್ಥಿನಿ. ನನ್ನ ಕಥೆಯ ಹೆಸರು ಋಷಿ ಮತ್ತು ಚಿನ್ನದ ನಾಣ್ಯ. ಒಂದು ಊರಿನಲ್ಲಿ ಒಬ್ಬರು ಋಷಿ ಇರ್ತಾರೆ. ಅವರು ಒಂದು ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರ್ತಾರೆ. ಹೋಗಬೇಕಾದ್ರೆ ದಾರಿಯಲ್ಲಿ ಅವರಿಗೊಂದು ಚಿನ್ನದ ನಾಣ್ಯ ಸಿಗುತ್ತೆ. ಅವಾಗ ಅವ್ರು ಅನ್ಕೊಂತಾರೆ, ಈ ಚಿನ್ನದ ನಾಣ್ಯ ನನಗೇನು ಬೇಡ, ನಾನು ಸರಳವಾಗಿ ತೃಪ್ತಿಯಾಗಿರೋ ಜೀವನ ಮಾಡ್ತಾ ಇದ್ದೇನೆ, ಈ ಊರಲ್ಲಿರೋರಿಗೆ ಯಾರಿಗಾದರೂ ದಾನ ಮಾಡೋಣ ಅಂತ ಋಷಿ ಅನ್ಕೊಂತಾರೆ. ಅವಾಗ ಋಷಿ ಆ ಊರಲ್ಲಿರೋರೆಲ್ಲ ಇಡೀ ದಿನ ಫುಲ್ಲು ಹುಡುಕ್ತಾನೆ ಇರ್ತಾರೆ, ಯಾರೂ ಸಿಗದೇ ಇಲ್ಲ. ಅವಾಗ ಋಷಿ ಅನ್ಕೊಂತಾರೆ, ಇದೇ ಊರಲ್ಲಿ ಮಕ್ಕೊಳ್ಳೋಣ ಅಂತ. ಅವಾಗ ಅಲ್ಲೇ ಒಂದು ದೇವಸ್ಥಾನ ಇರುತ್ತೆ, ಅಲ್ಲಿ ಋಷಿ ಮಕ್ಕೊಂತಾರೆ. ಬೆಳಗ್ಗೆ ಎದ್ದಿದ್ದಾಗ ರಾಜರು ಅವ್ರ ಸೈನ್ಯನ ಕರ್ಕೊಂಡು ಯುದ್ಧ ಮಾಡೋಣ ಅಂತ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ರಾಜಂಗೆ ಋಷಿ ಕಾಣಿಸ್ತಾರೆ. ಅವಾಗ ರಾಜ ಅನ್ಕೊಂತಾರೆ, ಋಷಿ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳೋಣ ಅಂತ. ಅವಾಗ ರಾಜ ಹೋಗ್ಬಿಟ್ಟು ಋಷಿ ಹತ್ರ ಆಶೀರ್ವಾದ ತಗೊಂಬಿಟ್ಟು ಋಷಿನ ಆಶೀರ್ವಾದ ಮಾಡಿಬಿಟ್ಟು ತಗೋ ಚಿನ್ನ ನಾಣ್ಯ ಅಂತ ರಾಜಂಗೆ ಕೊಡ್ತಾರೆ. ಅವಾಗ ರಾಜ ಹೋಗ್ಬಿಟ್ಟು ರಾಜ ಅನ್ಕೊಂತಾರೆ, ಈ ಚಿನ್ನ ನಾಣ್ಯ ನನಗೇನು ಕೊಟ್ಟರು ಅಂತ ಗೊಂದಲ ಪಡ್ಕೊತಾರೆ. ಅವಾಗ ರಾಜಂಗೆ ಗೊತ್ತೇ ಆಗಲ್ಲ. ಅವಾಗ ರಾಜ ಹೋಗ್ಬಿಟ್ಟು ಋಷಿ ಹತ್ರ ಕೇಳ್ತಾರೆ, ಈ ಚಿನ್ನ ನಾಣ್ಯ ನನಗೇನು ಕೊಟ್ರಿ ಅಂತ. ಅವಾಗ ಋಷಿ ಹೇಳ್ತಾರೆ, ಈ ಊರಲ್ಲಿರೋರು ಎಲ್ಲರೂ ಅವ್ರ ಹತ್ರ ಇರೋದ್ರಲ್ಲಿ ತೃಪ್ತಿಯಾಗಿ ಖುಷಿಯಾಗಿದ್ದಾರೆ, ಆದರೆ ನೀನು ಮಾತ್ರ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅವ್ರ ಹತ್ರ ಯುದ್ಧ ಮಾಡಿಬಿಟ್ಟು ಅವ್ರ ಹತ್ರ ಇರೋದೆಲ್ಲ ಇಸ್ಕೊಂಬರಕ್ಕೆ ನೋಡ್ತಿದ್ಯಾ, ನೀನು ಅತೃಪ್ತಿ ಆಗಿದ್ಯಾ ಅಂತ ಋಷಿ ಹೇಳ್ತಾರೆ. ಅವಾಗ ರಾಜಂಗೆ ಅವ್ರ ತಪ್ಪಿಂದ ಅರಿವಾಗತ್ತೆ. ಅವಾಗ ರಾಜ ಹೇಳ್ತಾರೆ, ಯುದ್ಧ ಬೇಡ, ಬೇಡ, ನಿಲ್ಲಿಸಿ ನಾವು ನಮ್ಮ ರಾಜ್ಯಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಈ ಕಥೆಯ ನೀತಿ, ನಿಮ್ಮ ಹತ್ರ ಇರೋದ್ರಲ್ಲಿ ನೀವು ಖುಷಿಯಾಗಿರ್ಬೇಕು ಅಂತ. ಥ್ಯಾಂಕ್ ಯು.
1: ನಾವು ಇರೋದ್ರಲ್ಲಿಯೇ ಖುಷಿಯಾಗಿ ಸಂತೋಷವಾಗಿ ಇರಬೇಕು ಎನ್ನುವಂತಹ ಒಂದು ನೀತಿ ಪಾಠವನ್ನ ಹೊಂದಿರುವಂತಹ ಕಥೆಯನ್ನ ಹೇಳಿದಂತಹ ತುಷಿತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿಗಳು ಒಂದು ಪರಿಸರ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವತ್ಸಲ, ಏಳನೇ ತರಗತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದ್ಯ ಎಂ ಎಸ್, ಏಳನೇ ತರಗತಿಯಲ್ಲಿ ನ್ಯಾಷನಲ್ ಪಬ್ಲಿಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದ್ಯ ಎಂ ಎಸ್, ನಾನು ಏಳನೇ ತರಗತಿಯಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ.
3: ಇಂದು ನಾವು ರೆಕ್ಕೆ ಇದ್ದರೆ ಸಾಕೆ ಎಂಬ ಹಾಡನ್ನು ಆಡಲಿದ್ದೇವೆ.

0: ಧನ್ಯವಾದಗಳು.
1: ಪರಿಸರ ಗೀತೆಯನ್ನ ಪ್ರಸ್ತುತಪಡಿಸಿದಂತ 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ರೀತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡ್ ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಣ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶೇಷಾದ್ರಿಪುರಂನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಸಿರಿ ಪಿ ಇವ್ರು ನಮ್ ಜೊತೆಗಿದ್ದಾರೆ. ಸಿರಿ ಅವರು ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿ ಪಿ. ನಾನು 9ನೇ ತರಗತಿ ಡಿ ವಿಭಾಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇದು ಅಕ್ಷರಗಳನ್ನು ಹುಡುಕಿದ ಮಹಿಳೆ ರಶ್ ಸುಂದರಿ ದೇವಿಯ ಕತೆ. ಬಹಳ ವರ್ಷಗಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಸೂರ್ಯೋದಯಕ್ಕೂ ಮುಂಚೆಯೇ ಎಚ್ಚರವಾಗುವ ಒಂದು ಮಹಿಳೆ ಇದ್ದಳು. ಅವಳ ಜೀವನ ಬೆಳಕಿನಿಂದ ತುಂಬಿರಲಿಲ್ಲ, ಆದರೆ ಕನಸಿನಿಂದ ತುಂಬಿತ್ತು. ಕೈಯಲ್ಲಿ ಚಾಟಿ ಇಲ್ಲ, ಕನಸು ಮಾತ್ರ. ಅವಳ ಹೆಸರು ರಶ್ ಸುಂದರಿ ದೇವಿ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆ ಎಂದರೆ ದೂರದ ಕನಸು. ಪುಸ್ತಕ ಹಿಡಿದರೆ ತಪ್ಪು, ಓದಲು ಆಸೆ ತೋರಿಸಿದರೆ ಅಪರಾಧ. ಮಹಿಳೆಯ ಜೀವನವೆಂದರೆ ಮನೆ ಮದ್ದು ಮತ್ತು ಮೌನ ಎಂದು ಸಮಾಜ ನಂಬುತ್ತಿದ್ದ ಕಾಲ ಅದು. ರಶ್ ಸುಂದರಿ ಕೂಡ ಅದೇ ಸಮಾಜದಲ್ಲಿ ಬೆಳೆದಳು. ಚಿಕ್ಕ ವಯಸ್ಸಿನಲ್ಲೇ ಮದುವೆ, ದೊಡ್ಡ ಮನೆ, ಎಷ್ಟೋ ಕೆಲಸಗಳು, ದಿನವಿಡೀ ಪಾತ್ರೆಗಳು, ಅಡುಗೆ, ಮಕ್ಕಳು. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅವಳ ಜೀವನ ಒಂದೇ ರೀತಿ ಸಾಗುತ್ತಿತ್ತು. ಆದರೂ ಅವಳ ಮನಸ್ಸಿನೊಳಗೆ ಒಂದೇ ಪ್ರಶ್ನೆ ಮೌನವಾಗಿ ತಿರುಗುತ್ತಿತ್ತು. ಈ ಪುಸ್ತಕಗಳಲ್ಲಿ ಏನಿರಬಹುದು? ಮನೆಯ ಗಂಡಸರು ಪುಸ್ತಕ ಓದುತ್ತಿದ್ದಾಗ ಅವಳು ದೂರದಿಂದಲೇ ಆ ಪುಟಗಳನ್ನು ನೋಡುತ್ತಿದ್ದಳು. ಅಕ್ಷರಗಳು ಅವಳಿಗೆ ಮೌನವಾಗಿ ಕರೆಯುತ್ತಿದ್ದಂತೆ ಅನಿಸುತ್ತಿತ್ತು. ಅವು ಯಾವುದೋ ರಹಸ್ಯವನ್ನು ಹೊತ್ತಿರುವಂತೆ ಕಂಡವು. ಆದರೆ ಕೇಳಿದರೆ ಗದರಿಕೆ, ಹಿಡಿದರೆ ತಪ್ಪು. ಆದರೂ ಅವಳ ಆಸೆ ಮಾತ್ರ ಮಗ್ಗದಂತೆ ಹೊತ್ತಿಕೊಂಡೇ ಇತ್ತು. ರಾತ್ರಿ ಎಲ್ಲರಿಗೂ ವಿಶ್ರಾಂತಿಯ ಸಮಯ, ಆದರೆ ರಶ್ ಸುಂದರಿಗೆ ಅದು ತನ್ನ ಕನಸನ್ನು ಭೇಟಿಯಾಗುವ ಸಮಯ. ಮನೆ ಮೌನವಾದಾಗ ಅವಳ ಹೃದಯ ಮಾತ್ರ ಚಟುವಟಿಕೆಯಿಂದಿರುತ್ತಿತ್ತು. ಒಂದು ದಿನ ರಾತ್ರಿ ಎಲ್ಲರೂ ನಿದ್ರಿಸಿದಾಗ ಮೌನವಾಗಿ ಅವಳು ಒಂದು ಪುಸ್ತಕ ತೆಗೆದುಕೊಂಡಳು. ಪುಟ ತೆರೆದಳು. ಅಕ್ಷರಗಳು, ಅರ್ಥವಿಲ್ಲದ ಗುರುತುಗಳು, ಅವು ಅವಳನ್ನು ಭಯಪಡಿಸಲಿಲ್ಲ, ಬದಲಾಗಿ ಸವಾಲು ಹಾಕಿದವು. ಆದರೂ ಅವಳು ಪುಸ್ತಕ ಮುಚ್ಚಲಿಲ್ಲ. ಹಗಲು ಮನೆಯ ಕೆಲಸ ಮಾಡುತ್ತಾ, ರಾತ್ರಿ ಅಕ್ಷರಗಳನ್ನು ನೆನಪಿಸಿಕೊಳ್ಳುತ್ತಾ, ಒಂದು ಅಕ್ಷರವನ್ನು ಮತ್ತೊಂದು ಅಕ್ಷರದ ಜೊತೆ ಹೋಲಿಸುತ್ತಾ, ನಿಧಾನವಾಗಿ ಅವಳು ಅಕ್ಷರಗಳನ್ನು ಗೆಳೆಯರನ್ನಾಗಿ ಮಾಡಿಕೊಂಡಳು. ಒಂದು ಅಕ್ಷರ ಕಲಿತಾಗ ಅವಳಿಗೆ ಜಗತ್ತೇ ಗೆದ್ದ ಸಂತೋಷ. ಅವಳಿಗೆ ಅದು ಅಕ್ಷರವಲ್ಲ, ಒಂದು ಜಯ. ಇದು ಒಂದು ದಿನದ ಕೆಲಸವಲ್ಲ, ವರ್ಷಗಳ ಹೋರಾಟ. ಕೆಲವೊಮ್ಮೆ ಭಯ, ಕೆಲವೊಮ್ಮೆ ಆಯಾಸ. ಕೆಲಸಗಳ ನಡುವೆ ಸಮಯ ಕಸಿದುಕೊಳ್ಳಬೇಕಾಗುತ್ತಿತ್ತು. ಆದರೂ ಅವಳೊಳಗಿನ ಧ್ವನಿ ಒಂದೇ ಹೇಳುತ್ತಿತ್ತು, ನಾನು ಕಲಿಯಲೇಬೇಕು. ಅಂತೂ ಒಂದು ದಿನ ಅವಳು ಸಂಪೂರ್ಣವಾಗಿ ಓದಲು ಕಲಿತಳು. ಆ ಕ್ಷಣದಲ್ಲಿ ಅವಳ ಕಣ್ಣಲ್ಲಿ ನೀರು, ಹೃದಯದಲ್ಲಿ ಬೆಳಕು. ಅವಳು ಓದುತ್ತಿದ್ದ ಪುಟಗಳು ಅವಳಿಗೆ ಹೊಸ ಲೋಕವೊಂದನ್ನು ತೆರೆದವು. ಪುಸ್ತಕಗಳು ಈಗ ಶತ್ರುಗಳಲ್ಲ, ಸ್ನೇಹಿತರು. ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ. ಓದಲು ಕಲಿತ ನಂತರ ಅವಳು ಧಾರ್ಮಿಕ ಪುಸ್ತಕಗಳನ್ನು ಓದಿದಳು. ತನ್ನ ಜೀವನದ ನೋವು, ಸಂತೋಷ, ಹೋರಾಟಗಳನ್ನು ಬರೆಯಲು ಆರಂಭಿಸಿದಳು. ಅವು ಕೇವಲ ನೆನಪುಗಳಲ್ಲ, ಮಹಿಳೆಯರ ಧ್ವನಿಯಾಗಿತ್ತು. ಹೀಗೆ ಹುಟ್ಟಿತು ಅಮಾರ್ ಜೀವನ್. ಭಾರತೀಯ ಮಹಿಳೆಯೊಬ್ಬಳು ಬರೆದ ಮೊದಲ ಆತ್ಮಕಥೆ ಅದು. ಅವಳ ಲೇಖನಿ ಇತಿಹಾಸವನ್ನೇ ಬರೆಯಿತು. ಯಾರೂ ಕಲಿಸದ ಅಕ್ಷರಗಳು, ಯಾರೂ ತೆರೆದಿಲ್ಲದ ಬಾಗಿಲುಗಳು, ಎಲ್ಲವನ್ನೂ ಅವಳು ತನ್ನ ಧೈರ್ಯದಿಂದಲೇ ತೆರೆದಳು. ಇಂದು ನಾವು ಸುಲಭವಾಗಿ ಪುಸ್ತಕ ತೆರೆಯುವಾಗ ಒಂದು ಅಕ್ಷರ ಕಲಿಯಲು ಎಷ್ಟು ಹೋರಾಟ ಬೇಕಿತ್ತು ಎಂಬುದನ್ನು ಮರೆಯುತ್ತೇವೆ. ಈ ಕ್ಷಣದಲ್ಲಿ ರಶ್ ಸುಂದರಿ ದೇವಿಯವರ ಕತೆ ನಮಗೆ ಮೌನವಾಗಿ ಹೇಳುತ್ತದೆ, ಕಲಿಯುವ ಆಸೆಗೆ ವಯಸ್ಸಿಲ್ಲ, ಕನಸು ಇದ್ದರೆ ಅಕ್ಷರಗಳೇ ದಾರಿ ತೋರಿಸುತ್ತವೆ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ಜ್ಞಾನವನ್ನು ಯಾರೂ ತಡೆಯಲಾರರು. ಧನ್ಯವಾದಗಳು.
1: ಸಿರಿ ಹೇಳಿದಂತ ಕತೆ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ? ಓದುವ ಆಸಕ್ತಿ ನಮ್ಮಲ್ಲಿದ್ರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಎಂಬುದನ್ನ ಈ ಕತೆಯಿಂದ ತಿಳಿಬಹುದು. ಒಂದು ಒಳ್ಳೆಯ ಕತೆಯನ್ನ ಪ್ರಸ್ತುತಪಡಿಸಿದಂತ ಸಿರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಶ್ರೀಮತಿ ಸಂಗೀತ ಅವರು ನಮ್ ಜೊತೆಗಿದ್ದಾರೆ. ಇವರೊಂದು ಹಾಡನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ.
3: ಎಲ್ರಿಗೂ ನಮಸ್ಕಾರ. ನಾನು ಸಂಗೀತ, ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
4: ನಾನು ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಎಂಬ ಗೀತೆಯನ್ನು ಪ್ರಸ್ತುತ.
5: ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಕಡಿಯನ್ನು ಸೇರಿ ಕಾಡ ಸಂಪತ್ತು ತರಬನ್ನಿ. ಊರ ಸೀಮೆಯ ದಾಟಿ ಕಾಡ ಕಡಿಯನ್ನು ಸೇರಿ ಕಾಡ ಸಂಪತ್ತು ತರಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಕಾಡ

ಋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ ಚಿನ್ನ ತರುವೋಣ ಬಾರ ಕೋಲು ಕೋಲ.

0: ಏನೇನ ಒಂದು ಅದ್ಭುತವಾದಂತಹ ಜನಪದ ಗೀತೆಗೆ ಧ್ವನಿಯಾದಂತ ಶ್ರೀಮತಿ ಸಂಗೀತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಹಾಡನ್ನ ದಸರಾ ಸಂದರ್ಭದಲ್ಲಿ ನಮ್ಮ ಜನಪದಿಗರು ಬನ್ನಿ ಬನ್ನಿಯನ್ನ ಮುಡಿಯೋಣ ಮತ್ತು ಅದರ ಮಹತ್ವವನ್ನ ತಿಳಿಯುವುದರ ಜೊತೆಗೆ ಕೋಲಾಟದ ಪದಗಳನ್ನ ಹೇಳುವಂತಹ ಒಂದು ಜನಪದ ಶೈಲಿಯನ್ನ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಾಗಿರುವಂತಹ ಶ್ರೀಮತಿ ಸಂಗೀತ ಅವರು ಅದ್ಭುತವಾಗಿ ಹಾಡಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ನಮ್ಮ ಜೊತೆಗೆ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಿರುವಂತಹ ವರ್ಷಿಣಿ ನಮ್ಮ ಜೊತೆಗಿದ್ದಾರೆ. ವರ್ಷಿಣಿ ಅವರು ಒಂದು ಪ್ರಾಣಿಯನ್ನ ಪರಿಚಯಿಸಿಕೊಡ್ತಾರಂತೆ. ಯಾವ ಪ್ರಾಣಿಯನ್ನ ಪರಿಚಯಿಸಿಕೊಡ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ.
1: ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ವರ್ಷಿಣಿ. ನಾನು 9ನೇ ತರಗತಿಯ ಡಿ ವಿಭಾಗದಲ್ಲಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮಗೆ ಒಂದು ಬಹಳ ಅಪರೂಪದ ಹಾಗೂ ಅದ್ಭುತ ಪ್ರಾಣಿಯ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಆ ಪ್ರಾಣಿಯ ಹೆಸರು ಆಕ್ಸ್ಲಾಟಲ್. ಈ ಪ್ರಾಣಿಯ ಬಗ್ಗೆ ನಿಮಗೆ ಗೊತ್ತಿದೆಯೇ? ಇದು ಒಂದು ಉಭಯಚರ ಪ್ರಾಣಿ. ಇದು ಮೆಕ್ಸಿಕೋ ದೇಶದ ಸರೋವರಗಳಲ್ಲಿ ಕಂಡುಬರುತ್ತದೆ. ಜನರು ಇದನ್ನು ನಡೆಯುವ ಮೀನು ಎಂದು ಕರೆಯುತ್ತಾರೆ. ಆದರೆ ಇದು ಮೀನಲ್ಲ, ಇದು ಉಭಯಚರ ಪ್ರಾಣಿ. ಆಕ್ಸ್ಲಾಟಲ್ನ ಅತಿ ದೊಡ್ಡ ವಿಶೇಷತೆ ಏನೆಂದರೆ, ಇದು ತನ್ನ ಕಾಲು, ಬಾಲ, ಹೃದಯ, ಮೆದುಳಿನ ಭಾಗಗಳು ಮತ್ತು ಬೆನ್ನುಹುರಿಯನ್ನು ಸಹ ಮತ್ತೆ ಬೆಳೆಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಮಾನವನಿಗೆ ಇದು ಅಸಾಧ್ಯ, ಆದರೆ ಆಕ್ಸ್ಲಾಟಲ್ಗೆ ಇದು ಸಾಮಾನ್ಯ. ಇದು ಗಾಯವಾದರೂ ಗುರುತು ಉಳಿಯದೆ ಗುಣಮುಖವಾಗುತ್ತದೆ. ವಿಜ್ಞಾನಿಗಳು ಈ ಶಕ್ತಿಯನ್ನು ಅಧ್ಯಯನ ಮಾಡಿ ಭವಿಷ್ಯದಲ್ಲಿ ಮಾನವರಿಗೆ ಸಹ ಉಪಯೋಗವಾಗುವ ಔಷಧಿ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆಕ್ಸ್ಲಾಟಲ್ ಇನ್ನೊಂದು ವಿಶೇಷತೆ ಏನೆಂದರೆ, ಇದು ಜೀವನ ಪೂರ್ತಿ ಮಕ್ಕಳ ರೂಪದಲ್ಲೇ ಇರುತ್ತದೆ. ಇದನ್ನು ವಿಜ್ಞಾನದಲ್ಲಿ ನಿಯೋಟೆನಿ ಎಂದು ಕರೆಯುತ್ತಾರೆ. ಇದು ದೊಡ್ಡದಾದರೂ ಕೂಡ ಚಿಕ್ಕ ಪ್ರಾಣಿಯಂತೆ ಕಾಣುತ್ತದೆ. ಇವು ಸಾಮಾನ್ಯವಾಗಿ ನೀರಿನೊಳಗೆ ಬದುಕುತ್ತವೆ ಮತ್ತು ಸಣ್ಣ ಮೀನು, ಕೀಟಗಳು ಹಾಗೂ ಹುಳುಗಳನ್ನು ತಿನ್ನುತ್ತವೆ. ಇವುಗಳ ಚರ್ಮ ತುಂಬಾ ಮೃದುವಾಗಿರುತ್ತದೆ ಮತ್ತು ವಿವಿಧ ಬಣ್ಣಗಳಲ್ಲಿ ಕಾಣಿಸುತ್ತವೆ. ದುಃಖ ಪಡುವ ವಿಷಯ ಏನೆಂದರೆ, ಇಂದು ಆಕ್ಸ್ಲಾಟಲ್ಗಳು ಅಳಿವಿನ ಅಂಚಿನಲ್ಲಿವೆ. ಮಾನವರಿಂದ ನೀರು ಮಾಲಿನ್ಯವಾಗುತ್ತಿರುವುದರಿಂದ ಅವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ನಾವು ಪ್ರಕೃತಿಯನ್ನು ರಕ್ಷಿಸಿದರೆ ಇಂತಹ ಅದ್ಭುತ ಜೀವಿಗಳು ಉಳಿಯುತ್ತವೆ. ಆಕ್ಸ್ಲಾಟಲ್ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ, ಅದೇನೆಂದರೆ ಪ್ರಕೃತಿಯಲ್ಲಿ ಅಸಾಧ್ಯವೆನ್ನುವುದೇ ಇಲ್ಲ. ಧನ್ಯವಾದಗಳು.
0: ಆಕ್ಸ್ಲೇಟರ್ ಎಂಬ ಅಪರೂಪದ ಪ್ರಾಣಿಯನ್ನ ಪರಿಚಯಿಸಿದಂಥ ವರ್ಷಿಣಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ, ಮಕ್ಕಳ ವಿಶೇಷ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶೇಷಾದ್ರಿಪುರಂನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಪ್ರಣತಿ, ಇವರು ಸ್ವರಚಿತ ಕವನವೊಂದನ್ನ ವಾಚನ ಮಾಡ್ತಾರೆ. ಕವನದ ಶೀರ್ಷಿಕೆ ಅಮ್ಮ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ. ನಾನು 9ನೇ ತರಗತಿ ಡಿ ವಿಭಾಗವನ್ನು ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ನಿಮ್ಮ ಮುಂದೆ ನನ್ನ ಸ್ವರಚಿತ ಕವನವನ್ನು ಪ್ರಸ್ತುತಪಡಿಸಲಿದ್ದೇನೆ. ನನ್ನ ಕವನದ ಹೆಸರು ನನ್ನಮ್ಮ. ಅಮ್ಮ ಎಂದರೆ ನೋವಿನ ಮೌನವನ್ನು ಅರಿಯುವ ಕಣ್ಣು, ನಗುವಿನ ಹೂವುಗಳನ್ನು ಅರಳಿಸುವ ಹೃದಯ, ದಾರಿ ತಪ್ಪಿದ ಹೆಜ್ಜೆಗೆ ದೀಪವಾದ ಬೆಳಕು, ಕತ್ತಲೆಯ ಮಧ್ಯೆ ನಂಬಿಕೆ ನೀಡುವ ಕಿರಣ, ಮೌನದೊಳಗೆ ಮಿಡಿಯುವ ಮಮತೆಯ ಸಾಗರ, ಕಣ್ಣೀರನ್ನೇ ಮುತ್ತಾಗಿ ಕಂಗೊಳಿಸುವ ಸ್ಪರ್ಶ. ಹೀಗೆ ವರ್ಣಿಸಲು ಪ್ರಾರಂಭಿಸಿದಾಗ ಅಕ್ಷರಗಳೇ ಕಣ್ಮರೆಯಾಗುತ್ತವೆ. ಪ್ರೀತಿಯಿಂದ ಆಸ್ವಾದಿಸಿದರೆ ಜೀವನವೇ ಅರ್ಥಮಯವಾಗುತ್ತದೆ. ಜೀವನಕ್ಕೆ ಸ್ಫೂರ್ತಿಯಾದ ಪ್ರತಿಯೊಂದು ತಾಯಿ ಹೃದಯಕ್ಕೆ ಈ ಪುಟ್ಟ ಸಾಲುಗಳನ್ನು ಸಮರ್ಪಿಸುತ್ತಿದ್ದೇನೆ. 9 ತಿಂಗಳು ಹೆತ್ತು ಹೊತ್ತು ಸಲಹಿದವಳು, ತನಗಿಲ್ಲದಿದ್ದರೂ ನನಗಿತ್ತವಳು ನನ್ನಮ್ಮ. ಸೋತಾಗ ಗೆಲ್ಲುವ ಹುರುಪು ತುಂಬಿದವಳು, ಗೆದ್ದಾಗ ನನ್ನನ್ನು ಎತ್ತಿಕೊಂಡು ಕೊಂಡಾಡಿದವಳು ನನ್ನಮ್ಮ. ತನ್ನ ಗರ್ಭದಲ್ಲೇ ಪ್ರೀತಿಯ ಅರಮನೆ ಕಟ್ಟಿದವಳು, ಗಾಬರಿಗೊಂಡಾಗ ಅಪ್ಪುಗೆ ಕೊಟ್ಟು ಸಂತೈಸಿದವಳು ನನ್ನಮ್ಮ. ಕಷ್ಟದಲ್ಲೂ ನಗುವುದನ್ನು ಹೇಳಿಕೊಟ್ಟವಳು, ತನ್ನ ಕಷ್ಟವೇ ತಿಳಿಯದಂತೆ ಸಾಕಿದವಳು ನನ್ನಮ್ಮ. ಭೇದ ತೋರದೆ ಪ್ರೀತಿ ಮಾಡಿದವಳು, ಪ್ರೀತಿಸುವ ಬಗೆಯನ್ನು ಹೇಳಿಕೊಟ್ಟವಳು ನನ್ನಮ್ಮ. ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದವಳು, ಹಸಿವಾದಾಗ ಕೈತುತ್ತು ನೀಡಿದವಳು ನನ್ನಮ್ಮ. ತನ್ನ ಆಸೆಗಳನ್ನೆಲ್ಲ ತ್ಯಜಿಸಿ ನನ್ನ ಆಸೆಗೆ ನೆರವಾದವಳು, ನನ್ನ ಕನಸುಗಳನ್ನು ನನಸಾಗಿಸಲು ಕಾರಣವಾದವಳು ನನ್ನಮ್ಮ. ತನ್ನ ಮಕ್ಕಳೇ ಅವಳ ಸರ್ವಸ್ವ ಎಂದಳು, ಯಾರೂ ತನ್ನ ಮಕ್ಕಳ ಬಗ್ಗೆ ಮಾತನಾಡದಂತೆ ನೋಡಿಕೊಂಡವಳು ನನ್ನಮ್ಮ, ನಮ್ಮೆಲ್ಲರ ಪ್ರೀತಿಯ ಅಮ್ಮ. ಧನ್ಯವಾದಗಳು.
0: ಅಮ್ಮ ಎನ್ನುವುದೊಂದು ಕೇವಲ ಪದವಲ್ಲ ಅಥವಾ ವ್ಯಕ್ತಿಯಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಮಮತೆಯ ಸಂಕೇತ ಅಂತಾನೆ ಹೇಳ್ಬೋದು. ಅಮ್ಮನ ಪ್ರೀತಿ ತ್ಯಾಗದ ಮುಂದೆ ಯಾವುದು ಸರಿಸಮಾನ ಇಲ್ಲ ಅಂತ ಅಮ್ಮನ ಕುರಿತಾದಂಥ ಸ್ವರಚಿತ ಕವನವೊಂದನ್ನ ಪ್ರಣತಿ ತುಂಬಾ ಅದ್ಭುತವಾಗಿ ಪ್ರಸ್ತುತಪಡಿಸಿದ್ರು. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ LKG ಓದ್ತಾ ಇರುವಂತಹ ಪುಟಾಣಿ ಆದ್ಯಾ ಮಂಜುನಾಥ್ ನಮ್ ಜೊತೆಗಿದ್ದಾರೆ. ಇವರು ಯಾವ ವಿಚಾರವನ್ನ ಹೇಳ್ತಾರೆ ಅಂತ ಅವರೇ ಹೇಳ್ತಾರೆ, ಕೇಳೋಣ ಬನ್ನಿ.
5: My name is Adya Manjunath. I am in LKG student. 7 continents: Asia, Africa, Uttar America, Dakshina America, Antarctica, Europe, Australia. 28 state name: Andhra Pradesh, Arunachala Pradesh, Assam, Bihar, Chhattisgarh, Goa, Gujarat, Haryana, Himachal Pradesh, Jharkhand, Karnataka, Kerala, Madhya Pradesh, Maharashtra, Manipur, Meghalaya, Mizoram, Nagaland, Odisha, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳ್ನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್. 31 ಡಿಸ್ಟಿಕ್ಟ್ ನೇಮ್: ಬೀದರ್, ಕಲಬುರ್ಗಿ, ಬೆಳಗಾವಿ, ವಿಜಯಪುರ, ಬಳ್ಳಾರಿ, ರಾಯಚೂರು,

0: ಗದಗ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಕೊಪ್ಪಳ, ಚಿತ್ರದುರ್ಗ, ಯಾದಗಿರಿ, ರಾಮನಗರ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಹಾಸನ, ಕೊಡಗು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ದಾವಣಗೆರೆ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ವಿಜಯನಗರ.
1: ಪುಟಾಣಿ ಆದ್ಯಗೆ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶೇಷಾದ್ರಿಪುರಂನಲ್ಲಿರುವಂತಹ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಶಿಕ್ಷಕರಿಗೆ, ಪ್ರಾಂಶುಪಾಲರಿಗೆ, ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ?
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9 ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಹಲೋ ಶಿವಮೊಗ್ಗ, ನಿಮ್ಮ ನೆಚ್ಚಿನ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತನಾಡ್ತಾ ಇದ್ದೀನಿ. ಇದೇ ಭಾನುವಾರ 7/6/26 ಬೆಳಗ್ಗೆ 11:00 ಬೆಳಗಿನ ಸಮಯವನ್ನು ಮತ್ತಷ್ಟು ಮಧುರವಾಗಿಸಲು ಬರ್ತಾ ಇದ್ದಾರೆ ಸುಪ್ರಸಿದ್ಧ ಗಾಯಕ ಪ್ರಹ್ಲಾದ್ ದೀಕ್ಷಿತ್ ಮತ್ತು ಜನಾರ್ದನ್ ಪೈ ಅವರು. ರೇಡಿಯೋ ಶಿವಮೊಗ್ಗ 90.8 FM ನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೇರ ಸಂದರ್ಶನ ಹಾಗೂ ಲೈವ್ ಹಾಡುಗಳ ಸುರಿಮಳೆ ಇರಲಿದೆ. ನೀವು ಕರೆ ಮಾಡಿ ಮಾತನಾಡಬಹುದು. ಮರಿಬೇಡಿ, ಜೂನ್ 7 ಭಾನುವಾರ ಬೆಳಗ್ಗೆ 11:00 ಕರೆ ಮಾಡಿ 9686096279.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ನಮಸ್ಕಾರ.

0: ಡಾಕ್ಟರ್ ವಿವೇಕ್ ಸರ್ ನಮ್ಮ ಜೊತೆಗಿದ್ದಾರೆ. ಇವರು ಸರ್ಜಿಕಲ್ ಆಂಕಲಜಿಸ್ಟ್ ಆಗಿರುವಂತವರು. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ನ ಕೂಡ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ.
0: ಸರ್, ಈಗ ಕ್ಯಾನ್ಸರ್ ಅಂತಂದ್ರೆ ಬಹಳಷ್ಟು ಜನಕ್ಕೆ ಭಯ ಅನ್ನೋದು ಇದ್ದೇ ಇರುತ್ತೆ. ಸೊ ಆದರೂ ಕೂಡ ಕ್ಯಾನ್ಸರ್ ಭಯ ಪಡೋರು ಒಂದ್ ಕಡೆಗಾದ್ರೆ ಕ್ಯಾನ್ಸರ್ನ ಗೆದ್ದಿರೋರು ಕೂಡ ಒಂದ್ ಕಡೆಗಿದ್ದಾರೆ. ಸೊ ಹಾಗಾಗಿ ಪ್ರತಿ ವರ್ಷದ ಜೂನ್ ಮೊದಲನೇ ವಾರದಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇನ ಆಚರಣೆ ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ವಿಷಯವಾಗಿ ಮಾತಾಡೋಣ. ಜೊತೆಗೆ ಈ ಒಂದು ವರ್ಲ್ಡ್ ಕ್ಯಾನ್ಸರ್ ಸರ್ವೈವರ್ಸ್ ಡೇನ ಯಾಕಾಗಿ ಆಚರಣೆ ಮಾಡ್ತಿದ್ದಾರೆ ತಿಳಿಸ್ಬೋದು ಸರ್?
1: ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವರನ್ನು ಗೌರವಿಸಲು ಇದನ್ನು ಆಚರಿಸ್ತಾರೆ. ಮತ್ತು ಇದು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವರ ಅವರ ತೊಂದರೆಗಳು, ಅವರ ಹೋರಾಟದ ಬಗ್ಗೆ ಕಥೆಗಳನ್ನು ಕೇಳಿ ಉಳಿ ಕ್ಯಾನ್ಸರಿಂದ ಬಳಲುತ್ತಿರುವ ರೋಗಿಗಳಿಗೆ ಆತ್ಮವಿಶ್ವಾಸ ಮೂಡಿಸುವುದು ಮತ್ತು ಅವರಿಗೆ ಹೋರಾಡಲು ಉತ್ತೇಜನ ಕೊಡಲು ಇದನ್ನು ಆಚರಿಸ್ತಾರೆ. ಹಾಗೂ ಕ್ಯಾನ್ಸರ್ ಬಗ್ಗೆ ಜಾಗೃತಿ, ಅದರ ಚಿಕಿತ್ಸೆ ಬಗ್ಗೆ ಜಾಗೃತಿ ಮೂಡಿಸಲು ಇದನ್ನು ಆಚರಿಸ್ತಾರೆ.
0: ಸೊ ಹಾಗೆ ಸರ್, ಈಗ ನಾವು ಕೂಡ ಕೇಳಿರೋ ಹಾಗೆ ಕ್ಯಾನ್ಸರ್ ಅಂತಂದರೆ ಅದು ತುಂಬಾ ಭಯ ಪಡ್ತಾ ಇರ್ತಾರೆ, ಕ್ಯಾನ್ಸರ್ನ ಗುಣಪಡಿಸೋದಕ್ಕಾಗಲ್ಲ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಸೊ ಅದರಿಂದ ತೊಂದರೆಗಳು ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಅಂಥವರಿಗೆ ಈ ಒಂದು ಕ್ಯಾನ್ಸರ್ನ ಗೆದ್ದಿರೋರು ಕೂಡ ಒಂದು ಮಾಡೆಲ್ ಥರ, ರೋಲ್ ಮಾಡೆಲ್ ಥರ ಆಗಿರ್ತಾರಲ್ವ ಸರ್? ಸೊ ಈಗ ಕ್ಯಾನ್ಸರ್ ಅಂತ ಬಂದಾಗ ಕ್ಯಾನ್ಸರ್ನಲ್ಲಿ ಯಾವ್ಯಾವ ರೀತಿಯ ಕ್ಯಾನ್ಸರ್ಗಳಿದ್ದಾವೆ ಸರ್?
1: ಈಗ ಪ್ರತಿ ದೇಹದ ವಿವಿಧ ಭಾಗದಲ್ಲಿ ಕ್ಯಾನ್ಸರ್ ಆಗ್ಬೋದು. ಸೊ ಎಲ್ಲ ರೀತಿಯ ಕ್ಯಾನ್ಸರಿಗೂ ಚಿಕಿತ್ಸೆಗಳು ಒಂದೇ ಥರ ಇರೋದಿಲ್ಲ, ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಹಾಗೂ ಸಾಕಷ್ಟು ಕ್ಯಾನ್ಸರ್ಗಳು ಮೊದಲೇ ಹಂತದಲ್ಲಿ ಪತ್ತೆಹಚ್ಚಿದ್ರೆ ಗುಣ ಮಾಡ್ಬೋದು. ಹಾಗೂ ಇದು ಕ್ಯಾನ್ಸರ್ ರೋಗಿಗಳು ಹೋರಾಡಿ ಗೆಲ್ತಾರಲ್ಲ, ಅವರಿಗೆ ಅವರ ಕೇವಲ ಚಿಕಿತ್ಸೆ ಮತ್ತು ಚಿಕಿತ್ಸೆ ಮುಗಿದ ಮೇಲೆ ಮುಗಿಯೋದಿಲ್ಲ, ಅದು ಅವರ ಇದು ಹೋರಾಟ ನಿಲ್ಲೋದಿಲ್ಲ. ಅವರು ಹೋರಾಡಿ ಮತ್ತು ನಾರ್ಮಲ್ ಲೈಫ್ ಲೀಡ್ ಮಾಡೋ ತನಕ ಅದು ಹೋರಾಟ ಇರುತ್ತೆ. ಸೊ ಈಗ ಒಂದು ರೋಗಿಗೆ ಚಿಕಿತ್ಸೆ ನಂತರ ಏನು ಮಾಡಬೇಕು, ಅವರ ನಾರ್ಮಲ್ ಸೋಷಿಯಲೈಸ್ ಆಗಲಿಕ್ಕೆ ಅಥವಾ ಅವರು ಮೊದಲನೇನು ಕೆಲಸ ಮಾಡ್ತಾಯಿದ್ರು ಅದನ್ನು ಕೆಲಸ ಮುಂದುವರಿಸೋ ಏನು ಸಪೋರ್ಟ್ ಬೇಕು, ಆ ಸಪೋರ್ಟನ್ನು ಕೊಡುವುದು ಮತ್ತು ಕೇರ್ ಗಿವರ್ಸ್ ಅಂತ ಹೇಳ್ತೀವಿ, ಒಂದು ಡಾಕ್ಟರ್ಸ್ ಇರ್ಬೋದು, ಇಲ್ಲ ಅವರ ಫ್ಯಾಮಿಲಿ ಇರ್ಬೋದು, ಅವರ ಫ್ರೆಂಡ್ಸ್ ಇರ್ಬೋದು, ಅವರ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಸಪೋರ್ಟ್ ನೀಡೋದು ಮತ್ತು ಸೈಕೊಲಾಜಿಕಲ್ ಸಪೋರ್ಟ್. ಅಂದರೆ ಈಗ ಸಾಕಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಮಾನಸಿಕವಾಗಿ ತೊಂದರೆಗಳಿರ್ತವೆ, ಹಣಕಾಸಿನ ತೊಂದರೆಗಳು ಇರಬಹುದು ಚಿಕಿತ್ಸೆ ನಂತರ. ಸೊ ಎಲ್ಲ ರೀತಿಯ ತೊಂದರೆಗಳನ್ನು ಅರಿತು ಅವರಿಗೆ ಸಪೋರ್ಟ್ ಮಾಡೋದು, ಈ ಸಪೋರ್ಟ್ ಮಾಡಿ ಅರಿತುಕೊಂಡು ಸಪೋರ್ಟ್ ಮಾಡೋದು ಇದೊಂದು ಈ ಆಚರಣೆ ಮಾಡುವ ದಿವಸದ ಮೇನ್ ಉದ್ದೇಶವಾಗಿರುತ್ತೆ. ಈಗ ನೀವು ಕೇಳಿದಾಗೆ ಎಲ್ಲ ವಿವಿಧ ಭಾಗದ ಕ್ಯಾನ್ಸರ್ಗಳು ಬೇರೆ ಬೇರೆ ಥರ ತೊಂದರೆಗಳಿರುತ್ತೆ. ಈಗ ಕೇಳಿದಾಗೆ ನಾನು ಹೇಳಿದಾಗೆ ಮೊದಲನೇ ಹಂತದಲ್ಲೇ ಕಂಡುಹಿಡಿದ್ರೆ ಸಾಕಷ್ಟು ಆದಷ್ಟು ಕ್ಯಾನ್ಸರ್ಗಳನ್ನು ಗುಣ ಮಾಡ್ಬೋದು. ಉದಾಹರಣೆಗೆ ಬಾಯಿಯ ಕ್ಯಾನ್ಸರ್ ಆಗಲಿ, ಇದು ತಂಬಾಕು ಸೇವನೆ ಮಾಡೋರಿಗೆ ಬರುತ್ತೆ. ಇದನ್ನು ಅತಿ ಬೇಗನೆ ಕಂಡುಹಿಡಿದು ಶಸ್ತ್ರಚಿಕಿತ್ಸೆಯಲ್ಲಿ ಗುಣ ಮಾಡ್ಬೋದು. ಇದು ತೊಂದರೆ ಯಾವ ರೀತಿ ಬರ್ಬೋದು ಅಂದರೆ ಬಾಯಿಯ ಹುಣ್ಣು ಇರ್ಬೋದು, ಈಗ ಅಥವಾ ಗಂಟಲಲ್ಲಿ ಕ್ಯಾನ್ಸರ್ ಇದ್ದರೆ ಧ್ವನಿ ಬದಲಾವಣೆ ಅಥವಾ ನುಂಗ್ಲಿಕ್ಕೆ ಆಹಾರವನ್ನು ನುಂಗ್ಲಿಕ್ಕೆ ಕಷ್ಟ ಆಗೋದು, ಅನ್ನನಾಳದ ತೊಂದರೆ ಇದ್ದರೆ ಅದರ ಆಹಾರ ನುಂಗ್ಲಿಕ್ಕೆ ಕಷ್ಟ ಆಗೋದು, ಈ ಥರ ತೊಂದರೆಗಳಿರುತ್ತೆ. ಆ ಥರ ತೊಂದರೆಗಳಿದ್ದಾಗ ಆದಷ್ಟು ಬೇಗ ಕಂಡುಹಿಡಿದ್ರೆ ಅದನ್ನು ಚಿಕಿತ್ಸೆ ಮಾಡುವುದು. ಅನ್ನನಾಳದ ಕ್ಯಾನ್ಸರಿಗೆ ಶಸ್ತ್ರಚಿಕಿತ್ಸೆ ಕೂಡ ಇದೆ, ರೇಡಿಯೇಷನ್ ವಿಕಿರಣ ಚಿಕಿತ್ಸೆ ಹಾಗೂ ಕೀಮೋಥೆರಪಿ ಮೂಲಕ ಮಾಡಿ ಶಸ್ತ್ರಚಿಕಿತ್ಸೆ ಮಾಡುವಂಥ ಕೂಡ ವಿಧಾನ ಇದೆ. ಹಾಗೂ ಜಠರದ ಕ್ಯಾನ್ಸರ್ ಇದ್ದರೆ ವಾಂತಿ ಇರ್ಬೋದು ಅಥವಾ ಹೊಟ್ಟೆಯಲ್ಲಿ ಯಾವುದೇ ಭಾಗದ ಕ್ಯಾನ್ಸರ್ ಇದ್ದರೆ ನೋವು ಇರ್ಬೋದು, ಮೂತ್ರದಲ್ಲಿ ರಕ್ತ ಹೋಗುವುದು, ಮೋಷನ್ನಲ್ಲಿ ರಕ್ತ ಹೋಗುವುದು, ಹೆಚ್ಚಾಗಿ ಮುಟ್ಟಾಗುವುದು, ಇದು ಗರ್ಭಕಂಠದ ಕ್ಯಾನ್ಸರ್ಗೆ ಹೆಚ್ಚಾಗಿ ಮುಟ್ಟಾಗುವುದು, ಈ ಥರ ವಿವಿಧ ಭಾಗ ಕ್ಯಾನ್ಸರ್ಗಳಿಗೆ ವಿವಿಧ ತೊಂದರೆಗಳಿರುತ್ತೆ. ಇದನ್ನು ಆದಷ್ಟು ಬೇಗ ಕಂಡುಹಿಡಿದು ಚಿಕಿತ್ಸೆ ಮಾಡಿದರೆ ನಾವು ಅದು ಸಾಕಷ್ಟು ಕ್ಯಾನ್ಸರ್ನ ಗುಣ ಮಾಡ್ಬೋದು. ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್ ಅಂತ ಹೇಳಿದ್ರೆ ತೂಕ ಕಮ್ಮಿ ಆಗೋದು, ಹಸಿವಾಗದೇ ಇರೋದು, ಇದೆಲ್ಲ ಒಂದು ಈ ಥರ ತೊಂದರೆಗಳಿದ್ದಾಗಲೂ ಅದನ್ನು ಟೆಸ್ಟ್ ಮಾಡಿಸಿ ಕಂಡುಹಿಡಿಬೇಕು. ಹಾಗೂ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅನ್ನೋದು ಏನು ತೊಂದರೆ ಇಲ್ಲದವರಿಗೆ ಅದು ಸ್ಕ್ರೀನಿಂಗ್ ಮಾಡೋದು. ಅಂದರೆ ಏನು ತೊಂದರೆ, ಏನು ಕ್ಯಾನ್ಸರ್ ಅಥವಾ ಅದರ ಗುಣಲಕ್ಷಣಗಳು ಏನು ಇಲ್ಲದೇ ಇರುವ ಜನರಿಗೆ ಅದನ್ನು ಆದಷ್ಟು ಬೇಗ ಕಂಡುಹಿಡಲು ಒಂದು ಟೆಸ್ಟ್ಗಳು. ಇದು ಕೆಲವು ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಇರ್ಬೋದು. ಸ್ತನ ಕ್ಯಾನ್ಸರಲ್ಲಿ ಸಾಮಾನ್ಯವಾಗಿ ರೋಗಿಗಳು ಸ್ತನದಲ್ಲಿ ಗಂಟಾಗಿ ಬರ್ತಾರೆ, ಅದು ಗಂಟು ಕಂಡುಹಿಡಿಯೋ ಮುಂಚೆವೇ ಸ್ಕ್ರೀನಿಂಗ್ ಮೂಲಕ ನಾವು ಏನಾದ್ರು ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ, ಅದನ್ನು 45 ವರ್ಷದ ನಂತರ ಮಹಿಳೆಯರಿಗೆ 3 ವರ್ಷಕ್ಕೊಮ್ಮೆ ಮಾಡಿ ಅದನ್ನು ಕಂಡುಹಿಡಿಬೋದು. ಹಾಗೂ ಪ್ಯಾಪ್ಸ್ಮಿಯರ್ ಅಂತೀವಿ, ಗರ್ಭಕಂಠದ ಕ್ಯಾನ್ಸರ್ ಇದ್ದ

0: ಗನ್ಸರನ್ನು ಮೊದಲೇ ಕಂಡುಹಿಡಿಯಲು ಇದನ್ನು ಪ್ಯಾಪ್ಸ್ಮಿಯರ್ ಅಂತ ಒಂದು ಮೂರು ವರ್ಷಕ್ಕೊಮ್ಮೆ 21-22 ವರ್ಷದ ನಂತರ ಮಾಡೋದ್ರಿಂದ ಅದು ಗರ್ಭಕೋಶದ ಕ್ಯಾನ್ಸರ್ ಮೊದಲೇ ಹಂತದಲ್ಲಿ ಇಲ್ಲ ಬರುವ ಮುಂಚೆನೇ ಕಂಡುಹಿಡಿಯಬಹುದು. ಹಾಗೂ ಕರಳಿನ ಕ್ಯಾನ್ಸರು ಅಥವಾ ಜಠರದ ಕ್ಯಾನ್ಸರ್ ಎಂಡೋಸ್ಕೋಪಿ ಮೂಲಕ ಏನಾದರೂ ತೊಂದರೆ ಇದ್ದರೆ ಅಥವಾ ತೊಂದರೆ ಇಲ್ಲದೇ ಸ್ಕ್ರೀನಿಂಗ್ ಮೂಲಕ ಒಂದು 45-45 ವರ್ಷಕ್ಕೊಮ್ಮೆ ಎಂಡೋಸ್ಕೋಪಿ ಮಾಡೋದ್ರಿಂದ ಇದನ್ನು ಮೊದಲನೇ ಹಂತದಲ್ಲಿ ಕಂಡುಹಿಡಿದು ಗುಣ ಮಾಡೋದು. ಸೊ ಹಾಗೂ ಬಾಯಿಯ ಕ್ಯಾನ್ಸರ್, ತಂಬಾಕು ಸೇವನೆ ಮಾಡೋರಿಗೆ ಬಾಯಿಯಲ್ಲಿ ಹುಣ್ಣಾಗಿದೆಯಾ ಅಥವಾ ಏನಾದರೂ ಬೇರೆ ಥರ ಗಾಯಗಳಿದ್ದಾವೆ ಅಂತ ಒಂದು ನೋಡೋದ್ರಿಂದ, ಪರೀಕ್ಷೆ ಮಾಡೋದ್ರಿಂದ ಅದು ಆದಷ್ಟು ಬೇಗ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರನ್ನು ಕಂಡುಹಿಡಿಬೋದು. ಹಾಗೂ ಧೂಮಪಾನ ಮಾಡೋರಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇದೆಯೋ ಇಲ್ಲ ಕಂಡುಹಿಡಿಯೋಕ್ಕೆ ಒಂದು ವರ್ಷಕ್ಕೊಮ್ಮೆ ಲೋಡೋ CT ಅಂತ ಮಾಡ್ಬೋದು. ಅದರಿಂದ ಆದಷ್ಟು ಬೇಗ ಕಂಡುಬೋದು. ಹೀಗೆ ಈ ಕೆಲವು ಕ್ಯಾನ್ಸರ್ಗಳಿಗೆ ಸ್ಕ್ರೀನಿಂಗ್ ಇರುತ್ತೆ, ಸ್ಕ್ರೀನಿಂಗ್ ಮೂಲಕ ಬೇಗ ಕಂಡುಹಿಡಿಬೋದು. ಕೆಲವೊಂದು ಕ್ಯಾನ್ಸರ್ಗಳಿಗೆ ತೊಂದರೆ ಉಂಟಾದ ನಂತರ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿಸಿ ಕಂಡುಹಿಡಿಯಬೇಕಾಗುತ್ತೆ.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಸರ್ವೇವರ್ಸ್ ಡೇಯ ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನಷ್ಟು ಇದರ ಬಗ್ಗೆ ವಿಚಾರವನ್ನು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಸೊ ಇವತ್ತು ನಾವು ವಿಶೇಷವಾಗಿ ಮಾತಾಡ್ತಾ ಇದ್ವಿ ವರ್ಲ್ಡ್ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಬಗ್ಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಚಾರಗಳನ್ನು ತಿಳಿಸೋದಕ್ಕೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಸರ್ಜಿಕಲ್ ಆಂಕೋಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವಿವೇಕ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
0: ನಮಸ್ಕಾರ
1: ಸರ್. ನೀವು ಆಗಲೇ ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯ ಕ್ಯಾನ್ಸರ್ಗಳಿದ್ದಾವೆ ಮತ್ತು ಆ ಕ್ಯಾನ್ಸರ್ಗಳಿಂದ ಏನೇನು ತೊಂದರೆಗಳಾಗ್ತಾ ಇರುತ್ತೆ, ಅದನ್ನು ಯಾವ ರೀತಿ ಫೈಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಹಾಗೆ ಸರ್, ಇವಾಗ ಕ್ಯಾನ್ಸರ್ನ ಕಂಡುಹಿಡಿಯುವಂತಹ ವಿಧಾನಗಳು ಏನೇನಿದೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್?
0: ಈಗ ಯಾವುದೇ ರೋಗಿ ಏನೇ ತೊಂದರೆಗಳಿಂದ ಬಂದಿದೆ, ಬಾಯಿಯಿಂದ ಹುಣ್ಣಾಗಲಿ ಅಥವಾ ಗಂಟಾಗಲಿ ಅಥವಾ ಹೊಟ್ಟೆ ಭಾಗದ ನೋವು ಆಗಲಿ ಅಥವಾ ರಕ್ತಸ್ರಾವ ಆಗಲಿ ಯಾವುದೇ ಭಾಗದಿಂದ ಬಂದರೂ ಫಸ್ಟ್ ನಾವು ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಅಂದರೆ ಅದರಿಂದ ನಾವು ಯಾವ ಭಾಗದಲ್ಲಿ ಏನು ತೊಂದರೆ ಇದೆ ಅನ್ನೋ ಒಂದು ಗೊತ್ತಾಗುತ್ತೆ. ಇನ್ನೊಂದು ಬಯಾಪ್ಸಿ ಅನ್ನೋದು ಮಾಡ್ತೀವಿ. ಬಯಾಪ್ಸಿ ಅಂತ ಹೇಳಿದ್ರೆ ಇದು ಒಂದು ಸೂಜಿ ಪರೀಕ್ಷೆಯಿಂದ ಅಥವಾ ಗಂಟಿನ ತುಂಡನ್ನು ತೆಗೆದು ಟೆಸ್ಟಿಗೆ ಕಳಿಸಿ ಒಂದು ಕ್ಯಾನ್ಸರ್ ಇದೆಯೋ ಇಲ್ಲ ಒಂದೊಂದು ಕನ್ಫರ್ಮ್ ಮಾಡ್ಕೋತೀವಿ. ಮತ್ತು ಸ್ಕ್ಯಾನಿಂಗ್ ಮೂಲಕ ಯಾವ ಹಂತದಲ್ಲಿದೆ, ಒಂದು ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ, ಯಾವ ಹಂತದಲ್ಲಿದೆ ಒಂದು ಗೊತ್ತಾಗುತ್ತೆ. ಇದರ ನಂತರ ನಾವು ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ತೀವಿ. ಚಿಕಿತ್ಸೆಯಲ್ಲಿ ನಾನು ಹೇಳೋದಾಗೆ ಶಸ್ತ್ರಚಿಕಿತ್ಸೆ ಕೂಡ ಇದೆ, ಕೀಮೋಥೆರಪಿ ಇದೆ, ಹಾಗೂ ವಿಕಿರಣ ಚಿಕಿತ್ಸೆ ಕೂಡ ಇದೆ. ಕೆಲವು ಸತಿ ಮೂರು ಚಿಕಿತ್ಸೆಗಳು ಹಂತ ಮೀರಿದಾಗ ಬೇಕಾಗ್ತದೆ. ಎರಡನೇ ಹಂತ ಅಥವಾ ಮೂರನೇ ಹಂತದ ರೋಗಿಗಳಿಗೆ ಮೂರು ಶಸ್ತ್ರಚಿಕಿತ್ಸೆ, ವಿಕಿರಣ ಹಾಗೂ ಕೀಮೋಥೆರಪಿ, ಮೂರು ವಿಧಾನಗಳು ಬೇಕಾಗುತ್ತೆ. ಕೆಲವೊಮ್ಮೆ ಮೊದಲನೇ ಹಂತದಲ್ಲಿದ್ದವರಿಗೆ ಅದರ ಒಂದು ವಿಧಾನ ಸಾಕಾಗುತ್ತೆ. ಇದರ ವಿಕಿರಣ ಚಿಕಿತ್ಸೆ ಆಗಲಿ ಅಥವಾ ಶಸ್ತ್ರಚಿಕಿತ್ಸೆ ಮಾತ್ರ ಸಾಕಾಗ್ತದೆ.
1: ಸೊ ಹಾಗೆ ಸರ್, ಈಗ ಚಿಕಿತ್ಸೆಯಿಂದ ಗುಣಮುಖರಾಗಬೇಕು ಅಂತಂದರೆ ಹಾಸ್ಪಿಟಲ್ಗಳಲ್ಲಿರುವಂತಹ ಚಿಕಿತ್ಸೆ ವಿಧಾನಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನೋಡೋದಾದರೆ ಸರ್, ಈಗ ಆಧುನಿಕ ಚಿಕಿತ್ಸೆ ವ್ಯವಸ್ಥೆ ಹೇಗಿದೆ ಅದ್ರ ಬಗ್ಗೆ ಹೇಳ್ಬೋದಾ?
0: ಈಗ ಕ್ಯಾನ್ಸರ್ ಸರ್ವೈವರ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಅಂದರೆ ಕ್ಯಾನ್ಸರಿಂದ ಗೆದ್ದು ಬರೋರ ಸಂಖ್ಯೆ ಈಗಿನ ಟೈಮಲ್ಲಿ ಜಾಸ್ತಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಆಧುನಿಕ ಚಿಕಿತ್ಸೆ, ಆಧುನಿಕ ಟೆಸ್ಟ್ಗಳಿಂದ ಕ್ಯಾನ್ಸರನ್ನು ಕಂಡುಹಿಡಿಯೋ ವಿಧಾನಗಳು ಹಾಗೂ ಆಕ್ಸೆಸಿಬಿಲಿಟಿ, ಅಂದರೆ ಈ ಜನಗಳಿಗೆ ಒಳ್ಳೆ ಚಿಕಿತ್ಸೆ ಸಿಗುವ ಸ್ಥಳಗಳು ಭಾಳ ಇದೆ. ಹಾಗೂ ಅವರಿಗೆ ಈ ಮೊದಲು ಈಗ ಕೆಲವು ವರ್ಷಗಳು ಅಂದರೆ ಸಾಕಷ್ಟು ವರ್ಷಗಳ ಹಿಂದೆ ಒಂದು ಚಿಕಿತ್ಸೆ ಪಡೆಯಲು ಅಂದರೆ ಬೆಂಗಳೂರಿಗೆ ಹೋಗಬೇಕು ಅಂದರೆ ಅಥವಾ ಒಂದು ದೊಡ್ಡ ಸಿಟಿಗೆ ಹೋಗಬೇಕು ಅಂದರೆ ಅದು ಕಷ್ಟ ಆಗ್ತಾಯಿತ್ತು. ಈಗ ಆಕ್ಸೆಸಿಬಿಲಿಟಿ ಚೆನ್ನಾಗಿದೆ, ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆ. ಸೊ ಕ್ಯಾನ್ಸರ್ ಸರ್ವೈವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೂ ಈಗ ಆಧುನಿಕ ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಇಮ್ಯುನೋಥೆರಪಿ ಅಂತ ಕೀಮೋಥೆರಪಿಯಲ್ಲಿ ಕೀಮೋಥೆರಪಿಯ ಸೈಡ್ ಎಫೆಕ್ಟ್ಸ್ ಅಂದರೆ ಸೈಡ್ ಎಫೆಕ್ಟ್ಸನ್ನು ಕಮ್ಮಿ ಮಾಡಲು ಇಮ್ಯುನೋಥೆರಪಿ ಅಂತ ಇದೆ. ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗುತ್ತೆ ಮತ್ತು ಯಾವ ತೊಂದರೆ ಇದೆ ಅದನ್ನು ಟಾರ್ಗೆಟ್ ಮಾಡ್ಬೋದು ಇಮ್ಯುನೋಥೆರಪಿ ಟಾರ್ಗೆಟ್ ಥೆರಪಿ ಮೂಲಕ. ಹಾಗೂ ರೇಡಿಯೇಷನ್ ವಿಕಿರಣ ಚಿಕಿತ್ಸೆಯಲ್ಲಿ ಕೂಡ ಸಾಕಷ್ಟು ಬೆಳವಣಿಗೆಯಿಂದ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ, ಹಾಗೂ IMRT ಅಂತ ಇಮೇಜ್ ಮಾಡ್ಯುಲೇಟೆಡ್ ರೇಡಿಯೋಥೆರಪಿ ಅಂತ. ಸೊ ಈ ಮೂಲಕ ಅದರ ಸೈಡ್ ಎಫೆಕ್ಟ್ಸನ್ನು ಕಮ್ಮಿ ಮಾಡ್ಬೋದು. ಹಾಗೂ ಕ್ಯಾನ್ಸರ್ ಚಿಕಿತ್ಸೆಯ ಪ್ರಿಸಿಷನ್ ಚೆನ್ನಾಗಾಗಿದೆ. ಹಾಗೂ ಶಸ್ತ್ರಚಿಕಿತ್ಸೆಯಲ್ಲಿ ನೋಡಿದರೆ ನೀವು ರೋಬೋಟಿಕ್ಸ್ ಅಂತ ಹೇಳ್ತೀವಿ, ಇದರಿಂದ ಚಿಕ್ಕ ಸಣ್ಣ ರಂಧ್ರದಲ್ಲಿ ಸರ್ಜರಿ ಮಾಡ್ಬೋದು ಮತ್ತು ಸರ್ಜರಿಯ ಶಸ್ತ್ರಚಿಕಿತ್ಸೆಯ ನಂತರ ನೋವನ್ನು ಕಡಿಮೆ ಮಾಡ್ಬೋದು. ಅದು ಬೇಗ ಆದಷ್ಟು ಬೇಗ ರೋಗಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಬೋದು. ಹೀಗೆ ಟೆಲಿ ರೋಬೋಟಿಕ್ಸ್ ಅಂತ ಹೇಳಿದ್ವಿ, ಹಂಗಂದರೆ ಇದು ಇನ್ನೂ ಎಲ್ಲ ದೇಶಗಳಿಲ್ಲ. ಬಟ್ ಟೆಲಿ ರೋಬೋಟಿಕ್ಸ್ ಅಂದರೆ ಒಂದು ಜಾಗದಲ್ಲಿ ಶಸ್ತ್ರಚಿಕಿತ್ಸಕ ಅಂದರೆ ಸರ್ಜನ್ ಕೂತ್ಕೊಂಡು ಇನ್ನೊಂದು ಬೇರೆ ದೂರದ ಪ್ರದೇಶದಲ್ಲಿರೋ ರೋಗಿಯನ್ನು ಆಪರೇಟ್ ಮಾಡುವಂಥ ಒಂದು ವಿಧಾನ, ಇದು ಕೂಡ ಮುಂದೆ ಬರ್ಬೋದು. ಹಾಗೂ ಇನ್ನೊಂದು ಜೀನ್ ಚಿಕಿತ್ಸೆ ಅಂತೀವಿ, ಅಂದರೆ ಕ್ಯಾನ್ಸರ್ ಅನ್ನೋದು ಒಂದು ಜೀನ್ನಲ್ಲಿ ಒಂದು ವ್ಯತ್ಯಾಸ, ಮ್ಯೂಟೇಷನ್ಸ್ ಅಂತೇಳಿ ವ್ಯತ್ಯಾಸ ಆಗೋದ್ರಿಂದ ಆಗ್ತದೆ. ಸೊ ಅದನ್ನು ಯಾವುದು ಮ್ಯೂಟೇಷನ್ಸ್ ಏನು ಯಾವ ಜೀನಿಂದ ಕ್ಯಾನ್ಸರ್ ಆಗಿದೆ ಅದನ್ನು ಕೂಡ ಅದನ್ನು ಬದಲಾವಣೆ ಮಾಡೋ ಕೂಡ ಒಂದು ಈಗ ರಿಸರ್ಚ್ ನಡೀತಾ ಇದೆ. ಸೊ ಈಗ ಸಾಕಷ್ಟು ಆಧುನಿಕ ಬೆಳವಣಿಗೆಯಿಂದ ಕ್ಯಾನ್ಸರ್ನ ಒಂದು ಗೆದ್ದು ಬರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
1: ಓಕೆ, ಸೊ ಹಾಗೆ ಕಾಮನ್ ಆಗಿ ನೋಡೋದಾದ್ರೆ ಸರ್, ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನೋಡೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಕ್ಯಾನ್ಸರ್ ಕಂಡು ಬರ್ತಾ ಇದೆ, ಗುಣಮುಖ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳ್ಬೋದು ಸರ್?
0: ಈಗ ಕ್ಯಾನ್ಸರ್ ಹೇಳಿದಾಗ ಹೇಗೆ ಕ್ಯಾನ್ಸರ್ನ ಗೆದ್ದು ಬರೋ ಜಾಸ್ತಿ ಆಗ್ತಾಯಿದೆ, ಹಾಗೆ ಕ್ಯಾನ್ಸರ್ನ ಪೇಷಂಟ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಯಾಕೆ ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದು ಮೇ ಬಿ ಒಂದು ನಮ್ಮ ಡಾಕ್ಯುಮೆಂಟೇಷನ್ ಈಗ ಸ್ವಲ್ಪ ಚೆನ್ನಾಗಿರ್ಬೋದು. ಮೊದಲು ಒಂದು ಕೆಲವು ಸಾಕಷ್ಟು ವರ್ಷಗಳ ಹಿಂದಕ್ಕಿಂತ ಈಗ ಡಾಕ್ಯುಮೆಂಟ್ಸ್ ಚೆನ್ನಾಗಿರ್ಬೋದು, ಹಾಸ್ಪಿಟಲ್ಸ್ಗಳು ಆಕ್ಸೆಸಿಬಿಲಿಟಿ ಪೇಷಂಟ್ಸ್ಗಳಿಗೆ ಚೆನ್ನಾಗಿರ್ಬೋದು. ಇನ್ನೊಂದು ಅಂದರೆ ಪರಿಸರದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿವೆ, ಹಾಗೂ ಜನರ ಜೀವನ ಶೈಲಿ ಕೂಡ ಬದಲಾವಣೆ ಆಗಿದೆ. ಈಗ ಧೂಮಪಾನ, ಮದ್ಯಪಾನ, ಈಗ ತಂಬಾಕು ಸೇವನೆ ಕೂಡ ಆ ಕಾರಣದಿಂದನೂ ಕೂಡ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರ್ಬೋದು. ಹೀಗೆ ಸಾಕಷ್ಟು ಈ ಕಾರಣಗಳಿಂದ ಮೇ ಬಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ಬೋದು.
1: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ನ ಗೆದ್ದು ಬಂದವರ ಯಶೋಗಾಥೆಯನ್ನು ಕೇಳ್ತಾ ಇದ್ವಿ, ಜೊತೆಗೆ ಅದಕ್ಕೆ ಏನೆಲ್ಲ ಕಾರಣಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಕೇಳ್ತಾ ಇದ್ವಿ. ಸೊ ಹಾಗಾದರೆ ಸರ್ ಜೊತೆಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ಜಿ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರಂ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಷನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ ರಾಣಿಪುರಂ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಅರ್ಜುನ್ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವರ್ಲ್ಡ್ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಯಾವ್ಯಾವ ರೀತಿ ಈ ಒಂದು ಕ್ಯಾನ್ಸರ್ನ ತಡೆಗಟ್ಬೋದು, ಮತ್ತೆ ಕ್ಯಾನ್ಸರ್ನಿಂದ ಗುಣಪಟ್ಟು ಜೊತೆಗೆ ಕ್ಯಾನ್ಸರ್ನ ಗೆಲ್ಲೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಸರ್ ಮಾತಾಡ್ತಾ ಇದ್ರು. ಹಾಗೆ ಸರ್ ಜೊತೆಗೆ ಮಾತನ್ನು ಮುಂದುವರ್ಸೋಣ ಸರ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಒಂದು ಆಧುನಿಕ ಚಿಕಿತ್ಸೆಯಿಂದ ಸೊ ಯಾವ ರೀತಿ ಅದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ಹಾಗೆ ನೋಡಿದ್ರೆ ಸರ್, ಈಗ ಏಜ್ ಪ್ರಕಾರದಲ್ಲಿ ನೋಡೋದಾದ್ರೆ ಯಾವ ರೀತಿ ಇದನ್ನು ಡಯಾಗ್ನೋಸ್ ಮಾಡ್ಬೋದು ಸರ್?
0: ಕ್ಯಾನ್ಸರ್ ಅನ್ನೋದು ಒಂದು ಸಾಮಾನ್ಯ ಕೋಶಗಳು ನಿಯಂತ್ರಣವಿಲ್ಲದೆ ಬೆಳೆಯುತ್ತದೆ ಯಾವುದೇ ಭಾಗದಲ್ಲಿ. ಇದ ಕಾರಣ ಮೇ ಬಿ ಬೇಸಿಕಲಿ ಮೇಯ್ನ್ ಆಗಿ ಒಂದು ಅದೇ ಜೀವಕೋಶಗಳು ಅಂದರೆ ಜೀನ್ನಲ್ಲಿ ವ್ಯತ್ಯಾಸ. ಸೊ ಇದು ಹೆಚ್ಚಾಗಿ ವಯಸ್ಕರಲ್ಲಿ ಅಂದರೆ ಒಂದು 40-45 ವರ್ಷ ನಂತರ ಜಾಸ್ತಿ ಕಾಣಿಸುತ್ತೆ ಯಾವುದೇ ಭಾಗದ ಕ್ಯಾನ್ಸರ್ ಆದರೂ. ಹಾಗಂತ ಯಂಗ್ ಪೇಷಂಟ್ಸಲ್ಲಿ ಅಥವಾ ಚಿಕ್ಕವರಲ್ಲಿ ಕಾಣೋದೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಸಾಕಷ್ಟು ಕಾರಣದಲ್ಲಿ ಒಂದು 80% ಸ್ಪೊರಾಡಿಕ್ ಅಂತೀವಿ, ಅಂದರೆ ಯಾವುದೇ ರೀತಿ ಒಂದು ಕಾರಣ ಇಲ್ಲದೆ ಬರುತ್ತೆ. ಅಂದರೆ ಇದರ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇರ್ಬೋದು, ಹಾಗೂ ಅದೇ ಅಭ್ಯಾಸಗಳಿಂದ ಇರ್ಬೋದು, ಧೂಮಪಾನ ಮದ್ಯಪಾನದಿಂದ ಇರ್ಬೋದು. ಅಲ್ಲದೆ ಇನ್ನು 20% ಫೆಮಿಲಿಯಲ್ ಅಂತ ಹೇಳ್ತೀವಿ, ಅಂದರೆ ಈಗ ಜೆನೆಟಿಕ್ ಪ್ರಾಬ್ಲಮ್ ಅಂದರೆ ಒಂದು ಒಂದು ಫ್ಯಾಮಿಲಿಯಲ್ಲಿ ಅದು ಕ್ಯಾನ್ಸರಿನ ಜೀನ್ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತೀವಿ. ಇದು ಯಂಗ್ ಪೇಷೆಂಟ್ಸಲ್ಲಿ ಬರ್ಬೋದು, ಜೆನೆಟಿಕ್ಸ್ ಅಂದರೆ ಜೆನೆಟಿಕ್ ಏನು ಪ್ರಾಬ್ಲಮ್ ಇದ್ದವರಿಗೆ ಯಂಗ್ ಪೇಷೆಂಟ್ಸಲ್ಲಿ ಬರ್ಬೋದು. ಇನ್ನು ಚಿಕ್ಕ ಮಕ್ಕಳಲ್ಲಿ ಬರ್ಬೋದು ಅಂದರೆ ಲುಕಿಮಿಯಾ ಲಿಂಫೋಮ ಅನ್ನೋದೊಂದು ಕಾಮನ್ ಅಂತ ಹೇಳ್ತೀವಿ. ಅದು ಲುಕಿಮಿಯಾ ಲಿಂಫೋಮ ಅನ್ನೋದೊಂದು ರಕ್ತದಲ್ಲಿರುವ ಬ್ಲಡ್ ಕ್ಯಾನ್ಸರ್ ಅಂತ ಕಾಮನ್ ಟರ್ಮ್ಸಲ್ಲಿ ಹೇಳ್ತಾರೆ. ಒಂದು ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಇಲ್ಲ ತುಂಬ ವಯಸ್ಸಾದವರಿಗೆ ಬರುತ್ತೆ. ಸೊ ಈ ರೀತಿ ಡಿವಿಷನ್ ಮಾಡ್ಬೋದು. ಹಾಗೂ ಸಾಕಷ್ಟು ಕ್ಯಾನ್ಸರ್ಗಳು ಸ್ವಲ್ಪ ಒಂದು ಮಿಡ್ಲ್ ಏಜ್ ಆದ ನಂತರ ಒಂದು 45-50 ವರ್ಷದಲ್ಲಿ ಸಾಕಷ್ಟು ಕ್ಯಾನ್ಸರ್ಗಳು.
1: ಸೊ ಹಾಗಾದರೆ ಇದನ್ನು ತಡೆಗಟ್ಟೋದಾದರೆ ಯಾವ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ?
0: ಒಂದು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕು. ಧೂಮಪಾನ ನಿಷೇಧ, ಮದ್ಯಪಾನ ನಿಷೇಧ, ಹಾಗೂ ನಿಯಮಿತ ವ್ಯಾಯಾಮ, ಒಳ್ಳೆ ಆಹಾರ ತಗೊಳ್ಳೋದು. ಕ್ಯಾನ್ಸರ್ನ ತೊಂದರೆಗಳಿದ್ದರೆ ಸಾಕು ಆದಷ್ಟು ಬೇಗ ತಮ್ಮ ವೈದ್ಯರನ್ನು ಕಾಣುವುದು. ತೊಂದರೆಗಳಂತ ಅಂದರೆ ಏನು, ಯಾವುದೇ ಭಾಗದಲ್ಲಿ ಗಂಟಿರ್ಬೋದು ಅಥವಾ ಹುಣ್ಣುಗಳು ಇರ್ಬೋದು, ಗುಣವಾಗದೇ ಇರೋಂಥ ಹುಣ್ಣುಗಳಿರ್ಬೋದು, ಅದೇ ರೀತಿ ನೋವು ಗುಣವಾಗದೇ ಸಾಕಷ್ಟು ದಿನ ನೋವು ಇರ್ಬೋದು, ಅಥವಾ ಯಾವುದೇ ಭಾಗದಲ್ಲಿ ರಕ್ತಸ್ರಾವ ಇರ್ಬೋದು, ಮೋಷನಲ್ಲಿ ರಕ್ತಸ್ರಾವ ಇರ್ಬೋದು, ಅಥವಾ ಅತಿಯಾಗಿ ಮುಟ್ಟಾಗೋದಿರ್ಬೋದು, ಹೆಂಗಸರಲ್ಲಿ ನುಂಗ್ಲಿಕ್ಕೆ ಆಹಾರದ ತೊಂದರೆ, ಹಸಿವು ಆಗದೇ ಇರೋದಿರ್ಬೋದು, ಇಂಥ ಯಾವುದೇ ತೊಂದರೆ ಕಂಡುಕೊಂಡು ಆದಷ್ಟು ಬೇಗ ವೈದ್ಯರನ್ನು ಕಾಣಬೇಕು. ಹಾಗೂ ಕೆಲವೊಂದು ಕ್ಯಾನ್ಸರ್ಗಳಿಗೆ ವ್ಯಾಕ್ಸಿನೇಷನ್ ಕೂಡ ಅವೈಲೇಬಲ್ ಇದೆ. ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲು HPV ವ್ಯಾಕ್ಸಿನ್ ಅಂತ ಅವೈಲೇಬಲ್ ಇದೆ. ಇದು 9-12 ವರ್ಷ ಮಕ್ಕಳಿಗೆ ಒಂದು 3 ಡೋಸ್ ಇದೆ. ಸೊ ಇದು ಒಂದು HPV ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡುತ್ತೆ, ಪ್ಲಸ್ ಸರ್ವೈಕಲ್ ಕ್ಯಾನ್ಸರ್ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟದೆ. ಹಾಗೂ HepatitisB ವ್ಯಾಕ್ಸಿನ್ ಕೂಡ ಇದೆ, ಅದು ಲಿವರ್ ಕ್ಯಾನ್ಸರ್ನ ತಡೆಗಟ್ಟುತ್ತೆ, ಅಂದರೆ ಹೆಪಟೈಟಿಸ್ ಮೂಲಕ ಬರುವ ಲಿವರ್ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಸ್ಕ್ರೀನಿಂಗ್ ಹೇಳಿದಾಗೆ ಸ್ಕ್ರೀನಿಂಗ್ ಮಾಡುವುದು, ಒಂದು 45 ವರ್ಷದ ನಂತರ ಮೆಮೋಗ್ರಾಮ್, 3 ವರ್ಷಕ್ಕೊಮ್ಮೆ ಮೆಮೋಗ್ರಾಮ್, ಹಾಗೂ 21 ವರ್ಷದ ನಂತರ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಅಂತ ಒಂದು ಗರ್ಭಕಂಠ ಒಂದು ಪರೀಕ್ಷೆ ಮಾಡಿಸೋದು. ಹಾಗೂ ಒಂದು 45-50 ವರ್ಷದ ನಂತರ ಒಂದು ಇರಲಿ 5 ವರ್ಷಕ್ಕೊಮ್ಮೆ ಎಂಡೋಸ್ಕೋಪಿ, ಅಪ್ಪರ್ GI ಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ, ಅದನ್ನು ಮಾಡೋದ್ರಿಂದ ಒಂದು ಆದಷ್ಟು ಬೇಗ ಕಂಡುಹಿಡಿಬೋದು ಮತ್ತು ಗುಣ ಮಾಡ್ಬೋದು.
1: ಸೊ ಹಾಗೆ ಸರಿಗ ಕ್ಯಾನ್ಸರ್ ಅಂತಂದರೆ ಕೆಲವೊಂದಷ್ಟು ಮಿತ್ಸ್ಗಳಿರೋದನ್ನು ನಾವು ನೋಡ್ಬೋದು. ಸೊ ಯಾವ್ಯಾವ ಥರ ಮಿತ್ಸ್ಗಳು ಇನ್ನೂ ಜನರಲ್ಲಿ ಉಳ್ಕೊಂಡಿದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
0: ಕ್ಯಾನ್ಸರ್ ಅಂದರೆ ಒಂದು ಸ್ಟಿಗ್ಮಾ ಇದೆ, ಅಂದರೆ ಜನಗಳು ರೋಗಿಗಳು ಬೇರೆಯವರಿಗೆ ಹೇಳ್ಕೊಳ್ಳೋಕ್ಕೆ ಒಂದು ಹೆದರ್ತಾರೆ, ಅಂದರೆ ಹೆದರೋದಿಲ್ಲ, ಒಂದು ಅಂಜಿಕೆ ಇರುತ್ತೆ. ಸೊ ಇದರಿಂದ ಅವ್ರಿಗೆ ಒಂದು ಸಪೋರ್ಟ್ ಒಂದು ಅನ್ನೋದೊಂದು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸೈಕೊಲಾಜಿಕಲ್ ಸಪೋರ್ಟ್ ಅಥವಾ ಸೋಷಿಯಲ್ ಸಪೋರ್ಟ್ ಒಂದು ಕಷ್ಟ ಆಗುತ್ತೆ. ಮತ್ತು ಇನ್ನು ಬೇರೆ ಸ್ಟಿಗ್ಮಾ ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಅಂತ ಕೇಳ್ತಾರೆ, ಅದು ಕೂಡ ಹರಡೋದು ಇಲ್ಲ. ಒಂದು ಇನ್ಫೆಕ್ಷನ್ HPV ಇನ್ಫೆಕ್ಷನ್ ಅನ್ನೋದೊಂದು ಹರಡ್ಬೋದು ಹೊರತು ಕ್ಯಾನ್ಸರ್ ಒಂದು ರೋಗಿಗೆ ಬಂದರೆ ಇನ್ನೊಬ್ಬ ರೋಗಿಗೆ ಬರೋದಿಲ್ಲ. ಮತ್ತು ನಾ ಹೇಳಿದಾಗೆ ಇನ್ನೊಂದು ಸ್ಟಿಗ್ಮಾ ಅಂದರೆ ಕ್ಯಾನ್ಸರ್ ಅಂದರೆ ಎಂಡ್ ಅಂತ ತಿಳ್ಕೊತಾರೆ. ಹಾಗಂತ ಮೋಸ್ಟ್ ಆಫ್ ದ ಕ್ಯಾನ್ಸರ್ ಮೊದಲನೇ ಹಂತದಲ್ಲಿ ಕಂಡುಹಿಡಿದ್ರೆ ಗುಣ ಮಾಡ್ಬೋದು, ಸಾಕಷ್ಟು ಜನ ಸರ್ವೈವರ್ಸ್ ಅಂದರೆ ಗೆದ್ದವರಿದ್ದಾರೆ. ಸೊ ಅದೊಂದು ಪ್ಲಸ್ ಕ್ಯಾನ್ಸರ್ ರೋಗಿಗಳು ಒಂದ್ಸಲ ರೋಗಿಗಳು ಗುಣ ಆದಮೇಲೆ ಅವರು ನಾರ್ಮಲ್ ಸೋಷಿಯಲ್ ಲೈಫ್ ಲೀಡ್ ಮಾಡೋದಿಲ್ಲ. ಸೊ ಅದೊಂದು ಸೈಕೊಲಾಜಿಕಲ್ ಎಫೆಕ್ಟ್ ಇರುತ್ತೆ, ಅದೊಂದು ಅದನ್ನು ಒಂದು ಸ್ಟಿಗ್ಮಾ ಅಂತಲೇ ಹೇಳ್ತೀನಿ. ಸೊ ಅವರಿಗೆ ಒಂದು ನಾರ್ಮಲ್ ಸೋಷಿಯಲ್ ಲೈಫ್ ಅಂದರೆ ರಿಯಾಬಿಲಿಟೇಷನ್ ಅಂತ ಹೇಳ್ತೀವಿ, ಅದನ್ನು ಅವರಿಗೆ ಅವ್ರ ಮೊದಲೇ ಏನು ಕೆಲಸ ಮಾಡ್ತಾರೆ ಆ ಕೆಲಸ ಮಾಡಲು ಉತ್ತೇಜಿಸೋದು ಅದನ್ನು ಮಾಡಬೇಕು. ಸೊ ಈ ರೀತಿ ಒಂದು ಸ್ಟಿಗ್ಮಾಗಳು ಇರ್ತವೆ.
1: ಓಕೆ, ಟೋಟಲಿ ಹೇಳಬೇಕು ಅಂತಂದರೆ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಸರ್. ಸೊ ಈವನ್ ಮನೆಯಿಂದಲೇ ಆಗಿರ್ಬೋದು, ಸಮಾಜದಲ್ಲಿ ಆಗಿರ್ಬೋದು, ಈ ಕ್ಯಾನ್ಸರ್ ಬಂದಿರುವಂಥವರಿಗೆ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ನೀವು ಗಮನಿಸಿರೋ ಹಾಗೆ ಸರ್, ಸಮಾಜದಲ್ಲಿ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಸೊ ಜನರ ರಿಯಾಕ್ಷನ್ ಹೇಗಿರುತ್ತೆ, ಮತ್ತು ಜನರು ಸಪೋರ್ಟಿವ್ ಎಲ್ಲ ಈವಾಗ ಹೇಗಿದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
0: ಈಗ ಸಾಕಷ್ಟು ಪೇಷೆಂಟ್ಗಳು ಚೇತರಿಕೊಂಡಿದ್ದಾರೆ, ಅಂದರೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅವರಿಗೆ ಸಾಕಷ್ಟು ಸ್ಟಡಿ ಮಾಡಿರ್ತಾರೆ, ಚಿಕಿತ್ಸೆ ಮಾಡಿಸ್ಕೋತಾರೆ. ಇನ್ನು ಕೆಲವರು ಸ್ವಲ್ಪ ನ್ಯೂಸ್ ಅಂದರೆ ಕ್ಯಾನ್ಸರ್ ನ್ಯೂಸ್ ಬ್ರೇಕ್ ಮಾಡೋ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ಆದರೂ ಅರ್ಥ ಮಾಡ್ಕೋತಾರೆ. ಕೆಲವರು ಅವೈಜ್ಞಾನಿಕ ಚಿಕಿತ್ಸೆ ಕೂಡ ಹೋಗ್ತಾರೆ. ಸೊ ಇದನ್ನು ನಾನು ಹೇಳ್ತೀನಿ, ಅಂದರೆ ಎಲ್ಲಿ ಪ್ರಾಪರ್ ಕ್ಯಾನ್ಸರ್ ಸೆಂಟರಿಂದ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು, ಮೊದಲನೇ ಹಂತದಲ್ಲಿ ಕಂಡುಹಿಡಿದು ಗುಣ ಮಾಡ್ಬೋದು. ಅವೈಜ್ಞಾನಿಕ ಟ್ರೀಟ್ಮೆಂಟನ್ನು ಚಿಕಿತ್ಸೆಯನ್ನು ಮಾಡಬಾರ್ದು. ಹಾಗೂ ಈಗ ಒಂದು ಕ್ಯಾನ್ಸರ್ ಗೆದ್ದವರನ್ನು ಒಂದು ಮಾತಾಡಿಸಿ ಅಥವಾ ಅವರ ಕಥೆಯನ್ನು ಕೇಳಿ ಅವರು ಕೂಡ ರೋಗಿ ಕೂಡ ಆತ್ಮವಿಶ್ವಾಸದಿಂದ ಚಿಕಿತ್ಸೆಯನ್ನು ತಗೋಬೇಕು ಅಂತ ನಾನು ಹೇಳ್ತೀನಿ.
1: ಸೊ ಹಾಗೆ ಇವಾಗ ಕ್ಯಾನ್ಸರ್ನ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂಥವ್ರಿಗೆ ಕ್ಯಾನ್ಸರ್ ಇರುವಂಥವ್ರ ಜೊತೆಯಲ್ಲಿ ಫ್ಯಾಮಿಲಿಯವರು ಆಗಿರ್ಬೋದು, ನಾವು ಪಬ್ಲಿಕ್ಸ್ ಆಗಿರ್ಬೋದು, ಈ ಥರದ ನಾವು ಯಾವ ರೀತಿಯಲ್ಲಿ ಅವರಿಗೆ ಸ್ಪಂದಿಸಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಏನಾಗಿರುತ್ತೆ ಸಮಾಜದ ಜವಾಬ್ದಾರಿ ಅದ್ರ ಬಗ್ಗೆ?
0: ಒಂದು ಒಂದ್ಸಲಿ ಕ್ಯಾನ್ಸರ್ ಬಂದರೆ ಅದು ಟ್ರೀಟ್ಮೆಂಟ್ ನಂತರ ಅವ್ರದ್ದು ಟ್ರೀಟ್ಮೆಂಟ್ ಆಯಿತು ಅಂತೇಳಿ ಅಲ್ಲಿಗೆ ನಿಲ್ಲಿಸ್ಬಾರ್ದು. ನಿಯಮಿತವಾಗಿ ಫಾಲೋಅಪ್ ಅಂತ ಹೇಳ್ತೀವಿ. ಫಾಲೋಅಪ್ ಅಂದರೆ ಮತ್ತೇನಾದ್ರು ರಿಕರೆನ್ಸ್ ಇದೆಯಾ, ಮತ್ತೇನಾದ್ರು ಬಂದಿದೆಯಾ, ಅದೇ ರೋಗಿಗೆ ಬೇರೆ ಕಡೆ ಎಲ್ಲರೂ ಕ್ಯಾನ್ಸರ್ ಬಂದಿದೆ ಅನ್ನೋದು ನೋಡಲಿಕ್ಕೆ ಅಟ್ಲೀಸ್ಟ್ ಒಂದು ನಾವು ಒಂದು ಒಂದು ರೋಗಿಯನ್ನು 1 ವರ್ಷಕ್ಕೆ 2 ವರ್ಷಕ್ಕೆ 3 ತಿಂಗಳಿಗೊಮ್ಮೆ ನೋಡ್ತೀವಿ, ನಂತರ ಒಂದು 6 ತಿಂಗಳಿಗೊಮ್ಮೆ ನೋಡ್ತೀವಿ. ಸೊ ಒಂದು ಫಾಲೋಅಪ್ ಅನ್ನೋದೊಂದು ಇಂಪಾರ್ಟೆಂಟ್. ಫ್ಯಾಮಿಲಿ ವೈಸ್ ಫ್ಯಾಮಿಲಿ ಮೆಂಬರ್ಸು ಅವರಿಗೆ ಒಂದು ಏನೇ ರೀತಿಯ ಒಂದು ಮಾನಸಿಕವಾಗಿ ಬೆಂಬಲ ಬೇಕು, ಅಂದರೆ ಅವರು ಮೊದಲಿನಾಗೆ ಕೆಲಸ ಮಾಡೋದಾಗಲಿ, ಮೊದಲಿನಾಗೆ ಜೀವನ ನಡೆಸೋದಕ್ಕೆ ಎನ್ಕರೇಜ್ ಮಾಡಬೇಕು. ಪ್ಲಸ್ ಅವರ ಏನೇ ತೊಂದರೆಗಳನ್ನು ನೋಡಿ ವೈದ್ಯರನ್ನು ಕಾಣೋದು ಅಥವಾ ಫಾಲೋಅಪ್ ಕರೆಕ್ಟಾಗಿ ಫಾಲೋಅಪ್ ಮಾಡೋದು ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ.
1: ಓಕೆ ಸರ್, ಇಷ್ಟು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ತಿಳಿಸಿದ್ರ. ನಿಮಗೆ ನಮ್ಮ ಕಡೆಯಿಂದ ಹಾಗೆ ನಮ್ಮ ಕೇಳುಗರ ಕಡೆಯಿಂದ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಓಕೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವರ್ಲ್ಡ್ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಕಾರ್ಯಕ್ರಮವನ್ನು ಕೇಳಿದ್ರೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮಗೆ ಕಾರ್ಯಕ್ರಮ ಹೇಗನಸು, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಶ್ರೀಧರ್. ಈಗ ಇಂದಿನಂತೆ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
2: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
1: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9886757661. ಸಂಖ್ಯೆ ಮತ್ತೊಮ್ಮೆ 9986759661. ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
7: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಗ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.

ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮೈ ಮಧುರ ಗಾನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹಾಗೇನೆ ಮಧುರ ಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ ಓಕೆ ಇವತ್ತಿನ ಟಾಪಿಕ್ ಏನಪ್ಪ ಏನು ವಿಷಯ ತಂದಿದ್ದಾಳೆ ರಕ್ಷಿತಾ ಹೊಳ್ಳ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮಧುರ ಗಾನ ಕಾರ್ಯಕ್ರಮದಲ್ಲಿ ನೀವಿವತ್ತು ಹಾಡಬಹುದಾಗಿದೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಹಾಡನ್ನು ಹಾಡಬಹುದು ಸೊ ಫೇವ್ರೇಟ್ ಸಾಂಗ್ಸ್ ಸಹ ಒಂದು ಹೇಳುವಂತಹ ಅವಕಾಶ ನಿಮಗಾಗಿ ಇದೆ ಇವತ್ತು ಹಾಗೆಯೇ ತುಂಬ ಸಾಂಗ್ಸ್ ಇರ್ತವೆ ಅಲ್ವಾ ಫೇವ್ರೇಟ್ ಸಾಂಗ್ ಅಂತಿದ್ದಾಗೆ ಯಾವುದಪ್ಪ ಹೇಳೋದು ಅಂತ ಕನ್ಫ್ಯೂಷನ್ ಆಗುವಷ್ಟು ಸಾಂಗ್ಸ್ ಇರ್ತವೆ ಅಂತಲೇ ಹೇಳ್ಬೋದು ಅದರಲ್ಲಿ ನಿಮಗೆ ತುಂಬ ಫೇವ್ರೇಟ್ ಹಾಗೆ ಇಲ್ಲಿಯ ತನಕ ಹಾಡದೇ ಇರೋ ಹಾಡುಗಳನ್ನು ಇವತ್ತು ಹಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಹಾಗೆಯೇ

0: ಈಗ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ,
1: ಹಲೋ,
0: ನಮಸ್ತೆ.
1: ನಮಸ್ತೆ ರಕ್ಷಿತ್ ಅವ್ರೆ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ. ಶುಭಾ ಮ್ಯಾಮ್, ನೀವ್ ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ.
0: ತಿಂಡಿ ಆಯ್ತಾ?
1: ಓ, ತಿಂಡಿ ಆಯ್ತು. ಇವತ್ತೆಲ್ಲ ಏನ್ ನಿಮ್ದು ಕಾರ್ಯಕ್ರಮಕ್ಕೋಸ್ಕರ ಇವತ್ತು ಸಂಡೆ ಅಲ್ವಾ? ಒಂದ್ ಸ್ವಲ್ಪ ಸ್ವಲ್ಪ ಬಿಡುವು ಮಾಡ್ಕೊಂಡು ಕುತ್ಕೊಂಡಿದ್ವಿ, ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಮೊದಲ ಕಾಲ ಅನ್ಸುತ್ತೆ.
0: ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ, ಗೊತ್ತಾಗಿದೆ.
0: ನೆಚ್ಚಿನ ಹಾಡನ್ನ ಹಾಡ್ಬೋದು. ಯಾವ ಹಾಡನ್ನ ಹಾಡ್ತಿದ್ದೀರಾ?
1: ಪರಸಂಗದ ಗೆಂಡತಿಮ್ಮ ಅಂತ ಹೇಳಿ, ಅದು ಇವರದ್ದು ನಿರ್ದೇಶನ ಆಗಿರೋದು, ಸುರೇಶ್ ಅಬ್ಲಿಕ್ಕರ್.
0: ಹಾ,
1: ಆ ಸಿನಿಮಾದ ಒಂದು ಸಾಂಗ್ ಹೇಳ್ತೀನಿ.
0: ಓಕೆ ಓಕೆ ಓಕೆ, ಹಾಡಿ.

0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಶುಭಾ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಅವಕಾಶ ಕೊಟ್ಟಕ್ಕಾಗಿ, ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್ ಶುಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ.
1: ನಮಸ್ತೆ
2: ನಮಸ್ತೆ
1: ಕಲ್ಪನಾ ಮ್ಯಾಮ್, ಹೇಗಿದ್ದೀರಾ?
2: ಹಾ, ಚೆನ್ನಾಗಿದ್ದೀವಿ ಮೇಡಮ್. ನೀವು ಆರಾಮಿದ್ದೀರಿ?
1: ನಾವು ಆರಾಮಿದ್ದೀವಿ. ತಿಂಡಿ ಆಯ್ತಾ?
2: ಹಾ ಮೇಡಮ್, ತಿಂಡಿ ಆಯ್ತು.
1: ಓಕೆ, ಏನಾಯ್ತು ತಿಂಡಿ ಇವತ್ತು?
2: ತಿಂಡಿ ಇವತ್ತು ಸ್ಪೆಷಲ್ ಮೇಡಮ್, ಬಸ್ ಮುದ್ದೆ, ಮೊಸರು ಸಾರು ಮುದ್ದೆ.
1: ಓ ಸೂಪರ್ ಅಲ್ಲ.
2: ನಿನ್ನೆ ನನ್ನ ಮಗಳು ಎಂಟೆಕ್ ಅಡ್ಮಿಷನ್ ಗೆ ಮಣಿಪಾಲಿಗೆ ಹೋಗಿದ್ವಿ, ಹಂಗಾಗಿ ಟೈರ್ಡ್ ಆಗುತ್ತೆ.
1: ಓಕೆ ಓಕೆ,
2: ಬೆಳಗ್ಗೆನೇ ಮುದ್ದೆ ಉಂಡ್ಬಿಟ್ರೆ ಕೆಲಸ ಬೇಗ ಆಗ್ಬಿಡುತ್ತೆ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
2: ಹಾ ಮೇಡಮ್, ನನ್ಗೆ ನಿನ್ನೆ ಕರೆ ಸಿಗ್ಲಿಲ್ಲ, ಅಲ್ಲಿಂದ ಮಾಡ್ದೆ ಸಿಗ್ಲಿಲ್ಲ, ಇವತ್ತು ಹೇಳ್ತಿದ್ದೀನಿ ಅದನ್ನ ಹಾಡು.
1: ಓಕೆ ಹಾಡಿ.
2: ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ, ಬೆಳ್ಳಿ ಐ ಲವ್ ಯು ಬಿಡಿ ಮೋಡದ ಹಾಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋದು ನನಗಾಸೆ, ನೀನೇ ಇರುವೆ ಹತ್ರ ಬಿಡು ಹಾಸೆ ಹೋಗೋಸೆ. ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ, ಓದು ಬರಹ ಬರದು ಬರಿಹಾಡು ಭಾಷೆ ನನದು, ತಪ್ಪಲಿ ನಾನು ತಾಯಿ ನೀನು ಹೇಳಿ ಜನ್ಮದ ಬಂದು, ಪ್ರೀತಿ ಎದುರು ನಿನ್ನ ಕೊನೆಯ ಉಗುರು, ಸಾರ್ಥಕವಾಯ್ತು ನನ್ನ ಬಾಳು ನಿನ್ನ ಕೊನೆಯ ಉಸಿರು. ಕರಿಯ ಐ ಲವ್ ಯು ಕರುನಾಡ ಮೇಲಾಣೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಕಲ್ಪನಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು. ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
3: ಹಲೋ, ನಮಸ್ತೆ ಮೇಡಮ್, ಹೇಗಿದ್ದೀರಾ?
1: ನಮಸ್ತೆ, ಯಾರಿದು ಮಾತಾಡ್ತಿರೋದು?
3: ಪರಶುರಾಮ್ ಅಂತ.
1: ಓಕೆ ಪರಶುರಾಮ್ ಸರ್, ನಿಮ್ಮ ಧ್ವನಿ ತುಂಬಾ ಲೋ ಕೇಳಿಸ್ತಾ ಇದೆ, ಜೋರಾಗಿ ಮಾತಾಡಿ. ಹಾ ಓಕೆ, ಇವಾಗ ಕೇಳಿಸ್ತಾ ಇದೆ. ತಿಂಡಿ ಆಯ್ತಾ ಸರ್?
3: ಇಲ್ಲ ಮೇಡಮ್, ಮಾಡ್ಬೇಕು.
1: ಓಕೆ, ಹಾಗೆ ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ, ನಿಮ್ಮ ನೆಚ್ಚಿನ ಹಾಡು?

0: ಒಂದು ಹೊಸ ಸಣ್ಣ ಹಾಡ್ಬೇಕು ಅಂತೀನಿ.
1: ಓಕೆ ಹಾಡಿ ಸರ್.
0: ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಹೃದಯ ಪ್ರೀತಿ ಕೋರಿಕೆ.
1: ಓಕೆ ಇಷ್ಟನಾ?
0: ಓಕೆ
1: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಪರಶುರಾಮ್ ಅವರು ಕರೆ ಮಾಡಿದ್ರು, ಹಾಗೆ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಪ್ರಕಾಶ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಮೇಡಮ್?
1: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಸರ್?
2: ಇಲ್ಲ ಮೇಡಮ್, ತಿಂಡಿ ಮಾಡಿಲ್ಲ, ಇನ್ನ ಕಾರ್ಯಕ್ರಮ ಮುಗಿಸಿ ತಿಂಡಿ ಮಾಡಬೇಕು.
1: ಕಾರ್ಯಕ್ರಮ ಮುಗಿಸಿ ಮತ್ತೆ ತಿಂಡಿ ಮಾಡ್ಬೇಕಾ? ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಮೇಡಮ್ ಗೊತ್ತಾಗಿದೆ, ನಮ್ಮ ಮೆಚ್ಚಿನ ಹಾಡು.
1: ಹೌದು, ನಿಮ್ಮ ನೆಚ್ಚಿನ ಹಾಡು ಯಾವ್ದು ಸರ್?
2: ಮೇಡಮ್ ಇದು ನಾನು ಭದ್ರಾವತಿಯಲ್ಲಿದ್ದೆ ಮೇಡಮ್. ಭದ್ರಾವತಿಯಲ್ಲಿ ಒಂದು ಆರ್ಕೆಸ್ಟ್ರಾ ಟೀಮ್ ಅಲ್ಲಿ ಇದ್ದೆ.
1: ಓಕೆ.
2: ಸಹ್ಯಾದ್ರಿ ಬ್ಲೈಂಡ್ ಸಹ್ಯಾದ್ರಿ ಚೈನಿಂಗ್ ಸ್ಟಾರ್ ಆರ್ಕೆಸ್ಟ್ರಾ ಅಂತ ಮೇಡಮ್ ಬ್ಲೈಂಡ್ದು. ಹಲೋ ಕೇಳಿಸ್ತದೆ?
1: ಕೇಳಿಸ್ತಾ ಇದೆ, ಹೇಳಿ ಸರ್.
2: ಇತ್ತು ಮೇಡಮ್ ಆರ್ಕೆಸ್ಟ್ರಾ, ಅದರಲ್ಲಿ ಒಂದು ಚಾನ್ಸ್ ಸಿಕ್ಕಿದೆ ಮೇಡಮ್. ಮದ್ವೆಗೆ ಆಡ್ಬೇಕಿತ್ತು ಹಾಡೋದು.
1: ಓಕೆ.
2: ನಾನು ಮೊದಲು ಚಿತ್ರಗೀತೆ ಆಡಿದ ಅದೇ ಮೇಡಮ್, ಯಜಮಾನ ಚಿತ್ರದಿಂದ. ಮದ್ವೆಲ್ಲಿ ಆಡಿದ ಸಾಂಗ್ ಇವತ್ತು ಆಡ್ತೀನಿ ಮೇಡಮ್.
1: ಓಕೆ ಹಾಡಿ ಸರ್.
2: ಪ್ರೇಮ ಚಂದ್ರಮ್ಮ ಕೈಗೆ ಸಿಗುವುದೇ.

0: ಪ್ರೇಮಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ಇಷ್ಟೇ ಮೇಡಮ್.
1: ಓಕೆ, ಧನ್ಯವಾದಗಳು ಪ್ರಕಾಶ್ ಸರ್, ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರು. ಥ್ಯಾಂಕ್ ಯು. ಎಸ್, ಪ್ರಕಾಶ್ ಅವರು ಕರೆ ಮಾಡಿದ್ರು, ಹಾಗೆ ಅವರ ನೆಚ್ಚಿನ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ನಮಸ್ತೆ ಶುಭೋದಯ. ಉಮಾ ಮ್ಯಾಮ್ ಹೇಗಿದ್ದೀರಾ?
2: ಆರಾಮಿದ್ದೀವಮ್ಮ, ನೀವು?
1: ನಾವು ಕೂಡ ಆರಾಮಿದ್ದೀವಿ. ತಿಂಡಿ ಆಯ್ತಾ ಮ್ಯಾಮ್?
2: ಇಲ್ಲಪ್ಪ, ಆಗ್ಬಿಟ್ಟು ತಾಳಿಪಿಟ್ಟು.
1: ಓಕೆ, ಸೊ ಹಾಗೆ ನಮ್ದು ಇವತ್ತು ವಾಂಗಿ ಬಾತ್.
2: ಓಕೆ ಅಮ್ಮ, ಹಾಗೆ ಇಷ್ಟವಾದಾಗೆ ಹಾಡನ್ನು ಹಾಡಬಹುದು ಅಂತ ಹೇಳ್ತಾ ಇದ್ದೀರಾ. ನಾನು ಪರಮಾತ್ಮ ತಗೊಂಡಿದ್ದೀನಿ.
1: ಓಕೆ,
2: ಪುನೀತ್ ರಾಜ್ಕುಮಾರ್ ಇಂದ ಹಾಡಿದ್ದು. ಅದು ಹಿಂಗೆ ಗುಣಕ್ತಾ ಇರ್ತೀವಿ, ಬಾಯಲ್ಲೇ ಬರ್ತಾ ಇರೋದಲ್ಲ, ಹಂಗಾಗಿ.
1: ಓಕೆ, ಹಾಡಿ.

0: ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದ ಉಮಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು. ಎಸ್, ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಮಾತಾಡ್ತಿದ್ದೀನಿ. ರಕ್ಷಿತಾ ಮೇಡಮ್ ಅವರೇ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಬ್ರಹ್ಮಾನಂದ ಸರ್, ನಿಮ್ದು ಆಯ್ತಾ?
2: ನಮ್ದು ಆಯ್ತು ಮೇಡಮ್. ಇವತ್ತು ನನ್ನ ಫೇವರೇಟ್ ಬಿಬೇಬಾ.
1: ಬಿಬೇಬಾನ? ಬಿಸಿಬೇಳೆ
2: ಬಾತಾ? ಬಿಬೇಬಾ
1: ಬಿಸಿಬೇಳೆ ಬಾತಾ?
2: ಹಾ, ಬೂಂದಿ ಖಾರದೊಂದಿಗೆ.
1: ಓಕೆ ಓಕೆ.
2: ನಿಮ್ದು ಮೇಡಮ್?
1: ನಮ್ದು ಇವತ್ತು ಏನು ವಾಂಗಿ ಬಾತ್ ಸರ್.
2: ಓ ಗುಡ್ ಮೇಡಮ್, ಎರಡು ಬಾತೆ ಆಯ್ತಲ್ಲ.
1: ಹೌದು
2: ಹೌದು, ಬಾತು ಬಾತು ಮೇಡಮ್. ಇವತ್ತು ನಮ್ಮ ಇಷ್ಟದ ಹಾಡುಗಳನ್ನ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ.
1: ಹೌದು.
2: ಹಾ, ನನಗೆ ಸಡನ್ ಆಗಿ ನೆನಪು ಬಂದಿದ್ದು ದೇವರ ದುಡ್ಡು ಚಿತ್ರದಿಂದ. ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ.
1: ಓಕೆ,
2: ಆ ಹಾಡನ್ನ ಹಾಡ್ತಾ ಇದ್ದೀನಿ ಮೇಡಮ್.
1: ಹಾಡಿ ಸರ್.

0: ಹಲೋ. ಓಕೆ, ಕರೆ ಕಟ್ ಆಯ್ತು. ಸೊ ಹಾಗೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ.
1: ನಾನು ಪ್ರೇಮ ಮೇಡಮ್, ಹಾಸನ್ ಬಸವೇಶ್ವರ ನಗರದಿಂದ.
0: ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಮೇಡಮ್, ಚಪಾತಿ ಪಾಲಕ್ ಪನ್ನೀರ್ ಮೇಡಮ್.
0: ಓ ಸೂಪರ್, ಮನೆಯಲ್ಲೇ ಮಾಡಿರೋದಾ?
1: ಹೌದು ಮೇಡಮ್.
0: ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಪ್ರೇಮ ಮ್ಯಾಮ್?
1: ನಮ್ಗೆ ಇಷ್ಟವಾದ ಹಾಡು ಅಂತ ಹೇಳಿದ್ರಿ ಮೇಡಮ್.
0: ಹೌದು,
1: ಹಾಡ್ತೀನಿ ಮೇಡಮ್ ಒಂದು.
0: ಓಕೆ.
1: ಕೇಳು ಮಾದೇವ, ಮನುಷ್ಯನ ಜೀವ ನೀ ನುಡಿಸಿ ಆಡ ಕಢಮರು

0: ಓಕೆ, ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
1: ಧನ್ಯವಾದ ಮೇಡಮ್.
0: ಥ್ಯಾಂಕ್ ಯು. ಎಸ್, ಆಲೂರಿನ ಪ್ರೇಮ ಅವರು ಹಾಸನಿಂದ ಕರೆ ಮಾಡಿದ್ರು. ಅವರು ಆಲೂರಲ್ಲಿ ಇದ್ದು, ಆಲೂರೇ ಬರುತ್ತೆ ಹೆಸರು. ಹಾಸನಿಂದ ಪ್ರೇಮ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಮೇಡಮ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ಓಕೆ, ಊಟ ಆಯ್ತಾ?
2: ಊಟ ಹೋಗ್ಬೇಕು ಮೇಡಮ್, ಜಮೀನ್ ಹತ್ರ ಇದ್ದೆ.
0: ಓಕೆ, ಇವಾಗ ಹೋಗ್ಬೇಕಾ?
2: ಗೊತ್ತಾಯ್ತು ಮೇಡಮ್. ಆದ್ರೆ ನೀವು ಇನ್ನೊಂದು ಟಾಸ್ಕ್ ಕೊಟ್ರಿ, ಅದೇ ಯಾವತ್ತೂ ಆಡಿಲ್ಲ ಆಡಿದ್ರೆ ಒಳ್ಳೇದು ಅಂತ.
0: ಹೌದು,
2: ಹಾಗಾಗಿ ಇದೊಂದು ನಾನು ಆಡಿಲ್ಲ ಅನ್ಕೊಂತೀನಿ ಮೇಡಮ್. ಸಾಹಸ ಸಿಂಹ ಚಿತ್ರದ ವಿಷ್ಣುವರ್ಧನ್ ಅವರ. ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು, ಮರೆಯದ ನೆನಪನು.

0: ಇದೊಂದು ಸ್ಯಾಡ್ ಸಾಂಗ್ ಮೇಡಮ್, ಆದ್ರೆ ಯಾವತ್ತು ಹಾಡಿಲ್ಲ ಅಂತ ಹಾಡಿದೆ.
1: ಓಕೆ ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಇಲ್ಲಿ ತನಕ ಹಾಡದೇ ಇರೋ ಹಾಡನ್ನ ಹಾಡ್ತಾ ಇದ್ರು. ಸೊ ಆದಷ್ಟು ಇಲ್ಲಿ ತನಕ ನೀವು ಹಾಡದೇ ಇರೋ ಹಾಡನ್ನ ಹಾಡಿದ್ರೆ ಚೆನ್ನಾಗಿರತ್ತಲ್ವಾ, ಕೇಳೋದಕ್ಕೂ ಬೇರೆ ಬೇರೆ ಹಾಡುಗಳನ್ನ ಕೇಳೋ ಹಾಗೆ ಆಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ತನಕ ಯಾವ್ದಾದ್ರು ಹಾಡನ್ನ ಹಾಡಿಲ್ಲ ಅಂತ ನಿಮಗೆ ಅನ್ಸಿದ್ರೆ ಅಂತ ಹಾಡನ್ನ ಇವತ್ತು ಹಾಡಬಹುದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಂಡ್ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದ ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಸ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
8: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
7: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೇ ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
11: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಆಕೆ ತಡ, ಹಿಂದೆ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ಇವತ್ತು ನಾ ನಿಮಗಾಗಿ ಇವತ್ತು ಏನಪ್ಪ ಅಂತ ಹೇಳಿದ್ರೆ, ತಂದ ವಿಷಯ ನಿಮ್ಮ ನೆಚ್ಚಿನ ಹಾಡುಗಳನ್ನು ಹಾಡಬಹುದು ಅಂತ ಹೇಳಿ. ಸೊ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಹಾಡ್ತಾ ಇದ್ದೀರಾ. ಸೊ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ,
1: ಹಲೋ,
0: ನಮಸ್ತೆ.
1: ಆಯ್ತಾ ತಿಂಡಿ?
0: ತಿಂಡಿ ಆಯ್ತು. ಆಶಾ ಮ್ಯಾಮ್, ನಿಮ್ದಾಯ್ತಾ?
1: ಇಲ್ಲ, ಮಾಡ್ಬೇಕಪ್ಪ. ಇದಕ್ಕೆ ಇವತ್ತು ಕಾರ್ಯಕ್ರಮ ಸಿಗುತ್ತಾ ಏನು ಇಲ್ಲ ಅಂದ್ರೆ, ಅಭಿಮಾನಿಗಳ ಸಂಘ, ಆದ್ರೆ ಅಭಿಮಾನಿಗಳ ಸಂಘಕ್ಕೊಂದು ಪತ್ರ ಬರೆಯೋಣ ಅಂತ ಇದ್ದೆ.
0: ಓಕೆ,
1: ಯಾಕೆ ಅಂತೀರಾ? ನಮ್ಗೆಲ್ಲ ವಯಸ್ಸಾಗ್ತಾ ಬಂತು, ಇನ್ನೆಷ್ಟು ದಿನ ನಾವ್ ಹಾಡ್ಬಲ್ಲೆವೋ? ಅದಕ್ಕೆ ಎಲ್ಲಾ ಅಭಿಮಾನಿಗಳು ದಿನ ಆಡ್ತಾರಲ್ಲ, ಹಾಗೆ ನಂಗೂ ಒಂದು ದಿನ ಚಾನ್ಸ್ ಕೊಡಮ್ಮ.
0: ಖಂಡಿತವಾಗ್ಲೂ ನೀವು ಕರೆ ಮಾಡಿದ್ರೆ, ಇವತ್ತು ಕರೆ ಸಿಕ್ಕಿದೆಯಲ್ಲ ಮೇಡಮ್. ಇವತ್ತು ನಿಮ್ಮ ನೆಚ್ಚಿನ ಯಾವ ಹಾಡನ್ನ ಹಾಡೋದಕ್ಕೆ ಇಷ್ಟಪಡ್ತಿದ್ದೀರಾ? ಯಾವ ಹಾಡನ್ನ ಹಾಡ್ತಿದ್ದೀರಾ ಮ್ಯಾಮ್?
1: ಇದು ಕ್ರಾಂತಿವೀರ.
0: ಓಕೆ, ಹಾಡಿ
1: ಹೇಳ.
0: ಹಾಡಿ ಹಾಡಿ ಮ್ಯಾಮ್.
1: ಕಣಿವೆಯ ಕೆಳಗಿನ ಹೆಣ್ಣು

0: ತಿನ್ನ ಮೋಡಿಗೆ ನನ್ನ ಕಲೆಯದು ಸೋತಿದೆ, ಪ್ರೀತಿಯು ತುಂಬಿದೆ.
1: ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್ ಆಶಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತಾ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮ ಕೇಳುಗ ಮಿತ್ರರಿಗೂ ಮತ್ತು ಎಫ್ಎಂ ಬಾನಲಿ ಕೇಂದ್ರ ಎಲ್ಲರಿಗೂ
1: ಗುಡ್ ಮಾರ್ನಿಂಗ್. ಶಾಂತಮ್ಮ ನಿಮಗೂ ಕೂಡ ಗುಡ್ ಮಾರ್ನಿಂಗ್.
2: ಥ್ಯಾಂಕ್ ಯು ರಕ್ಷಿತಾ.
1: ಓಕೆ, ತಿಂಡಿ ಆಯ್ತಾ ಶಾಂತಮ್ಮ?
2: ತಿಂಡಿ ಇಲ್ಲ, ತಿನ್ಬೇಕು ಆನಿಯನ್ ದೋಸೆ.
1: ಓ ಸೂಪರ್, ಆನಿಯನ್ ದೋಸೆ.
2: ನಿಮ್ದು ವಾಂಗಿಬಾತ್?
1: ಹೌದು, ನಮ್ದು ವಾಂಗಿಬಾತ್ ಇವತ್ತು. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ರಕ್ಷಿತಾ, ಇದು ಗಾಳಿ ಮಾತು ಅಂತ ಹೇಳ್ತೀನಿ.
1: ಓಕೆ.
2: ಒಮ್ಮೆ ನಿನ್ನನ್ನು ಕಣ್ತುಂಬಾ ಕಾಣುವ ಆಸೆ ಎಲ್ಲಿರುವೆ, ಒಮ್ಮೆ ನಿನ್ನನ್ನು

0: ಥ್ಯಾಂಕ್ ಯು ರಕ್ಷಿತಾ.
1: ಓಕೆ, ಥ್ಯಾಂಕ್ ಯು ಶಾಂತ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್, ಶಾಂತ ಅವರು ಶ್ರೀರಾಮ್ಪುರದಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ನವಾಜ್ ಸರ್, ಹೆಂಗಿದ್ದೀರಿ?
2: ಆರಾಮದೇ ನೋಡ್ರಿ ಮೇಡಮ್, ಕಾರ್ಯಕ್ರಮ ಸೂಪರ್ ಆಗಿ ಬಿಂದಾಸ್ ಬಿಂದಾಸ್ ಕೇಳ್ಕೊತ ಕೂತ ನೋಡ್ರಿ ಮೇಡಮ್.
1: ಹೌದೇನ್ರಿ?
2: ಹೂನ್ರಿ ಮೇಡಮ್.
1: ಓಕೆ, ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
2: ಹಾ, ಗೊತ್ತಾಯ್ತು ಮೇಡಮ್, ಕೇಳಕತ್ತಿದ್ರಿ ಇವತ್ತ. ಒಟ್ಟ ಹಾಡ್ಲಾರ ಹಾಡುಗಳು ಒಟ್ಟ ನಾವಂತೂ ಹಾಡಿಲ್ರಿ ಮೇಡಮ್. ಇದ್ರಾಗ ನಿಮ್ ಆಕಾಶವಾಣಿಗೆ ಹಾಡಿರಿ ಇಲ್ಲ, ಒಂದ್ ಹಾಡ್ತಿ ನೋಡ್ರಿ ಮೇಡಮ್. ನಾ ಇದು
1: ಹಾಡ್ರಿ ಹಾಡ್ರಿ.
2: ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾ

0: ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು. ಧನ್ಯವಾದ ಮೇಡಮ್ ಅವ್ರೆ.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಹ್ಞೂ, ಧನ್ಯವಾದ, ನಮಸ್ತೆ.
1: ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ನವಾಜ್ ಅವರು ಬಿಜಾಪುರದಿಂದ ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ಕಾರ ಮೇಡಮ್.
1: ಮಹೇಶ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಸರ್?
2: ತಿಂಡಿ ಇಲ್ಲ, ಆಗಿದೆ ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಟಾಪಿಕ್ ಗೊತ್ತಾಯ್ತು. ಯಾವ್ದಾದ್ರು ಸಾಂಗ್ ಹೇಳ್ಬೋದಾ?
1: ಯಾವ್ದಾದ್ರು ನಿಮ್ಮ ನೆಚ್ಚಿನ ಹಾಡನ್ನ ಹಾಡ್ಬೋದು. ನಾನ್ ಹೇಳ್ತಾ ಇದ್ದೆ ಆದಷ್ಟು ಇಲ್ಲಿ ತನಕ ಹಾಡದೇ ಇರೋ ಹಾಡನ್ನ ಹಾಡಿ ಅಂತ. ನಿಮ್ಮ ಇಷ್ಟ ಸರ್.
2: ಯಾಕಂದ್ರೆ ಮೇಡಮ್, ಇವತ್ತು ನಮ್ಮ ಕೃಷ್ಣ ಸುಂದರಿ ಸರಿತಾ ಅವರ ಜನ್ಮದಿನ ಐತೆ ಮೇಡಮ್, ಹಾಗಾಗಿ ಅದು ಸಾಂಗ್ ಹೇಳ್ಬಿಡ್ತೀನಿ ಮೇಡಮ್.
1: ಓಕೆ ಓಕೆ, ಹಾಡಿ ಸರ್.
2: ನೀನಾದೆ ಬಾಳಿಗೆ ಜ್ಯೋತಿ, ನಾ ಕಂಡೆ ಕಾಣದ ಪ್ರೀತಿ. ನೀನಾದೆ ಬಾಳಿಗೆ ಜ್ಯೋತಿ, ನಾ ಕಂಡೆ ಕಾಣದ ಪ್ರೀತಿ. ಮನಸ್ಸು ಹೂವಾಗಿ ಕನಸು ನೂರಾಗಿ, ಮನಸ್ಸು ಹೂವಾಗಿ ಕನಸು ನೂರಾಗಿ. ಈ ಜೀವ ಬಾನಲ್ಲಿ ತೇಲಾಡಿದೆ, ಬಾಯನ್ನ ಬಾಳಿನ ಜ್ಯೋತಿ ಬಾನ.

0: ಬಾನನ್ನ ಬಾಳಿನ ಜ್ಯೋತಿ, ಬಾನನ್ನ ಪ್ರೇಮದ ಕಾಂತಿ, ಮನಸ್ಸು ಹೂವಾಗಿ ಕನಸು ನೂರಾಗಿ ಈ ಜೀವ ಬಾನಲ್ಲಿ ತೇಲಾಡಿದೆ. ರವಿ ಕೂಡಿ ಆಗಸದಲ್ಲಿ ಬೆಳಕನ್ನು ಚೆಲ್ಲಿದ ಹಾಗೆ, ಇರುಳಾದ ಬಾಳಲ್ಲಿ ಬಂದೆ ಸಂತೋಷ ಸಂಭ್ರಮ ತಂದೆ. ಈ ಜೀವವು ನಲಿದಾಡಿದೆ, ಈ ಜೀವವು ನಲಿದಾಡಿದೆ. ಈ ಸಾಂಗ್ ಮೇಡಮ್.
1: ಓಕೆ, ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ ಹಲೋ, ವೇದಾ ಮೇಡಮ್ ಹೇಗಿದ್ದೀರಾ? ನಾವು ಕೂಡ ಪರವಾಗಿಲ್ಲ ಮ್ಯಾಮ್. ತಿಂಡಿ ಆಯ್ತಾ?
2: ಟೀ
1: ಕುಡಿದ್ರ? ಓಕೆ, ಏನಾದ್ರೂ ಸಂಡೆ ಸ್ಪೆಷಲ್ ಏನಾದ್ರೂ ತಿಂಡಿ ತಿಂದ್ರೇನೋ ಅಂತ ಕೇಳ್ದೆ.
2: ಎಂತ ಗೊತ್ತಾ?
1: ಎಂತ
2: ಬೆಳಿಗ್ಗೆ ತಿಂಡಿ ತಿನ್ನುವ ಸ್ವಲ್ಪ ಅಷ್ಟಕ್ಕಷ್ಟೇ ಆಯ್ತಾ?
1: ಹೌದಾ?
2: ಕಷ್ಟಪಟ್ಟು ತಿನ್ನುದಕ್ಕಂತ ಸುಮ್ನೆ ಇದೆ ಅಷ್ಟೇ, ಮತ್ತೆಂತ ಇಲ್ಲ.
1: ಮೊದಲು
2: ಚೆನ್ನಾಗಿ ಊಟ ಮಾಡೋದು.
1: ಊಟನ ಇಷ್ಟ ಪಡೋರು ನೀವು, ತಿಂಡಿ ಅಂದ್ರೆ ಅಷ್ಟಕ್ಕಷ್ಟೇ.
2: ಅಲ್ಲ, ನಂಗೆ ತಿಂಡಿ ಅಂದ್ರೆ ಸ್ವಲ್ಪ ಅಷ್ಟಕ್ಕಷ್ಟೇ.
1: ಓಕೆ ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಗಿದೆ ಗೊತ್ತಾಗಿದೆ. ನಮ್ಗೆ ಇಷ್ಟದ ಹಾಡು
1: ಹಾಡಿ.
2: ನಮ್ಗೆ ಇಷ್ಟದ ಹಾಡು ದೊಡ್ಡ ಲಿಸ್ಟ್ ಇದೆ, ಒಂದ್ ಹೇಳುವ. ಆದ್ರೆ ನಿಮ್ಗೆ ಸರಿಯಾಗೋದಿಲ್ಲ, ನಾನ್ ಹೇಳ್ತೀನಿ ಒಂದ್. ಅದು ನಿಮ್ಗೆ ಭಾಗವಹಿಸಂದ್ರೆ ತುಂಬಾ ಇಷ್ಟ ಅದಕ್ಕೆ.
1: ಓಕೆ ಹಾಡಿ.
2: ಎಲ್ಲಿದೆ ಹಾಡು? ಇದು ಬೆಂಕಿಯ ಬಲೆಯಿಂದ.
1: ಓಕೆ,

0: ಹೂವು ಹಾವಾದರೇನು, ಹಾಲು ವಿಷವಾದರೇನು. ಇದು ತಪ್ಪಿ ಆಯ್ತು ನಂದು.
1: ಚೆನ್ನಾಗಿ ಟ್ರೈ ಮಾಡಿದ್ರಿ, ಧನ್ಯವಾದಗಳು. ಓಕೆ, ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಏನು ಟೋನ್ ಮಿಸ್ ಆಗ್ಬಿಡ್ತು ಅಂತ ಹೇಳಿ ಹೇಳ್ತಾ ಇದ್ರು. ಇಟ್ಸ್ ಓಕೆ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ಏನ್ ಸರ್ ಸಂಡೆ ಸ್ಪೆಷಲ್?
2: ಸಂಡೆ ಸ್ಪೆಷಲ್ ಇವತ್ತು ಇನ್ನ ಉಪ್ಪಿಟ್ಟು ಆಗಿದೆ ಮೇಡಮ್, ನಷ್ಟ.
1: ಓಕೆ,
2: ಆಮೇಲೆ ಮಧ್ಯಾಹ್ನ ಮೇಲೆ ನೋಡ್ಬೇಕು ಏನ್ ಸ್ಪೆಷಲ್ ಅಂತ ಹೇಳಿ.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಏನ್ ಮೇಡಮ್?
1: ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಗೊತ್ತಾಗಿದೆ ಮೇಡಮ್, ನಾನು ಇದೇ ತಗೊಂಡಿದ್ದೀನಿ ಮೇಡಮ್, ಕಲಾವಿದ ಚಿತ್ರದ ಒಂದು ಗೀತೆ.
1: ಓಕೆ ಓಕೆ, ಹಾಡಿ ಸರ್.
2: ನವಿಲೆ ನವಿಲೆ ಎಣ್ಣವಿಲೆ ನವಿಲೆ ಬಾ.

ನೋಡೋಕೆ ನೂರು ಕಣ್ಣು ಸಾಲದೆ, ಏ ನವಿಲೇ ಎಣ್ಣವಿಲೇ ಬಾ ನವಿಲೇ ನವಿಲೇ ಬಾ ನವಿಲೇ ನವಿಲೇ. ಸೌಂದರ್ಯ ರೇಖೆಯ ನೂರಾರು ಶಾಖೆಯ, ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಆರಂಭ ಏಳು ಎಲ್ಲಿದೆ ಎಲ್ಲಿದೆ.

0: नविले बा नविले नविले बारे नविले नविले।
1: ओके ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವಕಾಶ ಕೊಟ್ಟಿಕ್ಕೆ.
1: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಚಿಕ್ಕ ಬ್ರೇಕ್ ನ ತಗೊಂಡು ಮತ್ತೆ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
9: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಇಂದೇ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ನಾನು ಇವತ್ತು ತಂದಂತಹ ಟಾಪಿಕ್ ಏನಪ್ಪ ಅಂದ್ರೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಹಾಡಬಹುದು ಅಂತ. ಸೊ ಹಾಗೆ ಎಲ್ಲರೂ ಕೂಡ ನೆಚ್ಚಿನ ಹಾಡುಗಳನ್ನ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ಸೊ ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನಷ್ಟು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಯಾವ್ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹೆಲೋ, ಹೆಲೋ. ಓಕೆ, ಕರೆ ಕಟ್ ಆಗಿದೆ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ತೆ.
10: ನಮಸ್ತೆ ರಕ್ಷಿತಾ ಮೇಡಮ್ ಅವರಿಗೆ ಬೆಳಗಿನ ಶುಭೋದಯ.
1: ಶುಭೋದಯ ಭೀಮನಗೌಡ ಪಾಟೀಲ್ ಸರ್, ಹೇಗಿದ್ದೀರಾ?
10: ಆರಾಮಿದ್ದೀವಿ ಮೇಡಮ್, ತಾವು ಆರಾಮಿದ್ದೀರಿ?
1: ನಾವು ಆರಾಮಿದ್ದೀವಿ ಸರ್.
10: ಊಟ ನಾಷ್ಟ ಆಯ್ತ್ರಿ?
1: ತಿಂಡಿ ಆಯ್ತು. ನಿಮ್ದಾಯ್ತಾ?
10: ನಮ್ದಾಯ್ತು ನೋಡ್ರಿ.
1: ಏನ್ ತಿಂಡಿ?
10: ಇವತ್ತು ಬಿಜಾಲ್ ರೊಟ್ಟಿ, ಹೀರೆಕಾಯಿ ಪಲ್ಲೆ.
1: ಓ, ಸೂಪರ್ ಅಲ್ರಿ. ಓಕೆ,
10: ಏನಾಯ್ತ್ರಿ?
1: ನಮ್ದು ಇವತ್ತು ವಾಂಗಿಬಾತ್.
10: ಓಕೆ ಮೇಡಮ್.
1: ಓಕೆ, ಸೋ ರೆಡಿ ಇದ್ದೀರಾ?
10: ನಮ್ಮ ನಮ್ಮ ನಮ್ಮ ನೆಚ್ಚಿನ ಗೀತೆಯನ್ನ ಹಾಡಬೇಕ್ರಿ.
1: ಹೌದ್ರಿ ಹೌದ್ರಿ.
10: ಓಕೆ ಮೇಡಮ್,
1: ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
10: ಹಾ ಮೇಡಮ್.
1: ಯಾವ ಹಾಡನ್ನ ಹಾಡ್ತಿದ್ದೀರಾ?
10: ನಾವು ಹೊಸ ಬೆಳಕು ಚಿತ್ರದಿಂದ ಮೇಡಮ್, ಚಲುವೆಯೇ ನಿನ್ನ ನೋಡಲ್ ಅಂತ ಹೇಳಿ.
1: ಓಕೆ ಓಕೆ ಓಕೆ, ಹಾಡಿ ಸರ್.
10: ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಆಡುವೆ ನೋಡಿ ಅಂದವನು. ಚಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಆಡುವೆ ನೋಡಿ.

0: ಬರೆದವನು ಬರೆಯುತ್ತ ವಶ ಕವಿತೆಯ ಆಡುವೆ ನೋಡಿ ಅಂದವನು. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಓಕೆ ಮೇಡಮ್.
1: ಎಸ್, ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನಾಗರತ್ನ ಮ್ಯಾಮ್, ಹೇಗಿದ್ದೀರಾ?
2: ಸೂಪರ್ ಇದ್ದೀನಿ.
1: ಸೂಪರ್ ಇದ್ದೀರಾ? ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಷ್ಟವಾದ ಹಾಡು
1: ಹೌದು,
2: ಬಂಗಾರದ ಹೂ ಚಿತ್ರದ್ದು.
1: ಓಕೆ ಓಕೆ.

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ನಾಗರತ್ನ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಮ್ಯಾಮ್.
1: ಥ್ಯಾಂಕ್ ಯು. ಎಸ್, ನಾಗರತ್ನ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೀನಿ ಶಾಂತಿನಿ ಮ್ಯಾಮ್, ನೀವ್ ಹೇಗಿದ್ದೀರಾ?
2: ನಾನು ಕೂಡ ಫೈನ್.
1: ನೀವು ಕೂಡ ಫೈನಾ?
2: ಹೌದು.
1: ಓಕೆ, ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು. ಹೇಗಿದೆ ಮಳೆ? ತುಂಬಾ ಮಳೆ ಅಂತಲ್ಲ?
1: ಹೌದು, ಆಗಾಗ ಬರ್ತಾ ಇದೆ. ಓಕೆ, ನಿಮ್ ಕಡೆ ಹೇಗಿದೆ ಮಳೆ?
2: ನಮ್ ಕಡೆನು ಹಾಗೇನೆ, ಸ್ವಲ್ಪ ಉದ್ರ ಮಳೆ ಬಂದಿದೆ ಅಷ್ಟೇ. ತುಂಬಾ ಜೋರಾದ ಮಳೆ ಏನ್ ಬಂದಿಲ್ಲ, ನಾಲ್ಕೈದು ದಿವಸದ ಹಿಂದೆ ಬಂದಿತ್ತು. ಇತ್ತೀಚೆಗೆ ಒಂದ್ ನಾಲ್ಕೈದು ದಿವಸದಿಂದ ಸ್ವಲ್ಪ ಸ್ವಲ್ಪ ಬರುತ್ತೆ, ಹಾಗೆ ಬಿಸಿಲು ಬಂದಿದೆ ಈಗ. ಓಕೆ ಮೇಡಮ್, ನಾನ್ ತುಂಬಾ ಹಳೆಯ ಹಾಡು ಇಲ್ಲಿವರೆಗೂ ಹೇಳ್ದೆ ಇರೋದ್ ಅಂತದ್ದು ಅಂತ ಹೇಳಿದ್ರಿ. ಆಯ್ತು, ಹೇಳ್ದೆ ಇರೋದನ್ನೇ ಆರಿಸ್ಕೊಂಡಿದ್ದೀನಿ.
1: ಓಕೆ ಓಕೆ
2: ಓಕೆ.

ಖಚಿತ ಪಡೆವೆ ನೋವ ಖಂಡಿತ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ.

0: ಓಕೆ ಮೇಡಮ್, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು
1: ಥ್ಯಾಂಕ್ ಯು ಥ್ಯಾಂಕ್ ಯು ಮಾ.
0: ನನಗೆ ಕನ್ಫ್ಯೂಸ್ ಆಗ್ಬಿಡ್ತು
1: ಹಾಡಲ್ಲಿ ಮುಳುಗೋಗ್ಬಿಟ್ಟಿದ್ರ ಹಾಡ್ತಾ.
0: ಹೌದು ಚೆನ್ನಾಗಿದೆ, ನನ್ಗೆ ಗಂಭೀರವಾಗಿ ಹಾಡ್ಲಿಕ್ಕೆ ಅಲ್ಲಿ ಹೋಯ್ತು, ಆದ್ರೆ ಎಲ್ಲೂ ನಾನ್ ಸಾಹಿತ್ಯ ತಪ್ಪು ಹೇಳಲಿಲ್ಲ.
1: ಓಕೆ ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ. ಚೆನ್ನಾಗಿ
0: ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್.
1: ಶಾಂತಿನಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ಕಾರಗಳು.
1: ನಮಸ್ಕಾರಗಳು ಸತೀಶ್ ಸರ್, ಹೇಗಿದ್ದೀರಾ?
2: ನಾವು ಸೂಪರ್ ರೀ, ಒಳ್ಳರು. ಹೇಗಿದ್ದೀರಿ?
1: ನಾವು ಕೂಡ ಸೂಪರ್ ಸರ್.
2: ತಿಂಡಿ ಆಯ್ತ್ರಿ? ಇವತ್ತು ಉತ್ತಪ್ಪ ಇತ್ತು, ಉತ್ತಪ್ಪ ಟೊಮೆಟೋ.
1: ಓ ಸೂಪರ್.
2: ನಿಮ್ದು?
1: ನಮ್ದು ಇವತ್ತು ವಾಂಗಿಬಾತ್.
2: ನೈಸ್ ಬಿಡಿ, ಅಪರೂಪ.
1: ಸೊ ಹಾಗೆ ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತಾಗಿದೆ ಅಲ್ವಾ?
2: ಕೇಳ್ತಾ ಇದೆ ಅಲ್ಲ ಮೇಡಮ್? ಕರೆಕ್ಟ್.
1: ಹಾ ಕೇಳಿಸ್ತಾ ಇದೆ ಸರ್.
2: ಏನಿದು ಹಾಡಲ್ವಾ?
1: ನಿಮ್ಮ ನೆಚ್ಚಿನ ಹಾಡು
2: ಮತ್ತೆ ನಿಮ್ಮ ಚಾನೆಲ್ ಅಲ್ಲಿ ಹಾಡ್ದಿತ್ತು.
1: ಇಲ್ಲಿವರೆಗೆ ನೀವು ಹಾಡದೇ ಇರೋ ಹಾಡನ್ನ ಹಾಡಬಹುದು ಅಂತ ಹೇಳ್ತಾರೆ.
2: ಒಂದು ಹಾಡು ಹಾಡುವ ಸಣ್ಣ ಪ್ರಯತ್ನ ಮಾಡುವ. ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿ.

0: எதையாளதலி பச்சி கண்டிருவ அச்சளியதூரம் நெனப்பு.
1: ಓಕೆ, ಥ್ಯಾಂಕ್ ಯು ಸತೀಶ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್,
2: ಧನ್ಯವಾದ,
1: ಧನ್ಯವಾದಗಳು. ಎಸ್, ಸತೀಶ್ ಅವರು ಉಡುಪಿಯಿಂದ ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸೊ ಯಾರೆಲ್ಲ ಕರೆ ಮಾಡಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686 9627 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಾಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಹಾಗೆ ಇವತ್ತು ಸಂಡೇ ಸ್ಪಾಟ್ ಲೈಟ್ ಅನ್ನುವ ವಿಶೇಷ ಕಾರ್ಯಕ್ರಮ ಇದು. ಜನಾರ್ದನ್ ಪೈ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಹಾಗೆ ನಮ್ಮೊಂದಿಗೆ ಇವತ್ತು ವಿಶೇಷ ಅತಿಥಿಗಳು ಕೂಡ ಇರ್ತಾರೆ. ಯಾರ ಅತಿಥಿ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

ನಮಸ್ಕಾರ ಶ್ರೋತೃಗಳೇ, ಹೇಗಿದ್ರಿ ತಾವೆಲ್ಲ? ನನ್ನ ನಿಮ್ಮ ನಡುವೆ ಅನೇಕ ತಿಂಗಳ ಗ್ಯಾಪ್ ಆಯ್ತು, ಆದ್ರೂ ನೀವು ಯಾರು ಒಂದು ಕಾಲ್ ಮಾಡಲಿಲ್ಲ. ಜನಾರ್ದನ್

0: ಪೈ ಅವರೇ, ನೀವ್ ಎಲ್ಲಿದ್ದೀರಿ ಅಂತ ಹೇಳಿಲ್ಲ, ಆದ್ರೂ ನಾನೇ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ. ಮಳೆಯ ತುಂತುರು ಹನಿ ಬೀಳ್ತಾ ಇದೆ, ಶಿವಮೊಗ್ಗ ಜಿಲ್ಲೆ ತಂಪಾಗಿದೆ, ಒಳ್ಳೆ ಮಳೆ ಆಗುತ್ತೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಸ್ಮರಣೆ ಮಾಡ್ತಾ ನನ್ನ ಇಂದಿನ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ನನ್ನ ಗೌರವಪೂರ್ಣ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ಗೆಳೆಯ ಜುನಾರ್ದನ ಪೈ, ಪ್ರೀತಿಯಿಂದ ಜೆ ಪಿ. ನೀವು ಆಲಿಸ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ FM 90.8. ಭವಿಷ್ಯಕ್ಕಾಗಿ ಭರವಸೆಗಾಗಿ ನಮ್ಮ ಬಾನುಲಿ ಅಂತ ಹೇಳ್ತಾ ತಾವೆಲ್ಲ ಹೇಗಿದ್ದೀರಿ? ಇವತ್ತಿನ ನನ್ನ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ನಾನು ಹುಡುಕ್ತಾ ಸೋತು ಹೋದಾಗ ಇವತ್ತಿನ ಈ ಕಲಾವಿದರ ಒಂದು ನಂಬರನ್ನು ಕೊಟ್ಟವರು ಮಾಲತಿ ಜೆ ಪೈ ಅವರು. ಈ ಕಾರ್ಯಕ್ರಮ ಮಾಲತಿ ಜೆ ಪೈ ಅವರೇ, ನೀವು ಆಲಿಸ್ತಾ ಇದ್ದೀರಿ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆಲಿಸ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಯಾಕೆಂದರೆ ಈ ನಮ್ಮ ಪ್ರಹ್ಲಾದ್ ದೀಕ್ಷಿತ್ರು ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದ ಕಣ್ಮಣಿಗಳು ಕೂಡ ಪ್ರಹ್ಲಾದ್ ದೀಕ್ಷಿತ್ರು. ನಾನು ಪ್ರಹ್ಲಾದ್ ದೀಕ್ಷಿತ್ರನ್ನ ಬಹಳ ದೂರವಾಗಿ ಕಂಡವನು, ಆದರೆ ಒಬ್ಬ ಕಲಾವಿದನಿಗೆ ಅಂತರಾಳ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಈ ವ್ಯಕ್ತಿ ಕೂಡ ಸಾಕ್ಷಿ ರೀ. ನಾನು ಅವ್ರಿಗೆ ಹೇಳಿದೆ, ಪ್ರಹ್ಲಾದ್ ದೀಕ್ಷಿತ್ರು ಮೂಲತಃ ಶಿವಮೊಗ್ಗದವರು. ಪ್ರಹ್ಲಾದ್ ದೀಕ್ಷಿತ್ರೆ, ನೀವು ಎಲ್ಲಿದ್ದೀರಿ, ಬಹಳ ದೂರದಲ್ಲಿದ್ದರೆ ನಾನು ಬಂದು ನಿಮ್ಮನ್ನು ಪಿಕ್ ಮಾಡ್ತೀನಿ, ದಯವಿಟ್ಟು ತೊಂದರೆ ತಗೋಬೇಡಿ, ಮಳೆ ಆಗುತ್ತೆ ಅಂತ ಹೇಳಿದರು. ನೋಡಿ ಈ ವ್ಯಕ್ತಿ ಇದೆಯಲ್ಲ, ವ್ಯಕ್ತಿತ್ವ ಅಥವಾ ಜೀವನ ಅನ್ನೋದು ಎಷ್ಟು ಮೃದುವಾಗಿರುತ್ತೆ. ಅವ್ರು ಹೇಳಿದ್ರು ಎರಡು ಸತಿನೋ, ಸರ್ ನೀವು ಬರಬೇಡಿ, ನನಗೆ ಸಮಸ್ಯೆ ಇಲ್ಲ, ನಾನು ಯಾವ ಸ್ಪಾಟಿಗೆ ಬರಬೇಕೋ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ನಾನು 10:30 ಅಗ್ರಿಕಲ್ಚರ್ ಕಾಲೇಜಲ್ಲಿ ಕಾಯ್ತೀನಿ ಅಂದಾಗ 10:24 ಬಂದು ಅವರು ವೆಯ್ಟ್ ಮಾಡ್ತಾ ಇದ್ರು. ಅದಲ್ವಾ ಒಂದು ಸಮಯಕ್ಕೆ ಬೆಲೆ ಕೊಡುವ ಒಬ್ಬ ವ್ಯಕ್ತಿ ಸಮಾಜದ ಕಣ್ಮಣಿ ಕೂಡ ಆಗ್ತಾನೆ ಅಂತ ಹೇಳ್ತಾ ಇವರ ಪರಿಚಯವನ್ನು ಮಾಡಿಕೊಡ್ಬೇಕು. ಇಟ್ ಇಸ್ ಎ ಲೆಂತಿ ಆಫ್ ಟೈಮ್ ಬೇಕು, ಯಾಕೆಂದರೆ ಅದಕ್ಕಿಂತ ಮೊದಲು ಇವರ ತಂದೆ ತಾಯಿಗೆ ನಾನು ನಮಸ್ಕಾರ ಹೇಳಬೇಕು. ಮನವೇಂದ್ರ ದೀಕ್ಷಿತ್ರವರೇ, ಇಲ್ಲಾದರೂ ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ರೆ ಒಬ್ಬ ಒಳ್ಳೆ ಸುಪುತ್ರನನ್ನು ಸಮಾಜಕ್ಕೆ ಕೊಟ್ಟಿದ್ದೀರಿ ಸ್ವಾಮಿ, ನಿಮಗೂ ನನ್ನ ನಮಸ್ಕಾರಗಳು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಅಂದರೆ ಸಂಗೀತ ಅನ್ನೋದು ಎಲ್ಲರೂ ಕಲಿಯೋಕ್ಕಾಗಲ್ಲ, ಸ್ವಲ್ಪ ಶ್ರಮ ಬೇಕು, ಭಗವಂತನ ದಯೆ ಬೇಕು. ನಿಮ್ಮ ಕುಟುಂಬದ ಪರಿವಾರವಾಗಿ ಈ ವ್ಯಕ್ತಿ ನಮ್ಮೊಂದಿಗೆ ಬಂದಿದ್ದಾರೆ. ಮತ್ತೊಮ್ಮೆ ನಿಮ್ಮ ಕುಟುಂಬಕ್ಕೆ ನನ್ನ ಅನಂತಪೂರ್ಣ ವಂದನೆಗಳು ಹೇಳ್ತಾ, ಶ್ರೋತೃಗಳೇ ಹೇಗಿದ್ದೀರಿ? ಮತ್ತೊಮ್ಮೆ ಇವ್ರು ಯಾರು ಈ ಪ್ರಹ್ಲಾದ್ ದೀಕ್ಷಿತ್ರು ಅಂತ ಹೇಳಿದ್ರೆ, ಅದ್ಭುತವಾದ ಕಲಾವಿದರಿ, ಹಾಡ್ತಾ ಇದ್ರೆ ಕೇಳ್ತಾನೆ ಸುಮ್ಮನೆ ಹಂಗೆ ಸೈಡಿಗೆ ಹೋಗಬೇಕು ಅಂತ ಆಗುತ್ತೆ. ಇವರು ಒಂದು ಟ್ರಸ್ಟನ್ನ ಕೂಡ ಫ್ಲೋಟ್ ಮಾಡಿದ್ದಾರೆ, ರಾಗರಂಜಿನಿ ಟ್ರಸ್ಟ್ ಅಂತ 2016. ನೋಡಿ ಈಗಿನ ಕಾಲದಲ್ಲಿ ಹಣ ಇಲ್ಲದೆ ಏನು ಬದುಕಕ್ಕೆ ಆಗಲ್ಲ, ಎಲ್ರಿಗೂ ಬೇಗ ಬೇಗ ಸೌಕರ್ಯರಾಗಬೇಕು, ಶ್ರೀಮಂತರಾಗಬೇಕು ಅನ್ನೋ ಆಸೆ ಕನಸುಗಳಿರುತ್ತೆ. ಇವರು ಮಾಡುವ ಈ ಟ್ರಸ್ಟ್ನಿಂದ ಏನಾದರೂ ದುಡ್ಡು ಒಟ್ಟಾದರೆ ಎಲ್ಲಿ ತೊಂದರೆ ಇರ್ತಾರೋ, ಕ್ಯಾನ್ಸರ್ ಪೇಷಂಟ್ ಇರಬಹುದು ಅಥವಾ ಯಾರೋ ನೊಂದಿರುವ ಕುಟುಂಬಕ್ಕೆ ಸಹಾಯ ಮಾಡುವ ಒಂದು ಅದ್ಭುತ ಮನಸ್ಸು ಕೂಡ ಈ ಕಲಾವಿದರಿಗೂ ರಾಗರಂಜನಿ ಟ್ರಸ್ಟಿಗಿದೆ ರೀ. ಪ್ರಹ್ಲಾದ್ ದೀಕ್ಷಿತ್ರೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಂಥ ಒಂದು ಏನು ಕನಸು ಇಟ್ಕೊಂಡಿದ್ರಲ್ಲ, ಅದು ಹೇಗೆ?
1: ಎಲ್ಲರಿಗೂ ನಮಸ್ಕಾರ. ನನ್ನ ಮುಂಚೆ ಈ ಮ್ಯೂಸಿಕ್ ಜರ್ನಿಯಲ್ಲಿ ಒಂದು ಸ್ಟೂಡೆಂಟ್ಸ್ಗಾಗಿ ಒಂದು ಅವಕಾಶ ಕೊಡಬೇಕು ಅಂತ ಭಾಳ ಅಂದ್ಕೊಂತಿದ್ದೆ. ಇದೇ ದೃಷ್ಟಿಕೋನದಲ್ಲಿ ಒಂದು ಟ್ರಸ್ಟ್ ಮಾಡಿದ್ರೆ ಹೇಗೆ ಅನ್ನೋ ದೃಷ್ಟಿಯಲ್ಲಿ ಒಂದು ರಾಗರಂಜನಿ ಅಂತ ಟ್ರಸ್ಟ್ ಶುರು ಮಾಡಿದೆ. ಇದರಲ್ಲಿ ಮ್ಯೂಸಿಕ್ ಕ್ಲಾಸ್, ಲೈಟ್ ಮ್ಯೂಸಿಕ್ ಕ್ಲಾಸ್ ಶುರು ಮಾಡಬೇಕು ಅಂತಂದು ಹೇಳಿ ಪ್ರಾರಂಭಿಸಿದ್ದು. 8 ವಿದ್ಯಾರ್ಥಿಗಳಿಂದ ಇವತ್ತು 150 ಹೆಚ್ಚು ವಿದ್ಯಾರ್ಥಿಗಳು ಈ ಟ್ರಸ್ಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಂಗೀತ ಕಲಿತಾ ಇದ್ದಾರೆ. ಈ ಟ್ರಸ್ಟ್ನೊಂದಿಗೆ ಸ್ಟೂಡೆಂಟ್ಸ್ ಜೊತೆಗೆಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ. ಅಶಕ್ತರಿಗೆಲ್ಲ ಸಾಧ್ಯವಾದಷ್ಟು ಟ್ರಸ್ಟ್ ವತಿಯಿಂದ ಸಹಾಯ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಏನನ್ಬೋದು ನಾವು
0: ಸಂದೇಶ
1: ಅಷ್ಟೇ, ಒಂದು ಒಳ್ಳೆ ರೀತಿ ಸಂದೇಶ ಕೊಟ್ಟು ಮುಂದುವರ್ಸೋಣ ಅನ್ನೋದು.
0: ವೆರಿ ನೈಸ್. ಶ್ರೋತೃಗಳ, ಇವರು ಮ್ಯೂಸಿಕ್ ಕಂಪೋಸಿಷನ್ ಜೊತೆಗೆ ವ್ಯವಸ್ಥೆ ಕೂಡ ಮಾಡ್ತಾರೆ, ಸ್ಟೇಜ್ ಪರ್ಫಾರ್ಮೆನ್ಸ್, ಅನೇಕ ಇವೆಂಟ್ ಆರ್ಗನೈಸೇಷನ್ ಕೂಡ ಮಾಡಿದ್ದಾರೆ, ಲೈಟ್ ಮ್ಯೂಸಿಕ್ ಹಾಗೆ ಕ್ಲಾಸಿಕಲ್ ಟ್ರೈನಿಂಗ್ ಕೂಡ ಮಾಡ್ತಾನೆ ಇದ್ದಾರೆ. ಈಗಲೂ ನನ್ನ ಗಮನಕ್ಕೆ ಬಂದ ಪ್ರಕಾರ ವಾಯ್ಸ್ ಕಲ್ಚರ್, ಗ್ರೂಪ್ ಸಿಂಗಿಂಗ್ ಕೋಆರ್ಡಿನೇಷನ್ ಮಾಡ್ತಾರೆ, ಸ್ಟೂಡೆಂಟ್ಗೆ ಮೆಂಟರ್ಶಿಪ್ ಹಾಗೆ ಕೆರಿಯರ್ ಗೈಡೆನ್ಸ್ ಕೂಡ ಮಾಡ್ತಾರೆ. ಈಗ ಅದರ ಜೊತೆಗೆ ಇವರು ಸುಮಾರು 500 ಹಾಡುಗಳನ್ನು, ಈ ಕಂಪೋಸ್ಡ್ ಓವರ್ 500 ಸಾಂಗ್ಸ್ ಅಂತ ಹೇಳ್ತಿರಲ್ಲ, ಅದು ಹೇಗೆ ನಿಮಗೆ ನಿಮ್ಮ ಏನು ಕನಸಿಗೆ ಬಂದಿದ್ದದು ಹಾಗೆ?
1: ಸರ್, ನಾನು ಮುಂಚೆ ಒಂದು ಸ್ಕೂಲಲ್ಲಿ ಮ್ಯೂಸಿಕ್ ಟೀಚರಾಗಿ ವರ್ಕ್ ಮಾಡ್ತಿದ್ದಿದ್ದು. ಅಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಪ್ರತಿಯೊಂದು ಸಾಂಗನ್ನು ನಾನು ಕಂಪೋಸ್ ಮಾಡಬೇಕಾಗಿತ್ತು. ಅಂದರೆ ಹೊಸ ಹೊಸತನ ತರಬೇಕು ಅಂತ ಹೇಳಿ ಅಲ್ಲಿ ಪ್ರತಿ ಭಾವಗೀತೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಡ್ರಾಮಾಗಳಿಗಿರಬಹುದು ಅಥವಾ ಯಾವುದೇ ರೀತಿ ಸಾಂಗ್ಗಳಿಗೆ ಕಂಪೋಸ್ ಮಾಡ್ತಾ ಬರ್ತಿದೆ. ಈವನ್ ಡಿವೋಷನಲ್ ಸಾಂಗ್ಸ್ ಇರಬಹುದು. ಈ ಥರ ಎಲ್ಲ ಹಾಡುಗಳಿಗೂ ಕಂಪೋಸ್ ಮಾಡ್ತಾ ಮಾಡ್ತಾ ಅದು ನನಗೆ ಗೊತ್ತಿಲ್ಲದಂಗೆ ಮೋರ್ ದೆನ್ 500 ಪ್ಲಸ್ ಸಾಂಗ್ಸ್ ಆಗಿತ್ತು.
0: ವೆರಿ ನೈಸ್, ವೆರಿ ನೈಸ್. ಈಗ ನೀವು ನಮ್ಮ ಪ್ರೋಮೋದಲ್ಲಿ ಒಂದು ಭಾವಗೀತೆ ಕಾಣುತ್ತೆ, ಅದು ಲಕ್ಷ್ಮೀನಾರಾಯಣ ಭಟ್ರು. ದೀಕ್ಷಿತ್ರೆ ಆಶ್ಚರ್ಯ ಏನು ಗೊತ್ತಾ, ನಮ್ಮ ಒಬ್ಬ ಕೇಳುಗರು, ನಮ್ಮ ರೇಡಿಯೋ ಕೇಳುಗರು ಅಭಿಮಾನಿಗಳು ಕೂಡ ಭಾರತೀ ಮೇಡಮ್ ಅವರು, ನಾನು ನಿಮ್ಮ ಪ್ರೋಮೋವನ್ನು ಅವ್ರಿಗೆ ಹಾಕಿದಾಗ ಅವರು ನಿಮ್ಮ ಏನ ಹಾಡು ಹಾಡಿದಿರಿ ಭಾವಗೀತೆ ಲಕ್ಷ್ಮೀನಾರಾಯಣ ಭಟ್ರು ಹಾಡಿದ್ದು, ಅದರದ್ದು ಪೂರ್ತಿ ಲಿರಿಕ್ಸ್ನ ನನಗೆ ಕಳಿಸ್ಯಾರ. ಮೇಡಮ್ ಭಾರತಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮ ನಿಂತ ನೀರ ಕಲಕಬೇಡಿ ಕಲ್ಲುಗಳೇ ಅದ್ಭುತವಾದ ಸಾಹಿತ್ಯ ಪ್ರಹ್ಲಾದ್ ದೀಕ್ಷಿತ್ರೆ, ನಮ್ಮ ಎಲ್ಲ ಕೇಳುಗರು ಕಾಯ್ತಾ ಇದ್ದಾರೆ, ಲೆಟ್ಸ್ ಸ್ಟಾರ್ಟ್ ಪ್ಲೀಸ್.

ಪಂಜರದಲ್ಲಿ ನೂಕಬಹುದೆ ಗಿಳಿಯನು, ನೂಕಿ ಸುರಿದರಾಯ್ತೆ ರಾಶಿ ಕಾಳನು. ಪಂಜರದಲ್ಲಿ ನೂಕಬಹುದೆ ಗಿಳಿಯನು, ನೂಕಿ ಸುರಿದರಾಯ್ತೆ.

0: ರಿಯಲಿ ದೀಕ್ಷಿತ್ರೆ, ಥ್ಯಾಂಕ್ ಯು ವೆರಿ ಮಚ್ ರೀ. ಬಹಳ ಸುಂದರವಾದ ಭಾವಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರಿ. ನಾನು ನಿಮ್ಮ ಬಗ್ಗೆ ಹೆಚ್ಚು ಕೊಡ್ತಾ ಇದ್ರೆ ಬಹುಶಃ ಸಮಯ ಓಡ್ತಾ ಇರೋದು ಕಾಣುತ್ತೆ. ಶ್ರೋತೃಗಳೇ, ನೀವು ಕೂಡ ಕಾಲ್ ಮಾಡ್ಬೋದು, ಇದು ನೇರ ಸಂದರ್ಶನ, ನೇರ ಕಾರ್ಯಕ್ರಮ ಇರುತ್ತದೆ. ಇಂಥ ಕಲಾವಿದರಿಗೆ ನಾವು ತಾರೀಫ್ ಮಾಡಲೇಬೇಕ್ರಿ. ಒಂದು ಚಪ್ಪಾಳೆ ನಿಮಗೆ ಕೊಡೋಕ್ಕಾಗದೇ ಇದ್ರು ಒಂದು ಫೋನ್ ಹಾಯಿಸಿ. ಇಂಥ ಕಲಾವಿದರು ಮುಂದೊಮ್ಮೆ ನಮ್ಮ ಕರ್ನಾಟಕ ಅಲ್ಲ ದೇಶದಲ್ಲೇ ಒಬ್ಬ ಪ್ರತಿಭಾನ್ವಿತ ಕಲಾವಿದನಾಗಿ ಬರಬೇಕು ಅಂದಾಗ ನಿಮ್ಮ ಕಾಲ್ ಕೂಡ ಕ್ಯಾರಿ ಆಗುತ್ತೆ. ಯಾಕೆಂದರೆ ಶ್ರೋತೃಗಳಿಲ್ಲದೆ ಇದ್ರೆ ಯಾವುದೇ ಕಲಾವಿದ ಆಗಿರ್ಬೋದು ಅವರು ಏನು ಗುರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ಹಾಡನ್ನು ಅವರು ಹಾಡ್ತಾರೆ. ಆ ಹಾಡು ಪ್ರಹ್ಲಾದ್ ದೀಕ್ಷಿತ್ರೆ, ಏನದು ಕಾಣದ ಕಡಲಿಗೆ ಅಂತ ನಿಮ್ಮ ಹಾಡನ್ನು ನಾನು ಕೇಳಿದ್ದೀರಿ. ನಿಜವಾಗ್ಲೂ ಭಾಳ ಅದ್ಭುತವಾದ ಹಾಡು. ತಾವು ಮನಸ್ಸು ಮಾಡಿ ದಯವಿಟ್ಟು ಅದನ್ನೊಂದು ಪ್ಲೇ ಮಾಡ್ಬೋದಾ, ಅಥವಾ ತಮಗೆ ಇಷ್ಟವಾದದ್ದು ಯಾವುದನ್ನಾದರೂ ಪ್ಲೇ ಮಾಡಿ.
1: ಕಾಣದ ಹಾಡಣ. ಕಾಣದ ಕಡಲಿಗೆ

ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ

0: ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
1: ಒಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ. ಹಲೋ, ಆಯ್ತಿರ್ಲಿ, ನೀವು ಕಂಟಿನ್ಯೂ ಮಾಡಿ. ಬರುತ್ತೋ ಏನೋ ಗೊತ್ತಿಲ್ಲ. ಮುಗೀತಾ? ಹಾಳು ಮುಗಿದಿಲ್ಲಲ್ವಾ? ಅವರು ಕಾಲ್ ಮಾಡಿದ್ರು, ಇಲ್ಲಿ ಮತ್ತೆ ಬರ್ತಾ ಇದ್ದಾರೆ, ಕೇಳ್ಬಿಡುವ. ಹಲೋ ಹಲೋ
2: ಹಲೋ,
1: ನಮಸ್ಕಾರ ಹೇಳಿ.
2: ನಮಸ್ತೆ, ಶಿವಮೊಗ್ಗದಿಂದ ಸರ್, ದಿವ್ಯಾ ಅಂತ.
1: ಏನ್ ಮೇಡಮ್ ಹೆಸರು?
2: ವಿದ್ಯಾಗುಪ್ತ
1: ಅವರೇ, ನಮಸ್ಕಾರ. ರೇಡಿಯೋ ಶಿವಮೊಗ್ಗ ಟ್ಯೂನ್ ಅಪ್ ಮಾಡಿದ್ರ, ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ರಿ. ಹೇಗ್ ಬಂತು ಪ್ರಹ್ಲಾದ್ ದೀಕ್ಷಿತ್ರ ಮೊದಲನೇ ಹಾಡು?
2: ತುಂಬಾ ಚೆನ್ನಾಗಿತ್ತು ಸರ್.
1: ಮಾತಾಡಿ ಮೇಡಮ್, ಇದಾರ ಅವರು?
2: ನಮಸ್ತೆ
3: ಮೇಡಮ್. ನಮಸ್ತೆ
2: ಸರ್, ನಾನು ನಿಮ್ಮ ಶಿಷ್ಯೆ.
3: ಥ್ಯಾಂಕ್ ಯು ಮೇಡಮ್.
2: ಸರ್, ನಮ್ದೊಂದು ಕೋರಿಕೆಯ ಹಾಡಿದೆ, ಹಾಡ್ತೀರಾ?
3: ಹೇಳಿ ಮೇಡಮ್, ಪ್ಲೀಸ್.
2: ಸರ್, ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ.
1: ಅಲ್ಲ ಮೇಡಮ್, ಬರೇ ಪ್ರಹ್ಲಾದ್ ದೀಕ್ಷಿತ್ರಿಗೆ ಮಾತ್ರ ಹೇಳಿದ್ರಲ್ಲ ಮೇಡಮ್, ನನ್ ವಾಯ್ ನಮ್ ಕಾರ್ಯಕ್ರಮ ಹೇಗ್ ಬರ್ತೀವಿ? ಏನು ಒಗ್ಗರಣೆ ಕೊಡ್ಲೇ ಇಲ್ಲಲ್ಲ ಮೇಡಮ್. ಏನ್ ಮೇಡಮ್ ನೀವು?
2: ನಿಮ್ದು ತುಂಬಾ ಚೆನ್ನಾಗ್ ಬರ್ತಾ ಇದೆ. ನಿಮ್ ಕಾರ್ಯಕ್ರಮದಲ್ಲಿ ನಮ್ ಸರ್ ಇರೋದೇ ನಮ್ಗೊಂದು ಕೇಂದ್ರ ಬಿಂದು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡಿಮ್ಯಾಂಡ್ ಮೇಲೆ ನೋಡಿ, ನಿಮ್ಮ ಸರ್ ಅವರು ಅದನ್ನೇ ಹಾಡು ಹುಡುಕ್ತಾ ಇದ್ದಾರೆ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
3: ನಿಮಗೆ ಇಷ್ಟವಾದ ಒಂದು ಹಾಡ ಹಾಡ್ತೀನಿ,
2: ಆಯ್ತು ಸರ್?
3: ಹೂವಲ್ಲಿ ಹೂವಾಗು ಅಂತ ಹೇಳಿ.
2: ಓಕೆ ಸರ್.
3: ಎಸ್ ಪ್ಲೀಸ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು.
1: ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ.
4: ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್, ಹೇಳಿ.
4: ಫಸ್ಟ್ ನಿಮಗೆ ಹೇಗಿದ್ದೀರಿ ಸರ್?
1: ನಾನ್ ಸೂಪರ್, ನಾನು ಹುಡ್ತಾನೆ ಸೂಪರ್ ಮೇಡಮ್.
4: ಓಕೆ,
1: ತಾವ್ ಹೇಗಿದ್ದೀರಿ ಮೇಡಮ್? ತಾವ್ ಹೇಗಿದ್ದೀರಿ? ನನ್ ಜೊತೆಗೆ ಪ್ರಹ್ಲಾದ್ ದೀಕ್ಷಿತ್ ಕೂತಿಯಾರಿ, ಇನ್ನು ಕಾಲರ್ ಗಳು ಬರ್ತಾನೆ ಇದಾವೆ. ನನ್ ಜೊತೆಗೆ ಪ್ರಹ್ಲಾದ್ ದೀಕ್ಷಿತ್ ಇದಾರೆ ಮೇಡಮ್, ಕೇಳಿ ಮಾತಾಡಿ.
4: ಕೊಡಿ ಸರ್, ಕೊಡಿ
3: ಮೇಡಮ್. ನಮಸ್ತೆ.
4: ನಮಸ್ತೆ ಸರ್. ನಮಸ್ತೆ.
3: ನಮಸ್ಕಾರ
4: ಸರ್. ನಿಮ್ ಕ್ಲಿಪ್ಪಿಂಗ್ ಅಲ್ಲಿ ಕೇಳಿದಲ್ಲ ಸರ್, ಎಸ್ ಎನ್ ಅವರು, ಲಕ್ಷ್ಮೀನಾರಾಯಣ ಭಟ್ ಅವ್ರದ್ದು ಫಸ್ಟ್ ಟೈಮ್ ಕೇಳಿದ್ದೆ ಸರ್ ಹಾಡು. ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಯ್ತು ಸರ್ ಹಾಡು ಕೇಳಿ. ಈಗೂ ಅಂದ್ರೆ ಒಂದು ಭಾವನೆ ಬರಿಬೋದಾ, ಕಲ್ಲಿಗೂ ಹೂವಿಗೂ ಕೂಡ ಮನಸ್ಸಿದೆ ಅಂತ ಬರಿಬೋದಾ ಅಂತ ನಿಜವಾಗ್ಲು ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡ್ತು ಸರ್. ಅದನ್ನ ಹುಡುಕಿ ಯಾರು ಬರೆದ್ರು ಅಂತ ಹುಡುಕಿ ಅವತ್ತೇ ನೋಡಿದೆ ನೋಡಿ ಸರ್. ಕೇಳಿದ ತಕ್ಷಣ
3: ನಿಮ್ಮ ಹಾರ್ಡ್ ವರ್ಕಿಗೆ ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ಭಾವಗೀತೆನ ಆಲ್ಸೋರು ಸಂಖ್ಯೆಗಳು ಕಡಿಮೆ ಆಗ್ತಿದೆ ಇವತ್ತಿನ ಯುಗದಲ್ಲಿ. ಆದರೆ ಅದನ್ನ ನೀವು ಹುಡುಕಿ, ಸಾಹಿತ್ಯ ಹುಡುಕಿ ಕಳಿಸಿದ್ದಾರೆ ಅಂತ ಪೈ ಅವ್ರು ಹೇಳಿದಾಗ ನಂಗೆ ಬಹಳ ಆಶ್ಚರ್ಯ ಆಯ್ತು.
4: ಅಂದ್ರೆ ಅಂದ್ರೆ ಆ ಸಾಹಿತ್ಯ ಆಗಿದೆ ಸರ್. ಅಂದ್ರೆ ಒಂದು ನೀರಿಗೂ ಒಂದು ಹೂವಿಗೂ ಒಂದು ಮನಸ್ಸಿದೆ. ಅದನ್ನ ಅಂದ್ರೆ ಅವ್ರವ್ರ ಪಾಡಿಗೆ ಬಿಟ್ಬಿಡಿ. ಅಂದ್ರೆ ಒಬ್ಬೊಬ್ಬರಿಗೂ ಒಂದು ನೋವು ಇರುತ್ತೆ. ನಾವು ಅವ್ರನ್ನ ಪದೇ ಪದೇ ಇದು ಮಾಡಿ ನೋವಿಸೋದ್ ಬೇಡ ಅಂತ ಹೇಳ್ತಾರಲ್ವಾ, ಹಾಗೂ ಎಲ್ಲದಕ್ಕೂ ಒಂದ್ ಮನಸ್ಸಿದೆ, ಅದನ್ನ ಮಾಡ್ಬೇಡಿ ಅಂತ ಬರ್ದಿದಾರಲ್ವಾ.
3: ಹೌದು, ಇದೇ ರೀತಿನೇ ದೊಡ್ಡರಂಗೇಗೌಡರು ಬರ್ದಿದ್ದಾರೆ, ಹೂವಲ್ಲಿ ಹೂವಾಗ್ಬೇಕು ನೀನು ಅಂತ ಹೇಳಿ.
4: ಓಕೆ ಸರ್, ಓಕೆ.
3: ಹೂವಲ್ಲಿ ಹೂವಾಗುವ ಮನವಿ, ಹೂವಲ್ಲಿ ಹೂವಾಗು ನೀ ಅಂತ ಹೇಳಿ.
4: ಓಕೆ ಸರ್,
3: ತುಂಬಾ ಚೆನ್ನಾಗಿದೆ.
1: ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರೋಗ್ರಾಮ್ ಕೇಳ್ತಾ ಇರಿ, ಹಾಗೆ ಮತ್ತೊಮ್ಮೆ ಕಾಲ್ ಮಾಡಿ. ಇನ್ನೊಬ್ರು ಕಾಲರ್ ಇದ್ದಾರೆ ನೋಡುವ.
4: ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು
1: ಮೇಡಮ್. ನಮಸ್ಕಾರ.
5: ಹಲೋ.
1: ನಮಸ್ಕಾರ ಮೇಡಮ್.
6: ನಮಸ್ಕಾರ ಮೇಡಮ್.
5: ನಾನು ರಾಗರಂಜಿನಿ ವಿದ್ಯಾರ್ಥಿನಿ.
1: ಅಯ್ಯಯ್ಯೋ, ಏನ್ ನೀವು ಎಲ್ಲ ಬರೀ ರಾಗರಂಜಿನಿ ವಿದ್ಯಾರ್ಥಿಗಳೇ ಫೋನ್ ಮಾಡ್ತಾ ಇದ್ದೀರಲ್ಲ, ಹೇಳಿ ಮೇಡಮ್.
5: ನಾನು ಧಾರಿಕಾ.
3: ಹಾಯ್ ಪುಟ.
6: ಹಾಯ್
1: ಭರತ.
5: ಹಾಯ್ ಸರ್.
3: ಧಾರಿಕಾ.
1: ಧಾರಿಕಾ ಅವರೇ. ಹಲೋ
5: ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
3: ಗುಡ್ ಗುಡ್.
1: ನಿಮ್ ರೇಡಿಯೋ ವಾಲ್ಯೂಮ್ ಕಮ್ಮಿ ಮಾಡಿ.
5: ಹಾಯ್ ಸರ್.
1: ಮಾತಾಡಿ.
5: ಹಲೋ ಸರ್.
1: ಮಾತಾಡಿ.
5: ಹಾಯ್ ಸರ್, ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಬರ್ತಾ ಇದೆ.
1: ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಕಾಲ್ ಮಾಡಿದ್ದಕ್ಕೆ.
5: ಹಾಯ್ ಸರ್.
1: ಥ್ಯಾಂಕ್ ಯು ವೆರಿ ಮಚ್.
5: ಸರ್, ಏನಾದ್ರೂ ಬಿಗಿನರ್ಸ್ ಗೆ ಏನಾದ್ರೂ ಟಿಪ್ಸ್ ಕೊಡಿ ಸರ್.
3: ಹಾ ಪುಟ, ನೀನು ಕ್ಲಾಸಿಕಲ್ ಕಲಿತೀಯ ಅಂದಾಗ ಫಸ್ಟ್ ಶ್ರುತಿ ಹಿಡಿಯೋದು ಕಲಿಬೇಕು. ಲೈಟ್ ಮ್ಯೂಸಿಕ್ ಬರುತ್ತೆ ಅಂದಾಗ ಸಾ ಪಾಸ ಹಾಡೋದು ಫಸ್ಟ್ ಕಲಿ. ಸಾ ಪಾಸ ತುಂಬ ಇಂಪಾರ್ಟೆಂಟು. ಅಕಾರದಲ್ಲಿ ಎಷ್ಟು ಹಾಡ್ತೀಯೋ ನಿನ್ನ ಧ್ವನಿ ಅಷ್ಟು ಇಂಪ್ರೂವ್ ಆಗತ್ತಮ್ಮ.
5: ಥ್ಯಾಂಕ್ ಯು ಸರ್.
3: ಓಕೆ ಓಕೆ.
1: ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು.
3: ಸೊ ಒಂದು ಹಾಡು ಹಾಡ್ತಿದ್ರು, ಹೂವಲ್ಲಿ ಹೂವಾಗು ಅಂತ ಹೇಳಿ. ದೊಡ್ಡರಂಗೇಗೌಡರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಹಾಡು ಅಂದರೆ, ಪ್ರತಿಯೊಂದು ಲೈನು ಮೀನಿಂಗ್ಫುಲ್ ಆಗಿದೆ. ಅದು ಅಂತ ಹಾಡುಗಳು ಸಿಕ್ಕಿದೆ ಅಂದ್ರೆ ಅದು ನಮ್ಮ ಪುಣ್ಯ ಅಂತ ಹೇಳ್ಕೋಬೇಕು ಸರ್.
1: ಹಲೋ
6: ಹಲೋ,
1: ನಮಸ್ಕಾರ, ಹೇಳಿ, ತಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್.
6: ಮಾಲತಿ ಜೆಪೈ.
1: ಓಕೆ,
6: ನಮ್ಮ ಗುರುಗಳಿದ್ದಾರೆ ಅಲ್ಲಿ. ಗುರುಗಳಿಗೂ ನಮಸ್ಕಾರ.
3: ಮೇಡಮ್ ನಮಸ್ಕಾರ
6: ಸರ್.
3: ಗೊತ್ತಾಯ್ತು,
6: ನಿಮ್ಮ ವಾಯ್ಸ್ ವಾಯ್ಸ್ ಇಸ್ ಸಿಂಪ್ಲಿ ಅಡೋರೇಬಲ್ ಸರ್.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
6: ಒಂದ್ ಹಾಡು ನೀವ್ ಹೇಳ್ಬೇಕು ಅಂತ ನನ್ನ ಕೋರಿಕೆ ಇದೆ ಸರ್. ಆ ಹಾಡು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ. ಓ ಕೋಗಿಲೆ ನಾ ಹಾಡಲೆ, ಓ ಕೋಗಿಲೆ ನಾ ಹಾಡಲೆ.
3: ಗೊತ್ತಾಯ್ತು, ನೀವು ಹೇಳಿದ್ದು ಚೈತ್ರದ ಪ್ರೇಮಾಂಜಲಿ ಚಿತ್ರದು ಭೂತ ಯಮ್ಮನ. ಅದೇ ತಾನೇ
6: ಸರ್. ಹೌದು, ನಿಮ್ಮ ಜೊತೆಗೆ ಪರಿಸರ ಪ್ರೇಮಿ ಜನಾರ್ದನ್ ಪೈ ಅವರು ಕೂತಿದಾರಲ್ಲ, ಎಲ್ಲರಿಗೂ ಅರ್ಪಿತವಾಗಿ ಈ ಹಾಡನ್ನ ಹಾಡ್ಬೇಕು ಅಂತ.
3: ಖಂಡಿತ ಮೇಡಮ್, ಖಂಡಿತ ಪ್ರಯತ್ನ ಮಾಡ್ತೀನಿ.
6: ಓಕೆ ಸರ್,
1: ಥ್ಯಾಂಕ್ ಯು. ನಮಸ್ಕಾರ.
7: ನಮಸ್ತೆ ಸರ್, ಜನಾರ್ದನ್ ಪೈ ಸರ್.
1: ಸರ್ ಥ್ಯಾಂಕ್ ಯು ಸರ್, ಹೇಳಿ, ಮಾತಾಡಿ, ಬಹಳ ಸಮಯ ಆಯ್ತು.
7: ಕೇಳ್ತಿದ್ದೆ ಸರ್, ಕುಂದಾಪುರದಿಂದ.
1: ಎಲ್ಲಿಂದ?
7: ಕುಂದಾಪುರ.
1: ಅರೆ ಅರೆ, ನಮಸ್ಕಾರ ರಾಘವೇಂದ್ರ ಅವರೇ.
7: ತಿಂಡಿ ಐತೆ ಸರ್?
1: ಇಲ್ಲ, ನನಗೆ ರಾಘವೇಂದ್ರ ಅವ್ರು ಕೊಡ್ತಾರೆ ಅಂತ ಹೇಳಿದ್ದಾರೆ ಮಾರ್ರೆ. ರಾಘವೇಂದ್ರ ಅವರೇ, ಕುಂದಾಪುರದಲ್ಲಿ ಮಳೆ ಓಡ್ತಾ ಹೇಗಿದೆ?
7: ಮಳೆ ಸ್ವಲ್ಪ ಕಡಿಮೆ ಸರ್.
1: ದಯವಿಟ್ಟು ಇಲ್ಲಿ ಸ್ವಲ್ಪ ಕಳಿಸಿ, ನಮ್ಮೂರಲ್ಲಿ ಮಳೆನೇ ಇಲ್ಲ ಮಾರ್ರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಸರ್ ಹೇಳಿ, ನಮ್ಮ ಪ್ರಹ್ಲಾದ್ ದೀಕ್ಷಿತ್ರು ನನ್ನ ಪಕ್ಕದಲ್ಲಿ.
7: ಸಾಂಗ್ ಸೂಪರ್ ಬರ್ತಾ ಇದೆ ಸರ್, ಕೇಳ್ತಾ ಇದ್ದೆ.
3: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ನಿಮ್ದು ಯಾವ್ದಾದ್ರು ಹಾಡು, ನಿಮ್ಗೆ ಯಾವ್ದಾದ್ರು ಹಾಡು ಇಷ್ಟ ಇದೆಯಾ?
7: ಇಷ್ಟ ಅಂದ್ರೆ ಇದು ಭಾವಗೀತೆ ಒಂದಿತ್ತಲ್ಲ, ಯಾವ ಸರ್ ಅದ? ಹಲೋ
3: ಸರ್, ಹೇಳಿ ಹೇಳಿ.
7: ಅದು ಇದು ನೆನ್ಪಾಗ್ತದೆ ಸರ್.
1: ನಮಸ್ಕಾರ, ಹಲೋ ಹಲೋ
8: ಹಲೋ,
1: ನಮಸ್ಕಾರ.
8: ನಮಸ್ಕಾರ ಸರ್,
1: ಹೇಗಿದ್ದೀರಿ?
8: ನಾವು ಗುರುಪುರ ಶಿವಮೊಗ್ಗ ಶಂಭುಲಿಂಗ.
1: ಶಂಭುಲಿಂಗ ಅವರೇ, ನನ್ನ ನಮಸ್ಕಾರಗಳು. ಮಳೆ ನಿಮ್ಮ ಏರಿಯಾದಲ್ಲಿ ಮಳೆ ಆಗ್ತಾ ಇದೆಯಾ?
8: ಮೋಡ ಕವಿದ ವಾತಾವರಣವಾಗಿದೆ ಸರ್.
1: ತಂಪಾಗಿ ಒಂದು ಹಾಡು ಹಾಡು ಹೇಳಿ ಅಂತ ಹೇಳಿ ಇವರಿಗೆ, ಪ್ರಹ್ಲಾದ್ ದೀಕ್ಷಿತ್ರಿಗೆ ಹೇಳಿ, ಮಳೆ ನೀರಲ್ಲಿ ಬರಲಿ.
8: ಆಯ್ತು ಸರ್, ಕೊಡಿ ಸರ್ ಅವರಿಗೆ.
3: ನಮಸ್ಕಾರ ಸರ್.
8: ನಮಸ್ಕಾರ ಸರ್, ಥ್ಯಾಂಕ್ ಯು ಪ್ರಹ್ಲಾದ್ ಸರ್.
3: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿಯಾಯ್ತು.
8: ನಾನು ಇದಕ್ಕೆ ಸ್ಪಾಟ್ಲೈಟ್ ತುಂಬಾ ಸಿನ ಕೇಳಿರಲಿಲ್ಲ, ಇವತ್ತು ಮೂಡ್ ಬಂತು. ನಾನು ಮಂಡಕ್ಕಿ ವ್ಯಾಪಾರ ಮಾಡ್ತೀನಿ, ಇವತ್ತು ಜಲ್ದಿ ಬಂದೆ. ನಿಮ್ ಪ್ರೋಗ್ರಾಮ್ ಕೇಳ್ತಾನೆ ಇತ್ತು ಸ್ಪಾಟ್ಲೈಟ್ ಇಂದ. ಜನರ ಫೋನ್ ಮಾಡ್ತಾ ಇದ್ದೆ, ಯಾವ್ದೋ ಒಂದು ಕ್ವಶನ್ ಪರಿಚಯ ಮಾಡಿ ಮಾಡ್ತಾ ಇರ್ತಾರೆ, ನನಗೆ ಸಿಕ್ಕಿರಲಿಲ್ಲ ಕಾಲು, ಲೇಟ್ ಆಗೋದು ಬರೋದು. ಇವತ್ತು ಬೇಗ ಬಂದೆ, ಅದಕ್ಕೆ ಒಂದು ಪರಿಸರ ಬಗ್ಗೆ ಒಂದು ಹಾಡು ಹೇಳಿ, ಇಲ್ಲಾಂದ್ರೆ ಅಮ್ಮ ತಾಯಿ ಬಗ್ಗೆ ಯಾವ್ದಾದ್ರು ಭಾವಗೀತೆ ಒಂದು ಹಾಡಿ.
3: ಓಕೆ ಸರ್, ಓಕೆ, ಒಂದು ಮೀನಿಂಗ್ಫುಲ್ ಸಾಂಗ್ ತಗೋತೀನಿ.
8: ಪರಿಸರ ಬಗ್ಗೆ ಎಲ್ಲ ಅಮ್ಮನ ತಾಯಿ ಭಾವ ಇದೆ.
3: ತಗೋತೀನಿ ಸರ್, ತಗೋತೀನಿ ಖಂಡಿತ.
1: ಕಾಲರ್ ಇದ್ದಾರೆ, ಕೇಳ್ಬಿಡುವ. ನಮಸ್ಕಾರ
9: ಗುರುಗಳೇ. ನಮಸ್ತೆ
1: ಸೋಮಶೇಖರ್ ಅಣ್ಣ, ಹೇಗಿದ್ದೀರಿ? ತಾವು ನನಗೆ ಕರೀಲೇ ಇಲ್ಲ, ಒಂದು ಫೋನ್ ಕೂಡ ಹಾಯಿಸಿಲ್ಲ ಸೋಮಶೇಖರ್. ಎಂತ ಸೋಮಶೇಖರ್, ನಿಮ್ ಚಾಳಿ ಬಿಟ್ಟಿದ್ದೀನಿ ನಾನು, ಹೊಟ್ಟೆ ಮೊಟ್ಟೆ ಕೋಳಿ ಮೊಟ್ಟೆ ಸೋಮಶೇಖರ್ ಚಾಳಿ ಬಿಟ್ಟೆ.
9: ನಾನೇನ್ ಹೇಳಕ್ ಹೊರಟೆ ಅಂದ್ರೆ, ನಮ್ಮ ದೀಕ್ಷಿತರಿಂದ ಇದು ಸ್ಪಾಟ್ ಲೈಟ್ ಗೆ ಒಂದು ಇದು ಬಂತು ಸರ್ ಇವತ್ತು ಮರುಬಿಟ್ಟು. ಮತ್ತೆ ಸ್ಪಾಟ್ ಲೈಟ್ ಇಂದ ಅವರು ಲೈಮ್ ಲೈಟ್ ಹೋಗ್ತಾರೆ ನೋಡಿ ಸರ್.
3: ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.
9: ಅದು ಅವ್ರ ಹೆಸರಲ್ಲೇ ಇದೆ ಸರ್, ಸಂಗೀತ. ದೀಕ್ಷಿತರು ಒಂದ್ ಕೂಡಲೇ ಸಂಗೀತ ಖಂಡಿತ ಅರ್ಧ ಕುಡಿದಿರ್ತಾರೆ ಅಂತಲೇ ಅರ್ಥ.
1: ಅವ್ರ ಅಪ್ಪ ಅಮ್ಮನ ಕಾಣಿಕೆ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ವಾ, ಇವರ ತಂದೆ ತಾಯಿಗಳು ಇವರ ಅಜ್ಜಿ ಕೊಟ್ಟಿದ್ದು ಇವರ ಆ ದೀಕ್ಷೆ, ಇದನ್ನ ಈ ದೀಕ್ಷಿತರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ.
9: ನಿಜ ನಿಜ ಸರ್, ನನಗೆ ಒಂದು ತುಂಬಾ ಇಷ್ಟವಾದ ಹಾಡಿದೆ ಸರ್, ಉಸಿರಿರುವ ತನಕ ನಾನು ನನ್ನದು ಅಂತ. ಅದೇನಾದ್ರೂ ಅವ್ರು ಸಾಧ್ಯವಾದ್ರೆ ಆಡ್ತಾರೆ ಅಂತ ಭಾವಿಸ್ತೇನೆ ಸರ್.
3: ಮಾನವ ಮೂಳೆ ಮಾಂಸವಾದ ಕರಿಕೆ ಅದೇನಾ?
9: ಅಲ್ಲ ಸರ್, ಇತ್ತೀಚೆಗೆ ಒಂದು ಇದೆ, ಉಸಿರಿರುವ ತನಕ ನಾನು ನನ್ನದು ಉಸಿರೇ ನಿಂತಾಗ ಏನಿದೆ ಅಂತ ಬರುತ್ತೆ ಸರ್. ಅಲ್ಲ ನಿಮ್ಗೆ
3: ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್.
1: ಸಂಡೇ ಸ್ಪಾಟ್ ಲೈಟಿಗೆ ಮತ್ತೆ ನೀವು ವಾಪಸ್ ಬಂದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರು ಮತ್ತೆ ಯಾರೋ ಒಂದು ಕಾಲ್ ಇರ್ತಾರೆ, ಅದಕ್ಕೆ ಬಿಡಲ್ಲ. ಹಲೋ ಹಲೋ,
9: ಸಂಡೇ ಸ್ಪಾಟ್ ಲೈಟಿಗೆ ಮತ್ತೆ ನೀವು ವಾಪಸ್ ಬಂದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರೋ ಒಂದು ಕಾಲ್
1: ಇರ್ತಾರೆ. ಹಲೋ ಹಲೋ ಹಲೋ ಹಲೋ
10: ಹಲೋ,
1: ಮಾತಾಡಿ, ನಿಮ್ದು ವಾಯ್ಸ್ ಕಮ್ಮಿ ಇದೆ ಇವ್ರೆ. ಇರಿ ಒಂಚೂರು ಇರಿ, ಬಂದ್ಬಿಡ್ತದ ಈಗ ಮತ್ತೆ ಹೋಗ್ಲಿ. ಬಂತು ನನಗೆ ಅದಕ್ಕೆ. ಹಲೋ
11: ಸರ್, ನಮಸ್ತೆ.
1: ನಮಸ್ಕಾರ ಮೇಡಮ್, ಹೇಳಿ ಮೇಡಮ್, ತಮ್ಮ ಪರಿಚಯ ಮಾಡಿಕೊಡಿ.
11: ಸರ್, ನಾವು ಅನುಶ್ರೀ ಅಂತ, ಶಿವಮೊಗ್ಗದಿಂದಾನೆ.
1: ಓಕೆ
11: ಸರ್, ನಿಮ್ಮ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್.
1: ಥ್ಯಾಂಕ್ ಯು ಮಾಮ್.
11: ಖುಷಿ ಆಯ್ತು, ನಿಮ್ಮ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಜೊತೆಗೆ ಪ್ರಹ್ಲಾದ್ ದೀಕ್ಷಿತ್ ಇದ್ದಾರೆ, ಮಾತಾಡಿ.
3: ಮೇಡಮ್ ನಮಸ್ತೆ.
11: ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಿಮ್ಮ ಹತ್ರ ಒಂದು ಟಿಪ್ಸ್ ಸರ್.
3: ಪ್ಲೀಸ್ ಮೇಡಮ್.
11: ಈಗ ನಮ್ಮಂತ ಮಿಡ್ಲ್ ಏಜ್ ನವರಿಗೆ ಒಳ್ಳೆ ಸಂಗೀತ ದೇವ್ರ ನಾಮನಾದ್ರೆ ಹೇಳ್ಬೇಕು ಅಂತ ಆಸೆ ಇರತ್ತೆ, ಆದ್ರೆ ನಮ್ಗದು ಅವಕಾಶ ಇರಲ್ಲ ಅನ್ನೋದಕ್ಕಿಂತ ನಮ್ಮಲ್ಲಿ ಏನ್ ಬೇಕು ಅಂತ ಅಂದ್ರೆ. ಸರ್, ಈಗ ವಾಯ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಇರಲ್ಲ ನಮ್ ವಾಯ್ಸ್ ಚೆನ್ನಾಗಿದ್ಯಾ ಏನು ಅಂತ. ಸರ್, ನೀವು ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಸರ್?
3: ಮೊದಲನೇದು ನಮಗೆ ಹಾಡಕ್ಕೆ ಆಸೆ ಇರಬೇಕು.
11: ಹೌದು, ಆಸೆ. ಓಕೆ ಓಕೆ,
3: ಫಸ್ಟ್ ಟಿಪ್ಸ್ ಅದೇ. ನಂತರ ಯಾರು ಕೇಳಿ ಬಿಡ್ಲಿ ನಾನು ಹಾಡ್ತೀನಿ ಅನ್ನೋ ಒಂದು ಮನೋಭಾವ ಬೆಳೆಸ್ಕೋಬೇಕು. ಅದು ಬೆಳೆಸ್ಕೊಂಡ ನಂತರ ನೀವು ಹಾಡೋ ಅಭ್ಯಾಸ ಮಾಡಬೇಕು.
11: ಓಕೆ,
3: ಅಭ್ಯಾಸ ಹೆಂಗಿರಬೇಕು ಅಂದರೆ ಒಂದು ಕಡೆ ಕೂತ್ಕೊಂಡು ಆ ಹಾಡು ಬರೋ ತನಕ ಬಿಡಬಾರ್ದು, ಮಧ್ಯೆ ಎದ್ದು ಹೋಗಬಾರ್ದು. ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಕ್ಲಾಸಿಗೆ ಬರ್ಬೇಕು.
11: ಸರ್, ನಾನು ನಿಮ್ಮ ಸ್ಟೂಡೆಂಟ್, ಬಟ್ ಏನ್ ಗೊತ್ತಾ ಸರ್, ನಿಮ್ಮಲ್ಲಿರೋ ಶ್ರದ್ಧೆ, ಆ ಸಂಗೀತದ ಬಗ್ಗೆ ಇರೋ ಸಮರ್ಪಣ ಭಾವ ಇದೆಯಲ್ಲ ಸರ್, ನಿಮ್ ಕ್ಲಾಸ್ ಬಿಟ್ಟು ಹೋಗ್ಬೇಕು ಅಂತ ನಮ್ಗೆ ಮನ್ಸೇ ಬರೋದಿಲ್ಲ. ಅನಿವಾರ್ಯ ಕಾರಣದಿಂದ ನಾನೇನಾದ್ರೂ ಮಿಸ್ ಮಾಡಿರ್ತೀನಿ, ಬಟ್ ನನ್ಗಿರೋ ವರ್ಕ್ ಪ್ರೆಷರ್ ಎಲ್ಲಾದ್ರಲ್ಲೂ ಕೂಡ ನಿಮ್ ಕ್ಲಾಸ್ ಒಂದ್ ಹಾಫ್ ಆನ್ ಅವರ್ ನಾನು ಅಟೆಂಡ್ ಮಾಡಿದೆ ಅಂದ್ರೆ ಫುಲ್ ಫ್ರೆಶ್ ಆಗ್ತೀನಿ ಸರ್.
3: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು.
11: ತುಂಬಾ ತುಂಬಾ ಚೆನ್ನಾಗಾಗಿದೆ ನನಗೆ. ಈಗ ಒಂದು ಲಾಸ್ಟ್ 6 ಮಂತ್ಸ್ ಇಂದ ನಾನು ನಿಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಾನು ರೆಫರ್ ಮಾಡ್ತೀನಿ, ಮಾಲ್ತಿಪಾಯ್ ಮೇಡಮ್ಗೂ ಹೇಳಿದ್ದೆ. ಅವರು ನಿಮ್ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತಾನೆ ಹೇಳ್ತಾ ಇದ್ರು. ಓಕೆ, ಬಟ್ ತುಂಬಾ ಖುಷಿ ಆಯ್ತು ಸರ್ ಇವತ್ತು ಪ್ರೋಗ್ರಾಮ್ ನೋಡಿ. ವಾಯ್ಸ್ ಅವ್ರಿಗೂ ತುಂಬಾ ಥ್ಯಾಂಕ್ ಯು. ಪ್ರಹ್ಲಾದ್ ಸರ್, ನಿಮ್ಗೂ ಕೂಡ ತುಂಬಾ ಥ್ಯಾಂಕ್ ಯು ಸರ್. ನೀವು ಇನ್ನೂ ಉತ್ತುಂಗ, ನಿಮ್ಮ ಏನ್ ಸರ್, ಇನ್ನೂ ಎತ್ತರ ಎತ್ತರಕ್ಕೆ ಬೆಳೀರಿ. ತುಂಬಾ ಸ್ಟೂಡೆಂಟ್ಸ್ ಗೆ ನೀವು ಸಂಗೀತ ಕಲಿಸಿಕೊಡಿ ಅಂತ ನಾನು
1: ಕೇಳ್ಕೊಂಡು. ಸೋ ಕೈಂಡ್ ಆಫ್ ಯು ಮೇಡಮ್. ನಾನು ಸಂಗೀತ ಕಲಿಬೇಕು ಅಂತ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿ ಜನ ಎಲ್ಲಿ ಓಡೋಗ್ತಾರೆ ಅಂತ
11: ಇದ್ರೆ ತುಂಬಾ ಚೆನ್ನಾಗಿದೆ ಸರ್ ನಿಮ್ ವಾಯ್ಸ್ ಕೇಳಿ ಸರ್. ನಮ್ ಗುರುಗಳೇ ನಿಮ್ ಎದುರುಗಡೆ ಇದ್ದಾರೆ, ಇನ್ ಯಾರು ಗೊತ್ತು ನಿಮ್ಗೆ ಹೇಳಿ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲ್.
11: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್.
1: ಅಡಿ ಸರ್, ಇಲ್ಲರಿ ಬಿಡಲ್ಲ ಯಾರು.
3: ಸಗಮ ಪಮಗ ಮಗ ಸ. ದೊಡ್ಡರಂಗೇಗೌಡರ ರಚನೆ ನೋಡಿ ಹೆಂಗಿದೆ ಅಂದರೆ, ದಿನ ದಿನವು ಪರಿಸರವು ಬದಲಾಯಿತೆಂದು ಕ್ಷಣ ಕ್ಷಣವು ಜನಮನವು ಒರಟಾಯಿತೆಂದು.

0: మనవి హూవల్లి హూవాగునే హణ్ణల్లి హణ్ణాగూ మనవి హణ్ణల్లి హణ్ణాగునే.
1: ಎಂತ ಸಾಹಿತ್ಯ ಚಿತ್ರೆ,
2: ಭಾವಗೀತೆಗಳಿಗೆ ಶಕ್ತಿ ಇದೆ.
1: ಶ್ರುತಿಗಳೇ ಕೇಳ್ತಾ ಇದ್ದೀರಲ್ವಾ, ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ಗಂಟೆ ಬಹುಶಃ ಭಾಳ ಬೇಗ ಓಡೋಗುತ್ತೆ. ಇವರು ಸುಮಾರು 500 ಸಾಂಗ್ನ ಕಂಪೋಸ್ ಮಾಡಿದ್ದಾರೆ. ಯಾರೊಬ್ರು ಕಾಲರ್ ಬಂದರು, ಕಾಲ್ ತಗೊಳ್ವಾ
2: ದಯವಿಟ್ಟು.
1: ನಮಸ್ಕಾರ, ಹಲೋ ಹಲೋ, ಮಾತಾಡಿ ಇವರೇ. ಹಲೋ, ಸುಮಾರು 300 ಜನ ವಿದ್ಯಾರ್ಥಿಗಳಿಗೆ ಏನು ಸಂಗೀತದ ಫೀಲ್ಡಲ್ಲಿ ತಯಾರು ಕೂಡ ಮಾಡಿದ್ದಾರೆ. ವಯಸ್ಸು ಕಮ್ಮಿ ಇದ್ರೂ ಧ್ಯಾನ ಜಾಸ್ತಿ ಇದೆ, ಹಾಡಿನ ಜಲ ಇದೆ ಅಲ್ಲ ಇವರಲ್ಲಿ, ಮನಸ್ಸಿದೆ ಅಲ್ಲ, ಅದು ಅದ್ಭುತ ಕಂಡ ಶ್ರೋತೃಗಳೇ. ನಿಜವಾಗ್ಲೂ ಪ್ರಹ್ಲಾದ್ ದೀಕ್ಷಿತ್ರೆ, ಇನ್ ಎ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ನೀವು ಎಷ್ಟು ಹಾಡ್ತಿರೋ ಏನೋ ಗೊತ್ತಿಲ್ಲ, ಆದರೆ ನಿಮ್ಮ ಧ್ವನಿ ಇದೆ ಅಲ್ಲ, ಎಂಥ ವ್ಯಕ್ತಿನೂ ಕೂಡ ತನ್ಮಯ ಮಾಡಿಬಿಡುತ್ತೆ ಕಣ್ರಿ. ಸತ್ಯವಾಗ್ಲೂ ನಿಮ್ಮ ಅಪ್ಪ ಅವರಿಗೆ ಮತ್ತೊಂದು ನಮಸ್ಕಾರಗಳು. ನಮ್ಮ ಸ್ಟುಡಿಯೋಗೆ, ನಮ್ಮ ರೇಡಿಯೋ ಎಫ್ ಎಮ್ಗೆ ಬಂದು ಇವತ್ತು ನಮ್ಮೆಲ್ಲ ಶ್ರೋತೃಗಳಿಗೆ, ನಿಮಗೆ ಗೊತ್ತಿರಲಿ, ಸುಮಾರು 260,000 ಜನ ನಮ್ಮ ಶ್ರೋತೃಗಳು ಆಲಿಸ್ತಾ ಇರ್ತಾರೆ. ದೇಶ ವಿದೇಶಗಳಲ್ಲೂ ಕೂಡ ಕನ್ನಡಿಗರೇ, ದೇಶ ವಿದೇಶದಲ್ಲಿರುವ ಕನ್ನಡಿಗರೇ, ನಿಮಗೂ ಕೂಡ ನನ್ನ ಅನಂತ ವಂದನೆಗಳು. ಇವತ್ತು ನಮ್ಮ ಸ್ಟುಡಿಯೋಗೊಬ್ಬ ನಮ್ಮ ಮಿತ್ರರು ಯುವಕರು ಕೂಡ ಸಂಗೀತವೇ ನನ್ನ ಬದುಕು ಅಂತ ಕೇಳ್ಕೊಂಡು ಬಂದಿರುವ ಪ್ರಹ್ಲಾದ್ ದೀಕ್ಷಿತ್ರಿಲ್ಲಿದ್ದಾರೆ. ದಯವಿಟ್ಟು ಒಂದು ಇನ್ನೊಂದು ಭಾವಗೀತೆನೋ ಒಂದು ಚಲನಚಿತ್ರ ಗೀತೆ ಹಾಡ್ಬಿಡಿ ಚಿತ್ರ ಪ್ಲೀಸ್.
2: ಎಸ್ ಸರ್, ಇದು ನನ್ನ ಫೇವರೇಟ್ ಸಾಂಗ್ ಕೂಡ.
1: ಪ್ಲೀಸ್, ನೀವು ಹಿಂದಿನೂ ಹಾಡ್ತೀರಾ?
2: ಎಸ್ ಸರ್.
1: ಹಾಗಾದ್ರೆ ಒಂದು ಹಿಂದಿ ಬರಲೇಬೇಕು.
2: ಖಂಡಿತ ಸರ್. ಆಕಾಶ ಕಾಣುವ

0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಗೊತ್ತಾ, ನೀವೆಲ್ಲ ಇರೋದ್ರಿಂದ ನಾನು ಈ ಸಂಡೇ ಸ್ಪಾಟ್ ಲೈಟಿಗೆ ಬರ್ತೀನಿ ಮೇಡಮ್. ಕೇಳೋರು ಬೇಕು, ನಿಮ್ಮ ಹಾರೈಕೆ ಬೇಕು ನನಗೆ ಕೂಡ, ಯಾಕಂದ್ರೆ ನೀವು ನಮ್ಮ ಮಾರ್ಗದರ್ಶಿಗಳಲ್ವಾ. ಹೇಳಿ ಪ್ರಹ್ಲಾದ್ ದೀಕ್ಷಿತ್ರ ಕೂತಿದ್ದಾರೆ ನನ್ನ ಪಕ್ಕದಲ್ಲಿ.
1: ಹಾ ಸರ್, ಹಾಡ್ತಿದ್ದಾರೆ ಅವರು, ನಾನು ಅವ್ರ ಸ್ಟೂಡೆಂಟ್.
0: ವೆರಿ ನೈಸ್.
2: ಹೇಳಿ ಮೇಡಮ್. ಹೇಳಿ ಮೇಡಮ್. ಹೇಳಿ.
1: ಹಾ, ನಾನು ವಿನಯೇಂದ್ರೇಶ್ ಸರ್.
2: ಮೇಡಮ್ ನಮಸ್ತೆ. ಹೇಳಿ.
1: ಖಂಡಿತ ಸರ್, ನಾವೆಲ್ಲ ಹಾಡು ನಿಮ್ಮ ಹತ್ರ ಕಲಿತಿರೋದು ತುಂಬಾ ಖುಷಿ ನಮ್ಗೆ.
2: ಥ್ಯಾಂಕ್ ಯು ಮೇಡಮ್.
1: ನಮಗೆ ಕನ್ನಡ ಭಾವಗೀತೆ ಭಕ್ತಿಗೀತೆ ಖಂಡಿತ ಬರ್ತಿದ್ದಿಲ್ಲ, ಒಂದು ಲೆವೆಲ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಲಿಸ್ತೀರಾ, ಅದು ತುಂಬಾ ಖುಷಿ ಸರ್.
2: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
0: ನಮ್ಮ ಎಲ್ಲಾ ಕಾರ್ಯಕ್ರಮ ಆಲಿಸ್ತಾ ಇರಿ ಮೇಡಮ್, ನಾನ್ ಮಾತ್ರ ಸಂಡೆ ಬೆಳಿಗ್ಗೆ 11 ಗಂಟೆಗೆ ತಮ್ಮ ಮುಂದೆ ಇರ್ತೀನಿ.
1: ಖಂಡಿತ ಸರ್, ಖಂಡಿತ ಸರ್. ನಾನು ತುಂಬಾ ಸಲ ನಿಮ್ಮನ್ನ ನೋಡಿದೀನಿ, ಮುಂದೆನೂ ಮಾತಾಡಿದೀನಿ.
0: ಅಯ್ಯೋ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಸರ್. ಥ್ಯಾಂಕ್
0: ಯು
2: ಸರ್.
0: ಓಕೆ ಸರ್. ಒಂದು ಹಾಡ್ತಾ ಇದ್ರಿ, ಯಾವುದೋ ಒಂದು ಹಾಡು ಮಧ್ಯದಲ್ಲಿ ನಿಲ್ಲಿಸಿದ್ರಿ.
2: ಹೇ ನವಿಲೆ ಅಂತ ಹೇಳ್ತಿದ್ದೆ.
0: ಪ್ಲೀಸ್ ಪ್ಲೀಸ್
2: ಕಂಟಿನ್ಯೂ ಮಾಡೋದೆ.
0: ಪ್ಲೀಸ್.

0: ನವಿಲೆ ಬಾರೆ ನವಿಲೆ ನವಿಲೆ.
1: ಕಾಲರ್ ಇದ್ದಾರೆ ಕೇಳಿಲ್ವಾ? ನಿಮ್ಮ ಹಾಡಿಗೆ ನಿಜವಾಗ್ಲೂ ಜನ ಹೆಂಗೆ ಕೇಳ್ತಾರೆ ನೋಡಿ. ನಮಸ್ಕಾರ.
2: ಹಲೋ, ನಮಸ್ಕಾರ ಸರ್.
1: ಮೇಡಮ್ ಹೇಳಿ. ಮೇಡಮ್ ತಮ್ಮ ಪರಿಚಯ?
2: ನಮಸ್ಕಾರ, ಶಿವಮೊಗ್ಗದಿಂದ ಶಾಂತಾ ದಾವಸ್ಕರ್ ಅಂತ.
1: ಶಾಂತಾ ಮೇಡಮ್, ನನ್ನ ಹೆಸರು.
2: ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಅದು ಮುಂಚೆ ಹೇಳಿದ್ರಲ್ಲ, ನಿಂತ ನೀರು ಕಲಕಬೇಡಿ ಕಲ್ಲುಗಳೇ, ಅದು ಪೂರ್ತಿ ಹಾಡು ಹೇಳ್ಬೇಕು ಹೇಳಿದ್ರೆ ಚೆನ್ನಾಗಿರುತ್ತೆ.
0: ಖಂಡಿತ ಮೇಡಮ್.
1: ಆಯ್ತು ಮೇಡಮ್, ಆಯ್ತು.
2: ಧನ್ಯವಾದಗಳು ಸರ್, ಚೆನ್ನಾಗಿದೆ. ಅವರಿಗೂ ನಮಸ್ಕಾರಗಳು.
1: ನನಗೇನು ಹೇಳಿಲ್ಲ, ಬರೀ ಪ್ರಹ್ಲಾದ್ ದೀಕ್ಷಿತ್ ಮಾತ್ರ ವಿಷಯ ಕನ್ವೆ ಮಾಡ್ತಾ ಇದ್ದೀರಿ ಮೇಡಮ್. ಒಂಥರ ಹೊಟ್ಟೆ ಉರಿತಾ ಇದೆ ನನಗೆ.
2: ಹಲೋ
1: ಮೇಡಮ್ ಹೇಳಿ. ಥ್ಯಾಂಕ್ ಯು ಮೇಡಮ್.
2: ಹಲೋ, ನಮಸ್ಕಾರ ಸರ್. ಆಮೇಲೆ ಇನ್ನೊಂದು, ಹೂವಿನ ತುಟಿಯಲ್ಲಿ ಮುಗುಳು ನಗೆ ಹೊನ್ನೆಯ ಒಂದು ಹಾಡು ಬರುತ್ತೆ ಸರ್, ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಹಾಡು ಬಂದ್ರೆ ಅದನ್ನ ಹೇಳಿ ಸರ್.
0: ಆಗ್ಲಿ ಮೇಡಮ್. ನೀವು ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅಂತ ನಂಗೆ ಕ್ಲಾಶ್ ಆಗಿದ್ದು ಮೇಡಮ್. ಅವರು ನನಗಾಗಿ ಒಂದು ಹಾಡು ಬರ್ಕೊಟ್ರು.
1: ಓಹೋ,
0: ಅದು ನೀವು ಕಂಪೋಸ್ ಮಾಡಿ? ಎಸ್, ಅದೊಂದು ಚೆಲುವರಾಯನ ಚೆಲುವ ಅಂತ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್.
1: ನಮಸ್ಕಾರ.
3: ನಮಸ್ಕಾರ, ನಾನು ಶಿವಮೊಗ್ಗದಿಂದ ವಿಜಯಲಕ್ಷ್ಮಿ ಅಂತ.
1: ಮೇಡಮ್ ನಮಸ್ಕಾರ. ಮೇಡಮ್ ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ. ಥ್ಯಾಂಕ್ ಯು ಮೇಡಮ್.
3: ಹೌದು, ಆಲಿಸ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಬರ್ತಾ ಇದೆ.
1: ವೆರಿ ನೈಸ್.
3: ಸರ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಾನು ಅವ್ರ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಅಂತ.
1: ವೆರಿ, ಬರೀ ಸರ್ ವಿಷಯ ಮಾತ್ರ ಮಾತಾಡ್ತಿದ್ದೀರಿ ವಿಜಯಲಕ್ಷ್ಮಿ ಮೇಡಮ್. ಏನ್ ಮೇಡಮ್ ನೀವು ನಂದು ಮಾತಾಡಿ?
3: ಖುಷಿಗೆ ಮಾತೇ ಬರ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ.
1: ಥ್ಯಾಂಕ್ ಯು ಮೇಡಮ್.
3: ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ, ಹಾಡು ತುಂಬಾ ಚೆನ್ನಾಗಿ ಹೇಳ್ತಾರೆ. ಮತ್ತೆ ಶ್ರುತಿ ಹೇಗೆ ಹಾಡೋದು ಅಂತ ಸ್ವಲ್ಪ ಕೇಳ್ಬೇಕು.
1: ಕೇಳಿ ಕೇಳಿ ಮಾತಾಡಿ, ಅವ್ರು ಇದಾರೆ ಲೈನ್. ಮೇಡಮ್
0: ನಮಸ್ತೆ. ನಮಸ್ತೆ.
3: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ.
0: ನಮಸ್ತೆ. ನಮಸ್ತೆ. ಶ್ರುತಿನಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಶ್ರುತಿನಲ್ಲಿ ಹೇಗೆ ಹಾಡೋದು ಕೇಳ್ತಿದ್ರಿ ಅಲ್ವಾ?
3: ಹೌದು ಹೌದು
0: ಮೇಡಮ್. ಫಸ್ಟ್ ನಾನು ಹೇಳೋದು, ಶ್ರುತಿ ಹಾಕೊಳ್ಳದೆ ಒಂದು ಸ್ವಲ್ಪ ಸಾಪಾಸೆ ಹಾಡಿ ಒಂದಿಷ್ಟು ದಿವಸ. ಆಮೇಲೆ ನೆಕ್ಸ್ಟ್ ಒಂದು 10 ದಿವಸ ಬರೀ ಶ್ರುತಿ ಕೇಳಿಸ್ಕೊಳ್ಳಿ, ಅದ್ರ ಜೊತೆ ಅಭ್ಯಾಸ ಏನು ಮಾಡಬೇಡಿ. ಅದರ ನಂತರ ಶ್ರುತಿ ಹಾಕೊಂಡು ಹಾಡೋ ಪ್ರಯತ್ನ ಮಾಡಿ. ನೀವು ಹಾಡ್ತಿರೋ ಒಂದೊಂದು ಸ ಅನ್ನೋದೇನು ಸ್ಟಾರ್ಟಿಂಗ್ ಮಾಡ್ತಿರಲ್ಲ, ಅದು ಶ್ರುತಿ ಹೊಂದುತ್ತಾ ಇದೆಯಾ ಗಮನಿಸ್ಬೇಕು ಫಸ್ಟ್. ಮ್ಯಾಚ್ ಆದರೆ ಮಾತ್ರ ಅದು ಶ್ರುತಿಬದ್ಧವಾಗಿದೆ ಅಂತ ಅರ್ಥ. ಅದು ತೇರಿಗೆ ಹೇಳಕ್ ಚಂದ, ಪ್ರಾಕ್ಟಿಕಲ್ ತುಂಬ ಕಷ್ಟ ಅದು. ಓಕೆ
3: ಮೇಡಮ್.
0: ಆಗ್ಲಿ ಮೇಡಮ್, ಖಂಡಿತ. ಯಾವ ಹಾಡು?
3: ಇದು ನೀನಿಲ್ಲದೆ ನನಗೇನಿದೆ.
1: ಮೇಡಮ್ ಅದು ನಂದು. ಮೇಡಮ್ ಅದು ನಂದು ಕೂಡ, ಅತ್ಯಂತ ಪ್ರೀತಿಯ ಹಾಡು ಕೂಡ. ಮೇಡಮ್ ನಾನು ಬಿಡಲ್ಲ, ನಿಮ್ ಮೇಲೆ ಒಂದು ಅಪವಾದ ಇದೆ ದೀಕ್ಷಿತ್. ಏನ್ ಗೊತ್ತಾ, ನೀವು ಫುಲ್ ಹಾಡು ಹಾಡ್ತಾ ಇಲ್ಲ, ಅವರು ನಮ್ಗೆ ಬಹಳ ನೋವಾಗ್ತಿದೆ ಅಂತ ಯಾರೋ ಮೆಸೇಜ್ ಕೂಡ ಮಾಡಿದ್ದಾರೆ ನನಗೆ. ನೀವು ಪೂರ್ತಿ ಹಾಡು ಹಾಡಿ ಮಾರ್ರಿ ಎಂತ ನೀವು ದೀಕ್ಷಿತ್. ಆಯ್ತು ಮೇಡಮ್.

0: ಯು. ನಮ್ಮೆಲ್ಲ ಕಾರ್ಯಕ್ರಮ ಆಲಿಸ್ತಾ ಇರಿ ಮೇಡಮ್, ರೇಡಿಯೋ ಶಿವಮೊಗ್ಗ FM 90.8 ನಿಮಗೋಸ್ಕರ, ಎಲ್ಲರಿಗೋಸ್ಕರ, ಎಲ್ಲ ಕೇಳಿದ್ರಿಗೋಸ್ಕರ. ನಿಮ್ಮ ಫೀಡ್ಬ್ಯಾಕ್ ಕೂಡ ಒಂದು ಲೈನ್ ಅಲ್ಲಿ ಕಳಿಸಿ ಮೇಡಮ್ ಪ್ಲೀಸ್, ವಾಟ್ಸ್ಆಪ್ ನಲ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
1: ಓಕೆ ಸರ್, ಥ್ಯಾಂಕ್ ಯು
2: ಸರ್. ನೀವೊಂದು ಹಿಂದಿ ಸಾಂಗ್ ಹೇಳಿದ್ರಿ,
0: ಪೂರ್ತಿ ಆಡ್ಬೇಕು ಮಾತ್ರ, ನೀವು ಅರ್ಧ ಹಾಡಂಗಿಲ್ಲ,
2: ಕಾಲ್ಸ್ ಬಂತಲ್ಲ ಅಂತ. ಸರಿ, ನಿಂದ ನಾಯೇ ಮುಜೇ

0: ಪೂರ್ತಿ ಸರ್ ನೀವು ಪೂರ್ತಿ ಆಡ್ದಾರೆ ನೋಡಿ, ನನಗೆ ಮೆಸೇಜ್ ಮಾಡಿ ಹೇಳ್ತಾ ಇದಾರೆ ನೀವು ಬಿಡ್ತಾ ಇಲ್ಲ ಅವರಿಗೆ ಪೂರ್ತಿ ಆಡಿಗೆ ಅಂತ ಹೇಳ್ತಾರೆ. ಆನೆಸ್ಟ್ಲಿ
1: ಯೆಸ್ ಸರ್,
0: ದಯವಿಟ್ಟು ನೀವು ಕಂಪ್ಲೀಟ್ ಮಾಡಿಬಿಡಿ ಅದು.

जाए ऐसे जैसे कोई ओ, ऐसे जैसे कोई दीवाना ऐसे जैसे कोई।

0: मेरे बीच में कैसा है ये बंधन जाना।
1: ನಮಸ್ಕಾರ, ಕಾಲ್ ಮಾಡಿದ್ರಿ, ತಮ್ಮ ಪರಿಚಯ ಮಾಡ್ಕೊಡ್ಬೋದಾ ಪ್ಲೀಸ್?
2: ಸರ್ ನಮಸ್ಕಾರ ಸರ್, ನನ್ನ ಹೆಸರು ರಾಜಲಕ್ಷ್ಮಿ ಅಂತ.
1: ಗುರುಗಳು
3: ನಮಸ್ತೆ ಮೇಡಮ್.
2: ಸರ್ ಪ್ರಹ್ಲಾದ್ ಸರ್ ನಮಸ್ತೆ.
3: ನಮಸ್ಕಾರ ಮೇಡಮ್, ನಮಸ್ಕಾರ.
2: ಹೇಗಿದ್ದೀರಾ ಸರ್?
3: ನಿಮ್ಮ ಆಶೀರ್ವಾದ ಮೇಡಮ್, ಆರಾಮಿದ್ದೀನಿ.
2: ಸರ್ ಆಶೀರ್ವಾದ, ದೇವ್ರ ಆಶೀರ್ವಾದ ಸರ್. ಅದು
3: ಗುರುಗಳದು ಹಿರಿಯರದು ಇರಬೇಕು ಆಶೀರ್ವಾದ.
2: ಓಕೆ ಸರ್, ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತಾ ಇದೆ. ಸರ್ ಪೈ ಸರ್, ನಾನು ಪ್ರಹ್ಲಾದ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಗೋಪಾಳದಲ್ಲಿ ಅವರು ಸುಮಾರು 4 ವರ್ಷಗಳ ಕಾಲ ಸುಗಮ ಸಂಗೀತದ ಕ್ಲಾಸ್ ಮಾಡಿದ್ದಾರೆ ಸರ್. ನನ್ನ ಮಕ್ಕಳು ಇಬ್ರು ಅವ್ರ ಸ್ಟೂಡೆಂಟ್ಸ್, ಸಾಕೇತ ಶಾಸ್ತ್ರಿ, ಸಂಗೀತ ಶಾಸ್ತ್ರಿ.
1: ನಮ್ಮ ಶಾಸ್ತ್ರಿಗಳಿದ್ದಾರಾ ಮೇಡಮ್ ಊರಲ್ಲಿ?
2: ಸಾಕೇತ ಶಾಸ್ತ್ರಿಗಳು ಹೊರಗಡೆಗೆ ಹೋಗಿದ್ದಾರೆ ಸರ್, ಅಲ್ಲಿಂದನೇ ಕೇಳ್ತಾ ಇದ್ದಾರೆ ಮೋಸ್ಟ್ಲಿ ಅವರು.
1: ಶಾಸ್ತ್ರಿಗಳೇ, ಸಂಗೀತ ಕೇಳ್ತಾ ಇದ್ರೆ ಒಂದ್ ಕಾಲ್ ಮಾಡಿ, ಪ್ರಹ್ಲಾದ್ ದೀಕ್ಷಿತ್ ಇದ್ದಾರೆ.
2: ಆಯ್ತು ಸರ್, ಖುಷಿ ಆಯ್ತು ತುಂಬಾ. ನಂಗೆ ಆಕ್ಚುಲಿ ಲೈನ್ ಸಿಕ್ಕತ್ತೋ ಇಲ್ಲೋ ಅನ್ಕೊಂಡಿದ್ದೆ, ಯಾಕೆಂದ್ರೆ ಎಲ್ಲರೂ ಕಾಲ್ ಮಾಡ್ತಾನೆ ಇದ್ದಾರೆ ಮೇಲಿಂದ ಮೇಲೆ, ಸಿಗತ್ತೋ ಇಲ್ಲೋ ಅನ್ಕೊಂಡೆ. ನನ್ನ ಬಹುಶಃ ನನ್ನ ಸುದೈವ ಅನ್ಸುತ್ತೆ, ನನ್ನ ಅದೃಷ್ಟ ಅನ್ಸುತ್ತೆ ಪ್ರಹ್ಲಾದ್ ಸರ್ ಹತ್ರ ಮತ್ತೆ ನಿಮ್ಮ ಹತ್ರ ಮಾತಾಡೋ ಒಂದು ಸದಾವಕಾಶ ಸಿಕ್ತು ಸರ್, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಓಕೆ ಸರ್, ಪ್ರಹ್ಲಾದ್ ಸರ್
3: ಮೇಡಮ್ ಪ್ಲೀಸ್.
2: ಟೊಂಕದ ಮ್ಯಾಲೆ ಕೈ ಐತನ, ಆ ಹಾಡಿನ ಪಲ್ಲವಿ ಒಂದು ಚರಣ ಹಾಡ್ಬೋದಾ ಸರ್?
3: ಆಗ್ಲಿ ಮೇಡಮ್, ಖಂಡಿತ ಖಂಡಿತ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್
1: ಮೇಡಮ್, ಥ್ಯಾಂಕ್ ಯು ಕಾಲ್ ಮಾಡಿದಿರಿ.
2: ಥ್ಯಾಂಕ್ ಯು ಸರ್, ಪೈ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಬೈ ಬೈ.
3: ಮೋಸ್ಟ್ ಪ್ರಾಬಬ್ಲಿ ನನ್ನ ಫೇವರೇಟ್ ರಾಗ ಜೋಗ್ ರಾಗ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ಹೂವಲ್ಲಿ ಹೂವಾಗು ಅಂತ ಹಾಡಿದೆ, ಅದು ಜೋಗ ರಾಗನೇ. ಚಲುವ ರಾಯನ ಚಲುವ ತಗೋಬೇಕು ಅನ್ಕೊಂತಿದ್ದೆ, ಅದು ಜೋಗ ರಾಗನೇ. ಮೇಡಮ್ ಕೇಳಿರೋದು ಜೋಗ ರಾಗನೇ.
1: ಅಲ್ಲ, ಅದು ಯಾವುದೋ ಪರಿಸರದೊಂದು ಹಾಡು,
3: ಅದೇ ಹೂವಲ್ಲಿ ಹೂವಾಗು ತಗೊಂಡು. ದಿನ ದಿನವೂ ಪರಿಸರವು ಬದಲಾಗ್ತಾ ಇದೆ ಅಂತ ಹೇಳಿದ್ನಲ್ಲ,
1: ಪೂರ್ತಿ ಆಡ್ಲಿಲ್ಲ ಅದು.
3: ಅಲ್ಲ ಕರೆ
1: ಚರಣ ಮಾತ್ರ ಆಡಿದ್ರಿ, ಬ್ಲೇಮ್ ನನಗೆ ಮಾಡ್ತೀಯಾರ, ಏನ್ ಹೇಳ್ತೀಯಾರ ನೀವು ಅವ್ರಿಗೆ ಹಾಡಕ್ ಬಿಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಹ್ಲಾದ್ ಸತ್ಯವಾಗ್ಲು ಒಂದು ಮೆಸೇಜ್ ನನ್ನ ಮೊಬೈಲ್ಗೆ ಬಂದಿದೆ, ಅವ್ರಿಗೆ ಆಡಕ್ ಬಿಡಿ ಅಂತ ನೋಡ್ರಿ. ಕಾಲರ್ ಇದ್ದಾರೆ ಮೇಡಮ್. ನಮಸ್ಕಾರ
4: ಸರ್. ನಮಸ್ತೆ, ನಾನು ತ್ರಿವೇಣಿ ಅಂತ, ಒಡ್ಡಿಂಕೊಪ್ಪ ಟೀಚರು, ಹಾಗೂ ನಮ್ಮ ಪ್ರಹ್ಲಾದ್ ಸರ್ ಅವರ ಅಭಿಮಾನಿ, ಕಟ್ಟ ಅಭಿಮಾನಿ. ಸರ್ ತುಂಬಾ ಖುಷಿ ಆಯ್ತು, ಪ್ರೋಗ್ರಾಮ್ ಕೇಳ್ತಾ ಕೇಳ್ತಾ ಇದ್ದೀನಿ. ಅವ್ರದ್ದು ಒಂದು ಕಾರ್ಯಕ್ರಮನು ನಾನು ಮಿಸ್ ಮಾಡೋದಿಲ್ಲ, ಹಾಗೂ ಅವರ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಹಾಗೆ ಸರ್ ಜೆಸಿ ಸರ್, ನಿಮ್ಮಲ್ಲೂ ಕೂಡ ತುಂಬಾ ತುಂಬಾ ತುಂಬಾ ಪ್ರತಿಭೆ ಉಳ್ಳ ಒಬ್ರು ವ್ಯಕ್ತಿ ಸರ್. ನಿಮ್ಮ ಪ್ರೋಗ್ರಾಮ್ಗಳನ್ನ ನಾನು ತುಂಬಾ ಅಟೆಂಡ್ ಮಾಡಿದ್ದೀನಿ.
1: ಥ್ಯಾಂಕ್ ಯು ಮೇಡಮ್.
4: ಹಾಗೂ ನಿಮ್ಮ ವಾರ್ಷಿಕೋತ್ಸವ ಇತ್ತಲ್ಲ ಸರ್, ವಾರ್ಷಿಕೋತ್ಸವ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ.
1: ಸೋ ನೈಸ್,
4: ನಿಮ್ಮ ಪರಿಚಯ ಇದೆ, ಮಾತಾಡಿದ್ದೀನಿ.
1: ಥ್ಯಾಂಕ್ ಯು ಮೇಡಮ್,
4: ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಕಾರ್ಯಕ್ರಮ.
1: ಥ್ಯಾಂಕ್ ಯು.
4: ಪ್ರಹ್ಲಾದ್ ದೀಕ್ಷಿತ್ ಅವರು ಈಗ ಹಾಡನ್ನ ಕೇಳ್ತಾ ಕೇಳ್ತಾ ನನಗನ್ಸಿದ್ದು ಅಂದ್ರೆ, ಜೂನಿಯರ್ ಎಸ್ ಪಿ ಹಾಡನ್ನ ಕೇಳೋ ಹಾಗೆ ಅನ್ನೋ ಮೈಮರೆತ ಹಾಡನ್ನ ಕೇಳ್ತೀನಿ ಕಣ್ಮುಚ್ಕೊಂಡು.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಸಂಗೀತಕ್ಕೆ ಏನ್ ಗೊತ್ತಮ್ಮ, ಒಂದು ಒಳ್ಳೆ ಮನಸ್ಸಿದೆ ಅಲ್ಲ, ಅದು ಹಾಡಿದಾಗ ಈವನ್ ನವಿಲ್ ಕೂಡ ಕುಣಿತದಂತೆ. ಹಾಗೆ ಅಪ್ಪಟವಾಗಿ ಹೃದಯದಿಂದ ಹಾಡೋರು ಹಾಡ್ ಕೇಳ್ತಾ ಇದ್ರೆ ಅಷ್ಟೇ ಮನಸ್ಸು ಖುಷಿ ಆಗುತ್ತಲ್ವಾ ತ್ರಿವೇಣಿ ಮೇಡಮ್?
4: ಹೌದು ಸರ್, ನಿಜವಾಗ್ಲೂ ನಾನು ನಮ್ಮ ಸ್ಕೂಲಲ್ಲಿ ಸಹ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಕಲೀರಿ ಸಂಗೀತವನ್ನ ಸರಸ್ಸು ಸೇರಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಇಬ್ರು ದಿಗ್ಗಜಗಳು ಕೂತಿದ್ದೀರಾ, ಇಬ್ರು ವಾಯ್ಸ್ ಕೇಳ್ತಕ್ಕಿಂತ ನಮ್ಗೂ ಒಂಥರ ತುಂಬಾ ಅಭಿಮಾನ, ಮೈ ತುಂಬಷ್ಟು ಅನ್ನುವಷ್ಟು ನಾವು ಮನಃಪೂರ್ತಿಯಾಗಿ ಕೇಳ್ತಾ ಇದೀವಿ ಸರ್. ತುಂಬಾ ಚೆನ್ನಾಗ್ ಬರ್ತಾ ಇದೆ ಕಾರ್ಯಕ್ರಮ, ಹೀಗೆ ಬರ್ಲಿ
1: ಸರ್.
4: ಎಲ್ಲ ಕಾರ್ಯಕ್ರಮಗಳು ಒಳ್ಳೇದಾಗ್ಲಿ, ಚೆನ್ನಾಗ್ ಬರ್ಲಿ, ನಾವು ಎಲ್ಲದ್ರಲ್ಲೂ ಹಾಜರಿರ್ತೀವಿ, ಕೇಳ್ತೀವಿ ಮನಸ್ತುಂಬಿ ಅಂತ ಹೇಳ್ತಾ ತುಂಬಾ ಖುಷಿ ಆಗ್ತದೆ ಸರ್.

0: ಸಡನ್ನಾಗಿ ಹಾಡು ಕೇಳಿದ್ರೆ ಸಾಹಿತ್ಯ ಹೊರಡಲ್ಲ, ತಪ್ಪಿದ್ದ ಕ್ಷಮೆ ಇರಲಿ ಎಲ್ರಿಗೂ.
1: ಶ್ರೋತೃಗಳೇ, ಅವರು ಹಾಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ವೆರಿ ಆನೆಸ್ಟ್ಲಿ ಆ್ಯಂಡ್ ಸೀರಿಯಸ್ಲಿ ಭಾಳ ಖುಷಿ ಆಗುತ್ತೆ ರೀ. ಸಂಗೀತವೇ ಅದೇ ಅಲ್ವಾ, ಸಂಗೀತ ಅಂತ ಒಂದು ಮಾಧ್ಯಮ ಇದೆಯಲ್ಲ, ಅದು ಎಲ್ಲರೂ ಹಾಡೋಕ್ಕಾಗಲಿ. ಈಗ ನಾನು ಹಾಡಿದ್ರೆ ನೀವೆಲ್ಲ ರೇಡಿಯೋ ಎಲ್ಲ ಆಫ್ ಮಾಡಿ ಕೂತ್ಕೊಂಡ್ಬಿಡ್ತೀರಿ. ಇವರ ಹೆಗ್ಗಳಿಕೆ ಏನು ಗೊತ್ತಾ, ಸುಮಾರು ಒಂದು 500 ಮ್ಯೂಸಿಕಲ್ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ, ಸ್ವತಃ ಹಾಡಿದ್ದಾರೆ, ಹಾಡುಗಳನ್ನು ಕಂಪೋಸ್ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗದ ಏರ್ಪೋರ್ಟ್ ಇನಾಗ್ರೇಷನ್ನಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದಾಗ ಗ್ರೂಪ್ ಸಾಂಗಲ್ಲಿ ಕೂಡ ಹಾಡಿದ ಹೆಗ್ಗಳಿಕೆ ಈ ಯುವಕರದ್ದು. ಶಾರ್ಟ್ ಫಿಲಮಲ್ಲಿ ಮಾಡಿದ್ದಾರೆ. ಇವರ ಹಾಡನ್ನು ಬಹುಶಃ ನಮ್ಮ ಕರ್ನಾಟಕ ಶಿವಮೊಗ್ಗ ಕಂಡ ಅತ್ಯಂತ ಯಶಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಲಿರಿಕ್ಸ್ ಬರುವ ಹಂಸಲೇಖ ಅವರು ಕೂಡ ತಾರೀಫ್ ಮಾಡಿದ್ದಾರೆ. 150 ಜನ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ಕೂಡ ಫ್ಲೋಟ್ ಮಾಡಿಕೊಟ್ಟಿದ್ದಾರೆ. ಇವರು ಲೈಟ್ ಮ್ಯೂಸಿಕ್ ಕ್ಲಾಸಸ್ಸನ್ನು ಅಮೇರಿಕಾದಲ್ಲಿ 2 ಬ್ಯಾಚ್ನಲ್ಲಿ ನಡೆಸ್ತಿರುವ ಹೆಗ್ಗಳಿಕೆ ಇವ್ರದ್ದು. ನಿಜವಾಗಿ ನಮ್ಮೂರಿಗೆ ಇಂಥ ಅಪರೂಪದ ಅಪರಂಜಿಗಳಿದ್ದಾರೆ ಅನ್ನೋದು ನಾನು ಮೇಡಮ್ ಮಾಲ್ದೀಪಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ನಾನು ಪ್ರಹ್ಲಾದ್ ದೀಕ್ಷಿತ್ರ 2-3 ಕಾರ್ಯಕ್ರಮ ನೋಡಿದ್ದೀನಿ, ಅದ್ಭುತವಾಗಿ ಹಾಡ್ತಾರೆ. ನಮ್ಮೂರಿನ ನಿಜವಾಗ್ಲೂ ನಮ್ಮೂರಿಗೆ ಒಂದು ಎಂಥ ರೀ ಮಲೆನಾಡು, ಇಂತಿಂಥ ಕಲಾವಿದರು ಇದ್ದಾರೆ, ಹೆಮ್ಮೆ ಪಡಬೇಕು ನಾವು. ಈಗ ತಾವು ಸ್ವಾಮಿ ಒಂದು ಅದ್ಭುತವಾದ ಓಕೆ ಏನದು ನಗುವ
0: ನಯನ
1: ನೀವು ಪೂರ್ತಿ ಆಡಬೇಕು, ನಾನು ಯಾರ್ದೇ ಕಾಲ್ ತಗೊಳ್ಳಲ್ಲ.
0: ಓಕೆ ಸರ್,
1: ದಯವಿಟ್ಟು ಪೂರ್ತಿ ಆಡಿ.

ನಾನಿಂದು ನಗಿಸುವೆ ನಿನ್ನನು, ಇರುಳಲ್ಲಿ ಕಾಣುವ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯ

ಜೊತೆಗೆ ಹರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆ ಕೇ.

ನಾ ಕಂಡೆ ನನ್ನದೆ ಹೊಸ ಲೋಕವ, ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಹಸಿ ಕಾದೆ ನಡನಿ ಕನಸ.

0: ಆಹಾ, ನಿಜವಾಗ್ಲು ಅದ್ಭುತವಾಗಿ ಆಡಿದಿರಿ ಪ್ರಹ್ಲಾದ್. ರಿಯಲಿ ಹೇಳ್ತೀನಿ, ನಾನು ಮುಖಸ್ಥಿತಿ ಮಾಡುವ ವ್ಯಕ್ತಿ ಅಲ್ಲ, ನಾನು ನೇರ ವ್ಯಕ್ತಿ. ಅದ್ಭುತ ರೀ ನಿಜವಾಗ್ಲು. ಅದಕ್ಕೆ ಹಾಡ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಸಾಧನೆ ಮಾಡಿರಬೇಕು ನೀವು, ಬಹಳ ಶ್ರಮ ಪಟ್ಟಿದ್ದೀರಿ. ಈ ಆ ಧ್ವನಿ, ಆ ಮಾಧುರ್ಯ ತುಂಬಿ ಹಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಹಾಗೆ ನೀವು ಪ್ರೇಮದ ಚೈತ್ಯಾಂದ್ರಲ್ಲಿ ಒಂದು ಹಾಡು ಹಾಡ್ಬೋದಾ? ಅದೊಂದಿದೆ ಅಲ್ಲ ಸಾಹಿತ್ಯದ ಮಧುರ ಗೀತೆ, ಪರಿಸರಕ್ಕೆ ಸಂಬಂಧಪಟ್ಟಿದ್ದಾಗಲೇ ಯಾರೋ ಒಬ್ರು
1: ಕೇಳಿದ್ರೆ
0: ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಒಂದು ಹಾಡು.
1: ಇನ್ನೊಂದು ಭಾವಗೀತೆ ಹೋಗೋಣ
0: ಪ್ಲೀಸ್.
1: ಎಂ ಎನ್ ವ್ಯಾಸರವರು ಬರೆದಿರೋದು ಮೀನಿಂಗ್
0: ಅಲ್ಲ, ಇದು ಹೇಳಿದ್ರಲ್ಲ ಸರ್, ಅದು ಯಾವುದು ಆವಾಗ ನಿಲ್ಲಿಸಿದ್ರಲ್ಲ ನೀವು,
1: ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರದ್ದು ಚಲುವರ ಏನನ
0: ಅಲ್ಲಲ್ಲ, ನೀನಿಲ್ಲದೆ ಅದಲ್ಲ, ಇನ್ನೊಂದು ಯಾವುದು ಮಧ್ಯದಲ್ಲೇ ತಾವು ಒಂದು ನಿಲ್ಲಿಸಿದ್ರಲ್ಲ ಬಹಳ ಅದ್ಭುತವಾಗಿ ತಿಳಿದ, ಅದು ನನಗೂ ಇಷ್ಟವಾದ ಹಾಡು ಅಂತ ಹೇಳಿದ್ರು.
1: ನೀವು ಹೇಳಿದ ಕಾಣದ ಕಡಲಿಗೆನ
0: ಅಲ್ಲ,
1: ಹೂವಲ್ಲಿ ಹೂವಾಗು
0: ನೋ ಇರ್ಲಿ, ಈ ಟೈಮ್ ಓಡೋಗ್ಬಿಡುತ್ತೆ ನನಗೆ, ನೀವು ಟೇಕ್ ಅಪ್ ಮಾಡಿ ಪ್ಲೀಸ್.
1: ನಗು ನಗುತ ನಲಿ ಬಾಳಿನಲಿ ನೋವು ನಲಿವು ಸಮವೆಂದು ತಿಳಿ, ನಗು ನಗುತ ನಲಿ ಬಾಳಿನಲಿ ನೋವು ನಲಿವು ಸಮವೆಂದು ತಿಳಿ, ಬೆಟ್ಟದಷ್ಟು ಕಷ್ಟ ಬರಲಿ ಗುಡ್ಡದಷ್ಟು ನಷ್ಟವಿರಲಿ, ಇಷ್ಟಪಟ್ಟ ಬಾಳು ಇದುವೆ ನಕ್ಕರಷ್ಟೇ ಮುಂದೆ ನಡೆವೆ, ನಕ್ಕರಷ್ಟೇ ಮುಂದೆ ನಡೆವೇ. ನಗು ನಗುತ ನಲಿ ಬಾಳಿನಲಿ ನೋವು ನಲಿವು ಸಮವೆಂದು ತಿಳಿ, ನಗು ನಗುತ ನಲಿ ಬಾಳಿನಲಿ ನೋವು ನಲಿವು ಸಮವೆಂದು ತಿಳಿ. ಏನು ಮೀನಿಂಗ್ ಇದೆ ನೋಡಿ ಸರ್, ನಗ್ತಾ ನಗ್ತಾ ಇರಬೇಕು, ಒದಾಡಬಾರ್ದು ಅನ್ನೋದು.
0: ಎಸ್ ಎಸ್,
1: ಅಂದ್ರೆ ಇಂತ ಸಾಹಿತ್ಯ ಇವತ್ತೆಲ್ಲೂ ಸಿಕ್ತಿಲ್ವಲ್ಲ ಅನ್ನೋದು.
0: ಬರೇ ಡಮ್ ಡಮ್ ಡಮ್ ಅಂತ ಒಂದು
1: ಅಷ್ಟೇ ಸರ್, ಅಷ್ಟೇ. ಹೊಡಿ ಹೊಡಿ ಹೊಡಿ ಮಗ ಬಡಿ, ಇದಿಷ್ಟು ಏನಿದೆಯಲ್ಲ
0: ಸಾಹಿತ್ಯಕಾರರು ಎಲ್ಲೂ ಹೋಗ್ಬಿಟ್ರು
1: ನಿಜವಾಗ್ಲು ಸರ್.
0: ಯಾಕೆ ಅದು ಕಾಣಲ್ಲ ಅಂತವ್ರು, ಯಾಕೆ ಮುಂದೆ ಬರ್ತಿಲ್ಲ
1: ಅಲ್ಲ ಸರ್,
0: ಅಥವಾ ಈ ಟ್ರೆಂಡೇ ಇಲ್ವಾ ಜನ ಈಗ ಟ್ರೆಂಡ್ ಕೇಳಲ್ಲ?
1: ಟ್ರೆಂಡ್ ಇಲ್ಲ, ಭಾವಗೀತೆ ಕೇಳಲ್ಲ ಅನ್ನೋದು ಕಷ್ಟ, ಕಡಿಮೆ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈ ಭಾವಗೀತೆಗಳಿಗೆ ಪ್ರೋತ್ಸಾಹ ಸಿಗ್ತಿಲ್ಲ,
0: ಏಜ್ ಗ್ರೂಪ್ ಹೋಗುತ್ತೆ ಏನಾದ್ರೂ. ಭಾವಗೀತೆ ಕೇಳೋರ್ದು ಒಂದು ವಯಸ್ಸಾಗಬೇಕು ಅಂತ ಏನಾದ್ರು ಇದೆಯಾ?
1: ಏನೋ ಮೋಸ್ಟ್ ಪ್ರಾಬಬ್ಲಿ ಏಜ್ ಆದ್ಮೇಲೆ ಇದು ಹಂಗೇನಾ ಅಂತ ಹೇಳ್ಸತ್ತೆ
0: ಅಲ್ವಾ. ವಯಸ್ಸಾದಂಗೆ ಭಾವಗೀತೆಗೆ ಶಿಫ್ಟ್ ಆಗ್ತಾರೋ ಏನೋ ಜನಗಳು. ಈಗಿನ ಯುವಕರಿಗೆ ಒಂದು ಯಾವ್ದಾದ್ರು ಒಂದು ಹಾಡು ಅದಕ್ಕೆ ಬಹಳ ಇಷ್ಟಪಡ್ತಾರೆ, ಯಾವ್ದಾರು ಒಂದು ಲವ್ ಸಾಂಗ್
1: ಅವರಿಗೋಸ್ಕರ. ಹೇ ನವೀನ ಹೇಳ್ಬಿಟ್ಟೆ ನನ್ನದು, ಯಾಕೆಂದ್ರೆ ಯೂತ್ ಸಾಂಗೇ ಅದು. ಆದರೆ ನೀವು ಎಲ್ಲೇ ಗಮನಿಸಿ ಸರ್, ಹೆಚ್ಚು ಕಾರ್ಯಕ್ರಮಗಳಿಗೆ ಹೋದಾಗ ಈ ತರ ಹಾಡುಗಳೇ ಅಪೇಕ್ಷೆ ಪಡ್ತಾರೆ. ಇವತ್ತೆಂತ ಹಾಡುಗಳೇ ಬರಲಿ, ನೀವು ಎಲ್ಲೇ ಹೆಚ್ಚು ಕಾರ್ಯಕ್ರಮಗಳು ಹೋದಾಗ ಹಳೆ ಹಾಡುಗಳೇ ಕೇಳ್ತಾರೆ, ಹೊಸ ಹಾಡುಗಳು ಹೇಳಿ ಅಂತ ಎಲ್ಲೂ ಕೇಳಲ್ಲ ಅದು.
0: ಹಾಗೆ
1: ಎಷ್ಟೇ ಕಾರ್ಯಕ್ರಮಕ್ಕೆ ಹೋದ್ರು ಓಲ್ಡ್ ಸಾಂಗ್, ಮತ್ತೆ ಓಲ್ಡ್ ಸಾಂಗ್ ನಾವು ಮಾಡಿದಷ್ಟು ಜನ ಜಾಸ್ತಿ
0: ಇರ್ತದೆ.
1: ಅಂದ್ರೆ ಆಗ ಬರ್ತಿರ್ತಕ್ಕಂತಹ ಮೆಲೋಡಿ ಇರಬಹುದು, ಸಾಹಿತ್ಯ ಇರ್ಬೋದು, ಆಲ್ಸೋರ್ ಇರಬಹುದು.
0: ಕಿಶೋರ್ ಕುಮಾರ್ ಹಾಡಿನ ಹಾಡಿದೀರಾ?
1: ಅಯ್ಯೋ
0: ದಯವಿಟ್ಟು ಕಿಶೋರ್ ಕುಮಾರ್ ಒಂದು ಕಿಶೋರ್ ಕುಮಾರ್ದು ಬೀಳ್ಲಿ ನಿಮ್ಮಿಂದ
1: ಸರ್. ನೀಲೆ ನೀಲೆ ಅಂಬಲ್ ಚಾಂದ ಜಬ ಆಯೇ ಪ್ಯಾರ ಬರಸಾಯೇ ಹಮಕೋ ತರಸಾಯೇ, ಐಸಾ ಕೋಯಿ ಸಾಥಿ ಹೋ ಐಸಾ

ಥ್ಯಾಂಕ್ ಯು ಪ್ರಹ್ಲಾದ್, ಚಿತ್ರ ಇಸ್ ವೆರಿ ನೈಸ್. ಇನ್ನೊಂದು ಕನ್ನಡದ ಯಾವುದಾದ್ರೂ ಒಂದು ಡಾಕ್ಟರ್ ರಾಜ್ಕುಮಾರ್ದು ಒಂದು ಹಾಡು ಬಿದ್ದುಬಿಟ್ಟಿದ್ರೆ ಬಹುಶಃ ಇವತ್ತು ಬಹಳ ನಿಜವಾಗ್ಲೂ ಪ್ಯಾಕ್ ಆಗ್ಬಿಡೋದು, ರಾಜಣ್ಣವರ ನೆನಪು ಕೂಡ ಮಾಡ್ದಂಗೆ ಆಗುತ್ತೆ. ಪ್ಲೀಸ್, ಎಸ್ ಪಿ ಅವ್ರು ಹಾಡಿದ್ರಿ ನೀವು, ಅಶ್ವಥ್ ಅವ್ರನ್ನ ಹಾಗೆ ಡಾಕ್ಟರ್ ರಾಜಣ್ಣ ಅವ್ರದ್ದು ಒಂದು ಹಾಡು ಬಂದ್ಬಿಟ್ರೆ ಬಹುಶಃ ನಮ್ಮೆಲ್ಲ ಕೇಳುಗರು ಬಹಳ ಖುಷಿ ಪಡ್ತಾರೆ ಇವತ್ತು ಭಾನುವಾರ.

0: I love you, I love you.
1: ವೆರಿ ನೈಸ್, ವೆರಿ ನೈಸ್. ಶ್ರೋತೃಗಳೇ ಆಲಿಸ್ತಾ ಇದ್ದೀರಾ, ಸುಮ್ಮನೆ ಹಂಗೆ ಕೂಲ್ ಆಗಬಾರ್ದು. ನೀವು ಕಾಲ್ ಮಾಡಬೇಕು, ಕಲಾವಿದರಿಗೆ ಬೇಕಾಗಿರೋದು ನಿಮ್ಮ ರಿಪ್ಲೈ ಕೂಡ. ಹಾಗೆ ನಮ್ಮ ಕಾರ್ಯಕ್ರಮ ಹೇಗೆ ಮೂಡ್ ಬರ್ತಾ ಇದೆ ಅಂಥೇಳಿ ನೀವು ಕೂಡ ವಾಟ್ಸಪ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಯಾಕೆ ಅಂದರೆ ಕಾರ್ಯಕ್ರಮ ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗೋದೇ ನಿಮ್ಮ ಫೀಡ್ಬ್ಯಾಕಿಂದ, ನಿಮ್ಮ ಕಾಲಿಂದ. ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ದಯವಿಟ್ಟು ಕಾಲ್ ಮಾಡಿ, ಇನ್ನೊಂದು ಎರಡು ಹಾಡು ಹಾಡ್ಬೋದು ಕಾಣುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಈಗ ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆ ಭಾವಗೀತೆಗೆ ಹೋಗ್ಬಿಡಿ.
0: ಇದು ಫೇವ್ರೇಟ್ ಸಾಂಗ್ ಅಲ್ಲಿ ಲಕ್ಷ್ಮೀನಾರಾಯಣ ಭಟ್ರು ಬರೆದಿರ್ತಕ್ಕಂಥ ಹಾಡಲ್ಲಿ ಇದು ನನ್ನ ಒಂದು ಫೇವ್ರೇಟ್ ಸಾಂಗ್.
1: ಪ್ಲೀಸ್. ಓ ಸರ್, ಒಬ್ರು ಕಾಲರ್ ಇದ್ದಾರೆ.
0: ಪ್ಲೀಸ್.
1: ನಮಸ್ಕಾರ. ಹಲೋ, ಕೇಳ್ತಾ ಇಲ್ಲಮ್ಮ. ಹಲೋ,
2: ನಿಂತ ನೀರು ಪೂರ್ತಿ ಹಾಡನ್ನು ಹೇಳಿ ಸರ್. ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಧನ್ಯವಾದಗಳು.

0: ካለር ይደረላ
1: እሺ
0: ሄሎ
2: ನಮಸ್ಕಾರ
3: ಹಲೋ ನಮಸ್ತೆ ಸರ್
2: ಮೇಡಮ್ ನಮಸ್ಕಾರ ಮೇಡಮ್ ಹೇಳಿ ಮೇಡಮ್
3: ಜನಾರ್ದನ್ ಸರ್ ನೀವು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತೀರಾ ಇನ್ನು ಅಂದ್ರೆ ಒಂದು ಕಾರ್ಯಕ್ರಮ ಚೆನ್ನಾಗಿ ನೆನ್ಸ್ಕೊಡ್ತೀರಾ ಗುಡ್ ಟೈಮಿಂಗ್ ಅಂತ ಹೇಳ್ತಾರಲ್ಲ ಆ ತರ
2: ತುಂಬಾ
3: ಚೆನ್ನಾಗಿ ಮಾತಾಡ್ತೀರಾ ಮತ್ತೆ ನಾನು ಪ್ರಹ್ಲಾದ್ ಸರ್ ಅವರ ಸ್ಟೂಡೆಂಟ್ ಅಭಿಜ್ಞಾಂತ ಶಿವಮೊಗ್ಗದಿಂದ
2: ಮಾತಾಡಿ ಮೇಡಮ್ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ
3: ನಮ್ಮ ಸರ್ ಏನು ವಾರ್ಷಿಕೋತ್ಸವ 2018 ಹಂಸಗಾನ ಅಂತ ಮಾಡಿದ್ರು ಅವಾಗ ಹಂಸಲೇಖ ಅವ್ರು ಬಂದು ತ್ಯಾಗರಾಜರ ಆಶೀರ್ವಾದ ನಿಮ್ಮ ಮೇಲಿದೆ ಅಂತ ಹೇಳಿದ್ರು ಅಂತವ್ರ ಹತ್ರ ನಾನು ಕಲಿತಾ ಇರೋದು ನನ್ ಭಾಗ್ಯ ಅಂತ ಅನ್ಕೊಂತೀನಿ ಸರ್ ಮತ್ತೆ ಅವರು ತತ್ವಶಂಕರದಲ್ಲಿ ಎಲ್ಲ ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಶ್ಲೋಕಗಳಿಗೆ ಕ್ಲಿಷ್ಟವಾದ ಶ್ಲೋಕಗಳಿಗೆ ಸಂಯೋಜನೆಯನ್ನ ಮಾಡಿ ಹಾಡ್ತಾ ಇದ್ದಿದ್ ನನ್ ತುಂಬಾ ಸಂತೋಷ ಕೊಡ್ತಿತ್ತು ಎಲ್ಲಾ ರೀತಿ ಹಾಡುಗಳನ್ನು ಚೆನ್ನಾಗಿ ಹಾಡ್ತಾರೆ ಆದ್ರೆ ಆ ಭಕ್ತಿಗೀತೆ ತುಂಬಾ ನಂಗೆ ಇಷ್ಟ ಆಗತ್ತೆ ಮತ್ತೆ ಅವ್ರ ಮೂಲಕ ವಿದ್ವಾನ್ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವ್ರದ್ದು ಮತ್ತೆ ಚಿಂತಾಮಣಿ ಮಠದ ಶ್ರೀ ಶ್ರೀ ಶಿವಾನಂದ ಭಾರತಿ ಸ್ವಾಮಿಗಳ ಆಶೀರ್ವಾದ ನಮ್ಗೆ ಸಿಗೋ ಹಾಗೆ ಆಯ್ತು ಮತ್ತೆ ಅವರು ವಾರ್ಷಿಕೋತ್ಸವ ಅಲ್ದೇನೆ ಏನು ಒಂದು ಸಮಾಜ ಸೇವೆಗೋಸ್ಕರ ಪ್ರತಿ ವರ್ಷ ಮಾಡ್ತಾರೋ ಅದ್ರಲ್ಲಿ ನಮ್ಮೂರ್ ಮುಖಾಂತರನು ಒಂದು ಅಳಿಲು ಸೇವೆ ಮಾಡ್ದಂಗೆ ಆಗತ್ತೆ ಆಮೇಲೆ ಮುಂಚೆ ರಾಗರಂಜನೆ ಸಂಸ್ಥೆ ಒಂದು ಸ್ಲೋಗನ್ ಇತ್ತು ಮೇಕ್ಸ್ ಲೈಫ್ ಮೋರ್ ಬ್ಯೂಟಿಫುಲ್ ವಿತ್ ಮ್ಯೂಸಿಕ್ ಅಂತ ಅದಕ್ಕೆ ತಕ್ಕಂಗೆ ನಾವು ಸಂತೋಷದ ಬೇಸರದಾಗ ಹಾಡ್ಕೊಡೋ ಹಾಡುಗಳು ಉತ್ಸಾಹದ ಹಾಡುಗಳು ಜನಪದ ಶೈಲಿ ಎಲ್ಲಾ ಹಾಡುಗಳನ್ನ ನಮ್ಮ ಗುರುಗಳಿಂದ ನಾವು ಕಲ್ತು ನಿಜವಾಗ್ಲೂ ನಮ್ಮ ಜೀವನ ಸುಂದರ ಆಗಿದೆ ಅಂತ ಹೇಳ್ಬೋದು ಸರ್ ಸರ್ ಆದ್ರೆ ನಿರ್ವಾಣ ಷಟಕಂ ಸಾಧ್ಯವಾದ್ರೆ ಅಥವಾ ಯಾವ್ದಾದ್ರು ಶಂಕರಾಚಾರ್ಯ ವಿರಚಿತ ಹಾಡದ್ದು ಒಂದ್ ಎರಡು ಸಾಲ ಹೇಳ್ಬೋದ ಸರ್
0: ಇನ್ನೊಬ್ರು ಕಾಲರ್ ಇದ್ದಾರೆ ಕಾಲ್ ತಗೊಳ್ವ
2: ನಮಸ್ಕಾರ
4: ನಮಸ್ಕಾರ ಸರ್
2: ಮೇಡಮ್ ಹೇಳಿ ಮಾತಾಡಿ ಮೇಡಮ್ ಪ್ಲೀಸ್
4: ನಾನ್ ಲಕ್ಷ್ಮೀ ಬಾಲಚಂದ್ರ ಅಂತ ಬೆಂಗಳೂರಿಂದ
2: ಮಾತಾಡ್ತಾ
1: ಇರೋದು
4: ಸರ್ ಮೊದಲನೇದಾಗಿ ನಿಮ್ಮ ರೇಡಿಯೋ ಕಾರ್ಯಕ್ರಮದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಸರ್ ಯಾಕೆ ಅಂದ್ರೆ ಎಷ್ಟೋ ಕಲಾವಿದರನ್ನ ನೀವು ಪರಿಚಯ ಮಾಡ್ಕೊಟ್ಟಿದ್ದೀರಾ ನಮಗೆ ತುಂಬಾ ಸಂತೋಷ ಅದು ಕೆಲವೊಂದ್ಸಲ ಕೆಲವರಿಗೆ ಟ್ಯಾಲೆಂಟ್ ಇರುತ್ತೆ ಅದು ಎಕ್ಸಿಬಿಟ್ ಆಗಕ್ಕೆ ಅವಕಾಶನೇ ಇರಲ್ಲ ಅಂತಹ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕಲಾವಿದರಿಗೆ ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಸರ್
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಪ್ರಹ್ಲಾದ್ ದೀಕ್ಷಿತ್ರೆ ಇದಕ್ಕೆ ಉತ್ತರ ಕೊಡ್ತಾರೆ ದೀಕ್ಷಿತ್ರೆ ನೋಡಿ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ ಮೇಡಮ್ ಒಬ್ರು ಮೇಡಮ್ ತಮ್ಮ ಹೆಸರೇನಂದ್ರಿ
4: ನನ್ನ ಹೆಸರು ಲಕ್ಷ್ಮಿ ಅಂತ ಸರ್
2: ಲಕ್ಷ್ಮಿ ಮೇಡಮ್ ಒಂದೇದಾಗಿ ತಾವು ಕಾಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಈ ರೀತಿ ಮಾತುಗಳು ನನಗೆ ಶಿವಮೊಗ್ಗ ಜಿಲ್ಲೆ ಒಂದೇ ಅಲ್ಲ ಮೇಡಮ್ ನಾನು ಸುತ್ತಮುತ್ತ ಹುಡುಕ್ತಾ ಇರ್ತೀನಿ ನಾನು ಶ್ರಮ ಪಡ್ತೀನಿ ಎಲ್ಲಿ ಒಂದು ಪ್ರತಿಭೆ ಇದೆ ಅದನ್ನ ಹೆಕ್ಕೊಂಬಂದು ಕೂರಿಸಿರ್ತೀನಿ ಸಂಡೇ
4: ಅದು ನಿಜವಾಗ್ಲೂ ಒಂದು ಕಲಾವಿದನ್ಗೆ ಅದು ತುಂಬಾನೇ ಖುಷಿ ಆಗತ್ತೆ ಸರ್ ಯಾಕೆ ಅಂದ್ರೆ ಅವ್ರು ಬೆಳೆಯಕ್ಕೊಂದು ಅವಕಾಶ 4 ಜನಕ್ಕೆ ಗೊತ್ತಾಗತ್ತೆ ಸರ್ ಅದು ಹಾಗಾಗಿ ತುಂಬಾ ಖುಷಿ ಆಗತ್ತೆ ಸರ್ ಮತ್ತೆ ನೀವು ನಡ್ಸ್ಕೊಡೋ ರೀತಿ ಇದೆಯಲ್ಲ ಸರ್ ತುಂಬಾ ಖುಷಿ ಆಗತ್ತೆ ಒಂದು ಹೋಮ್ಲಿ ಅನ್ಸುತ್ತೆ ವಿ ಫೀಲ್ ಹೋಮ್
2: ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ನೋಡಿ ಪ್ರಹ್ಲಾದ್ ದೀಕ್ಷರು ಮಾತಾಡ್ತಾರೆ
1: ಮೇಡಮ್ ನಮಸ್ತೆ
4: ನಮಸ್ತೆ ಸರ್
1: ಥ್ಯಾಂಕ್ ಯು ಖುಷಿ ಆಯ್ತು ಕರೆ ಮಾಡಿದ್ದು
4: ಓಕೆ ಸರ್ ಸರ್ ನಿಮ್ಮ ಪ್ರತಿಭೆ ಬರೇ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಆಗದೆ ಎಲ್ಲಾ ಕಡೆನೂ ಪ್ರಸರಿಸ್ಲಿ ಅಂತ ನಾವು ಹಾರೈಸ್ತೀವಿ ಮತ್ತೆ ಅದನ್ನ ಭಗವಂತನಲ್ಲೂ ಕೂಡ ಕೇಳ್ಕೊಳ್ತೀವಿ ಸರ್
1: ಥ್ಯಾಂಕ್ ಯು ಸೋ ಮಚ್
4: ಯಾಕೆಂದ್ರೆ ಟ್ಯಾಲೆಂಟ್ ಇದೆ ವಿದ್ಯೆ ಇದ್ದಾಗ ಅದು 4 ಜನಕ್ಕೆ ಉಪಯೋಗ ಆಗ್ಲಿ ಅನ್ನೋದು ನಮ್ಮ ಆಸೆ ಸರ್
1: ಎಸ್ ಮೇಡಮ್ ಖಂಡಿತ ಖುಷಿ ಆಯ್ತು ಮೇಡಮ್ ನಿಮ್ದೆಲ್ಲ ಬ್ಲೆಸ್ಸಿಂಗ್ಸ್ ಇರ್ಲಿ
4: ಖಂಡಿತ
2: ಸಾಹಿತಿಯೊಂದಿಗೆ ಬರ್ತೀನಿ ದಯವಿಟ್ಟು ಅದನ್ನು ಕೂಡ ಗಮನಿಸಿ ಅಂತ ಹೇಳ್ತಾ ದೀಕ್ಷಿತ್ರೆ ಒಂದು ಹಾಡು ನೀವು ನಿಲ್ಸಿದೀರಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು
4: ಸರ್ ಥ್ಯಾಂಕ್ ಯು ಸೋ ಮಚ್

ಮರವ ತಂಬಿಗೂ ತಲಿದೆ ಬಳ್ಳಿ ಚಿಂತೆಯೆಲ್ಲ ಸರಿಸಿ ಅಲ್ಲಿ ಇಲ್ಲಿ ಚಿವುಟ ಬೀಡಿ.

0: ದೀಕ್ಷಿತ್ರೆ, ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಮನಸ್ಸಾಗ್ತಿಲ್ಲ, ಆದ್ರೆ ನಾನು ಕನ್ಸ್ಟ್ರೈನ್ ಆಗಿದ್ದೀನಿ ಬಹಳ. ಈ ಕೊನೆ ಹಾಡಂತೂ ನಿಜವಾಗ್ಲೂ ಭಾವಗೀತೆ, ಈ ಬಹುಶಃ ನಮ್ಮ ಎಲ್ಲ ಶ್ರೋತೃಗಳ ಮನಸ್ಸಿನಲ್ಲಿ ಮನೆ ಮಾಡಿದೆ ಅಂತ ನನ್ನ ಅನಿಸಿಕೆ. ನಮ್ಮ ಶ್ರೋತೃಗಳ ಬಗ್ಗೆ ತಾವು ಒಂದೆರಡು ಮಾತನ್ನ ದಯವಿಟ್ಟು ಶೇರ್ ಮಾಡಿ.
1: ಮೊದಲನೇದಾಗಿ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಜನಾರ್ದನ್ ಪೈ ಸರ್ ನಿಮಗೆ ಧನ್ಯವಾದಗಳು. ಬಿಕಾಸ್ ಹುಡುಕಿ ಹುಡುಕಿ ಕೆದಕಿ ಕೆದಕಿ ಕರ್ಕೊಂಬರ್ತಾ ಇದ್ದೀರಾ, ಇಂಥ ಒಳ್ಳೆ ಅವಕಾಶ ಕೊಟ್ರಿ.
0: ರೇಡಿಯೋ
1: ಶಿವಮೊಗ್ಗ ಎಫ್ ಎಂ ಶಿವಮೊಗ್ಗದವರಿಗೆ ಧನ್ಯವಾದ, ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಹೀಗೆ ಎಲ್ಲ ಕಲಾವಿದ್ರಿಗೂ ಇದೊಂದು ವೇದಿಕೆಯಾಗಿ ಸಿಗಲಿ, ಅವರವರು ಪ್ರತಿಭೆ ಬೆಳಗಲಿ ಅಂತ ಪ್ರಾರ್ಥಿಸ್ತೀನಿ. ಒಂದಿಷ್ಟು ಜನ ಕರೆ ಮಾಡಿದ್ದೀರಾ, ಎಷ್ಟು ಜನ ಆಲಿಸ್ತಾ ಇದ್ದೀರಾ, ನಿಮ್ಮೆಲ್ಲರ ಹಾರೈಕೆ ನಮಗಿರಲಿ. ಇನ್ನೂ ಹೆಚ್ಚು ಹೆಚ್ಚು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂಥದ್ದಾಗಲಿ, ಜನರಿಗೆ ಸಹಾಯ ಮಾಡುವಂಥದ್ದಾಗಲಿ ಅನ್ನೋ ಒಂದು ಅವಕಾಶ ನಮಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
0: ದೀಕ್ಷಿತ್ರೆ ಥ್ಯಾಂಕ್ ಯು ವೆರಿ ಮಚ್. ಆಗುತ್ತಾ ಒಂದು ಗಂಟೆ ಹೋಗಿದ್ದೇ ಗೊತ್ತಾಗಿಲ್ಲ, ಹಾಡಿದ ಕಮ್ಮಿ ಅನಿಸಿದ್ರು ನನಗೆ, ನನಗನ್ಸಿದ್ದು. ಆ ಭಾವಗೀತೆಗಳಂತೂ ನಿಜವಾಗ್ಲೂ ಅದ್ಭುತ. ಈವನ್ ನೀವು ಎರಡು ಹಿಂದಿ ಹಾಡು ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳೇ, ನಿಮ್ಮೆಲ್ಲರ ಪರವಾಗಿ ರೇಡಿಯೋ ಶಿವಮೊಗ್ಗ ಎಫ್ ಎಂ 90.8 ಪರವಾಗಿ ಪ್ರಹ್ಲಾದ್ ದೀಕ್ಷಿತ್ರೆ, ಇಗೋ ನನ್ನ ಹೃದಯ ತುಂಬಿದ ನಮಸ್ಕಾರಗಳು, ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಹೇಗೆ ಬಂತು ಅಂತ ತಾವು ಒಂದು SMS ಅಥವಾ ನೀವು ವಾಟ್ಸಪ್ನಲ್ಲಿ ದಯವಿಟ್ಟು ಹಂಚ್ಕೊಳ್ಳಿ, ಯಾಕೆಂದರೆ ನನಗದು ಪ್ರೇರಣೆ ಕೊಡುತ್ತೆ, ನನಗೆ ಶಕ್ತಿ ಕೊಡುತ್ತೆ, ಮುಂದೇನು ಕಾರ್ಯಕ್ರಮ ಮಾಡ್ಬೋದು ಅಂತ. ಮಳೆ ಬರ್ತಾ ಇದೆ, ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ, ಒಂದೊಂದು ಗಿಡ ನೆಡಿ ದಯವಿಟ್ಟು. ಮುಂದೆ ಬಹುಶಃ ಏನು, ನಮ್ಮ ಟೆಂಪರೇಚರ್ ಕಳೆದ ತಿಂಗಳು 35 ಆಗಿತ್ತು ಮಲೆನಾಡಿನಲ್ಲಿ, ಅದು ಕ್ರಾಸ್ ಆಗ್ಬೋದು. ಪರಿಸರವನ್ನು ಪೋಷಿಸಬೇಕು ನಾವೆಲ್ಲರೂ ಸೇರಿಕೊಂಡು. ಸಿಗ್ನಲ್ ಜಂಪ್ ಮಾಡಬೇಡಿ, ಅದರಲ್ಲೂ ಉಷಾ ನರ್ಸಿಂಗ್ ಹತ್ರ ಅವಾಗವಾಗ ತಕರಾರುಗಳು ಆಗ್ತಾ ಇರ್ತದೆ. ದಯವಿಟ್ಟು ವೆಯ್ಟ್ ಮಾಡಿ, ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ಗೆ ಬರೀ 30 ಸೆಕೆಂಡ್ ಅಷ್ಟೇ, ನಿಮ್ಮ ಮನೆಯವರು ನಿಮ್ಮನ್ನು ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು, ನೀವು ಆಲಿಸ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ FM 90.8. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನುಲಿ. ಥ್ಯಾಂಕ್ ಯು ವೆರಿ ಮಚ್.
2: ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ, ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: 6266.
1: Yes.
0: Hi, Sanju.
2: Hi, Geeta.
0: Sanju, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
3: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
5: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
5: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ, ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
2: ಬ್ರೋ, ನಿನ್ನೆ ರಾತ್ರಿ 10:00 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಪುರಾಣ ಪ್ರಸಿದ್ಧ ಚಂದ್ರಗುತ್ತಿ ಶ್ರೀ ರೇಣುಕಾಂಬಾ ದೇವಸ್ಥಾನ

0: 58,550 ರೂಗಳು ಮತ್ತು ರವಿಕೆ ಹರಾಜಿನಿಂದ 8,00,000 ರು ಸೇರಿ ಒಟ್ಟು 15,58,550 ರು ಆದಾಯ ಸಂಗ್ರಹವಾಗಿದೆ. ಮುಂದಿನ ವಿವರ. ವಿದ್ಯಾರ್ಥಿಗಳು ಮೊಬೈಲ್, ಮಾದಕ ವಸ್ತು, ತಂಬಾಕು ಮತ್ತಿತರ ಅಪರಾಧಗಳಿಂದ ದೂರವಿರಬೇಕು ಎಂದು ಡಿವೈಎಸ್ಪಿ ಪ್ರಕಾಶ್ ರಾಥೋಡ್ ತಿಳಿಸಿದರು. ಅವರು ಗುರುವಾರ ಭದ್ರಾ ಪ್ರೌಢಶಾಲೆಯಲ್ಲಿ ಹಳೇನಗರ ಪೊಲೀಸ್ ಠಾಣೆ ಮತ್ತು ಶಾಲಾ ಆಡಳಿತ ಮಂಡಳಿ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮಾದಕ ವಸ್ತು, ಸೈಬರ್ ಅಪರಾಧ, ರಸ್ತೆ ಸುರಕ್ಷತೆ, ಮಕ್ಕಳ ಮೇಲಿನ ದೌರ್ಜನ್ಯಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭವಿಷ್ಯಕ್ಕೆ ಮತ್ತು ಸುಂದರ ಆರೋಗ್ಯ ಸಮಾಜಕ್ಕೆ ಹಾಗೂ ಅಪರಾಧದಿಂದ ದೂರವಿರುವ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಶಾಲೆಯ ಆಡಳಿತ ಮಂಡಳಿ ಸಲಹಾ ಸಮಿತಿ ಅಧ್ಯಕ್ಷ ಕೆಎಚ್ ತೀರ್ಥಯ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಸನ್ನಡತೆಯಿಂದ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಗಳಿಸಿ ಸಮಾಜಕ್ಕೆ ಆಸ್ತಿಯಾದರೆ ದೇಶಕ್ಕೆ ಮತ್ತು ಪೋಷಕರಿಗೆ ನೀಡುವ ಬಹುದೊಡ್ಡ ಕೊಡುಗೆ ಎಂದರು. ಕಾರ್ಯಕ್ರಮದಲ್ಲಿ ಹಳೇನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ತೇಲಿ, ಮುಖ್ಯ ಶಿಕ್ಷಕ ಎಂಎಸ್ ಬಾಲರಾಜ್, ಶಿಕ್ಷಕಿಯರಾದ ಎಸ್ ತನುಜಾ, ಪವಿತ್ರ ಹಾಗೂ ಸಿಬ್ಬಂದಿ ಭಾಗವಹಿಸಿದ್ದರು. ವಿದ್ಯಾರ್ಥಿನಿಯರು ಪ್ರಾರ್ಥಿಸಿ ಶಿಕ್ಷಕ ಎಸ್ಪಿ ರುದ್ರಯ್ಯ ಸ್ವಾಗತಿಸಿದರು. ಎಸ್ಕೆ ಮಾಲೇಶ್ ವಂದಿಸಿ ಕೆಎಂ ಅನಿತಾ ನಿರೂಪಿಸಿದರು. ಮುಂದಿನ ವಿವರ. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜುಲೈನಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರ ಹಮ್ಮಿಕೊಂಡಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಪೊಲೀಸ್ ಠಾಣೆಗಳು ಅಥವಾ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಕಚೇರಿಯಲ್ಲಿ ಪಡೆದು ಭರ್ತಿ ಮಾಡಿದ ಇತ್ತೀಚಿನ 2 ಭಾವಚಿತ್ರಗಳು ಹಾಗೂ ಆಧಾರ್ ಕಾರ್ಡ್ ನಕಲು ಪ್ರತಿಯೊಂದಿಗೆ ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಬೇಕು ಎಂದು ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಎಸ್ಎಸ್ಎಲ್ಸಿ ಮರು ಪರೀಕ್ಷೆಯಲ್ಲಿ 621 ಅಂಕ ಗಳಿಸುವ ಮೂಲಕ ಹೊಸನಗರ ಪಟ್ಟಣದ ಗುರೂಜಿ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ನಿತ್ಯಶ್ರೀ ಗಮನ ಸೆಳೆದಿದ್ದಾರೆ. ಮೊದಲ ಪರೀಕ್ಷೆಯಲ್ಲಿ ಒಟ್ಟು 609 ಅಂಕ ಗಳಿಸಿದ್ದು ಅಂಕ ಸುಧಾರಣೆಗಾಗಿ ಮರು ಪರೀಕ್ಷೆ ಬರೆದಿದ್ದರು. ಇವರು ಪಟ್ಟಣದ ಇಂದಿರಾ ಹಾಗೂ ಮಲ್ಲೇಶಪ್ಪ ಅವರ ಪುತ್ರಿ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸಿಗೆ ಆತ್ಮೀಯ ಸ್ವಾಗತ. ಆಹಾ, ಜೂನ್ ತಿಂಗಳು ಬಂತೆಂದರೆ ಟಪ್ ಟಪ್ ಮಳೆಹನಿ, ಪುಟ ಪುಟ ಓಡುವ ಮಕ್ಕಳು. ಮಳೆಗಾಲ ಬಂತು, ಶಾಲೆ ತೆರೆದಾಯಿತು, ಬಾಲ್ಯಕ್ಕೆ ಜಾರಿತು ಮನಸ್ಸು, ಕಂಡಿತು ಅಂದಿನ ಸೊಗಸು. ಇದು ಕನಸ ನನಸ, ಇಂತಹದೊಂದು ಗೀತೆ ನಿಮಗಾಗಿ ಈಗ. ರಚನೆ ಸಣ್ಣ ಶ್ರೀಲಕ್ಷ್ಮಿ ಬೆಂಗಳೂರು, ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಮತಿ ಶ್ರೀದೇವಿ ಕಳ್ಳಂಬೆಳ್ಳ, ಕನ್ನಡ ಉಪನ್ಯಾಸಕರು ಹವ್ಯಾಸಿ ಗಾಯಕರು ತುಮಕೂರು. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ. ನೆನಪಾಗತ್ತೆ ನೋಡಿ,
2: ಬಾಲ್ಯ.

0: ಧನ್ಯವಾದಗಳು.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಮಲೆನಾಡು ಭಾಗದಲ್ಲಿ ಹಲಸು ಮತ್ತು ಮಾವಿನ ಉತ್ಪಾದನೆ ಹೆಚ್ಚಿದ್ದರೂ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆ ಅಗತ್ಯವಾಗಿದೆ ಎಂದು ಪರಿಸರ ಜೀವ ವೈವಿಧ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಂಜುನಾಥ ಹೆಗಡೆ ಹೊಸಬಾಳೆ ಅಭಿಪ್ರಾಯಪಟ್ಟರು. ಸಾಗರ ನಗರದ ಲಯನ್ಸ್ ಕ್ಲಬ್ ವತಿಯಿಂದ ರಾಘವೇಶ್ವರ ಭಾರತಿ ಭವನದಲ್ಲಿ ಆಯೋಜಿಸಿರುವ 3 ದಿನಗಳ ಹಲಸು ಮಾವು ಮೇಳಕ್ಕೆ ಶುಕ್ರವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಮಾಡಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ರೈತರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಇಂತಹ ಮೇಳಗಳು ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸುವುದರ ಜೊತೆಗೆ ಕೃಷಿಕರ ಆರ್ಥಿಕ ಸಬಲೀಕರಣಕ್ಕೂ ನೆರವಾಗುತ್ತದೆ ಎಂದರು. ಮೇಳದ ಮಳಿಗೆಯನ್ನ ಉದ್ಘಾಟಿಸಿದ ಜಿಲ್ಲಾ ಹಾಪ್ಕಾಮ್ಸ್ ನಿರ್ದೇಶಕ ಅಶೋಕ್ ಬೇಲೂರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗುವ ಹಲಸಿನ ಕಾಯಿ ಹಾಗೂ ಹಣ್ಣಿನ ಉಪಯೋಗವನ್ನು ಜನರಿಗೆ ಪರಿಚಯಿಸುವ ಕೆಲಸ ಮೇಳದ ಮೂಲಕ ನಡೆದಿದೆ. ಹಲಸಿನಿಂದ ತಯಾರಿಸಬಹುದಾದ ವಿವಿಧ ಆಹಾರ ಪದಾರ್ಥಗಳು ಹಾಗೂ ಉತ್ಪನ್ನಗಳ ಬಗ್ಗೆ ಮೇಳದಲ್ಲಿ ಸಮಗ್ರ ಮಾಹಿತಿ ನೀಡಲಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಎಂ ಹರನಾಥರಾವ್, ಪ್ರಗತಿಪರ ಕೃಷಿಕರಾದ ಇ ನಾಗರಾಜ್, ವಾಣಿಶ್ರೀ ನಾಗೇಂದ್ರ, ಶಂಭು ಶೇಖರ್ ಶೆಟ್ಟಿ, ಕೆಸಿ ಮೂರ್ತಿ ಹಾಗೂ ಎಂಸಿ ಯೋಗಾನಂದ ಅವರನ್ನ ಅಭಿನಂದಿಸಲಾಯಿತು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಟಿ ಪ್ರಸನ್ನ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರವಿಕಿಶನ್ ನಿರ್ದೇಶನದ ಮೂವಿಂಗ್ ಫೋಟೋ ಕಿರುಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಮಾಡಲಾಯಿತು. ಚಿತ್ರದ ತಂಡದ ಸದಸ್ಯರು ಉಪಸ್ಥಿತರಿದ್ದರು. ಹಲಸು ಮಾವು ಮೇಳದಲ್ಲಿ ಹಲಸಿನ ಕೀರು, ಕೇಸರಿಬಾತ್, ಕಬಾಬ್, ಸುಟ್ಟೇವು, ಹೋಳಿಗೆ, ಜಿಲೇಬಿ, ಮುಳ್ಕಾ, ಜ್ಯೂಸ್ ಹಾಗೂ ಐಸ್ ಕ್ರೀಂ ಸೇರಿದಂತೆ ಹಲಸಿನ ವಿವಿಧ ಆಹಾರ ಪದಾರ್ಥಗಳು ಜನರ ಗಮನ ಸೆಳೆದವು. ಮುಂದಿನ ವಿವರ. 5 ವರ್ಷಗಳಿಗೂ ಮೇಲ್ಪಟ್ಟು ನವೀಕರಣ ಮಾಡಿಕೊಳ್ಳಲಾಗದೆ ಬಾಕಿ ಇರುವ ಸಂಘ ಸಂಸ್ಥೆಗಳು ಪ್ರತಿ ವರ್ಷಕ್ಕೆ 3,000 ರು ಹೆಚ್ಚುವರಿ ದಂಡ ಪಾವತಿಸಿ ನವೀಕರಣ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯಿದೆ 1960 ಕಲಂ 13 ರಂತೆ ನೋಂದಣಿಯಾದ ಪ್ರತಿ ಸಂಘವು ಪ್ರತಿ ವರ್ಷ ನವೀಕರಣ ಮಾಡಿಕೊಳ್ಳಬೇಕು. ಡಿಸೆಂಬರ್ 31 ಒಳಗೆ ದಾಖಲೆ ಮತ್ತು ಮಾಹಿತಿಗಳೊಂದಿಗೆ ಜಿಲ್ಲಾ ನೋಂದಣಾಧಿಕಾರಿ ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರ ಭವನ 1ನೇ ಮಹಡಿ ಆರ್ಟಿಒ ರಸ್ತೆ ಶಿವಮೊಗ್ಗ ಕಚೇರಿಯಲ್ಲಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘಗಳ ನೋಂದಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಮಂಡ್ಲಿಯಲ್ಲಿರುವ ಮೆಸ್ಕಾಂ ವಿದ್ಯುತ್ ಪರಿವರ್ತನಾ ಕೇಂದ್ರದ ವ್ಯಾಪ್ತಿಯಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿಯಿಂದ ಕೃಷ್ಣರಾಜೇಂದ್ರ ಜಲಶುದ್ಧೀಕರಣ ಘಟಕ ಜೂನ್ 8 ನಗರದಲ್ಲಿ ದೈನಂದಿನ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕ್ಯಾನ್ಸರ್ ಎಂಬುದು ಜೀವನದ ಕೊನೆಯ ಅಧ್ಯಾಯವಲ್ಲ. ಸೂಕ್ತ ಚಿಕಿತ್ಸೆ, ವೈದ್ಯರ ಮೇಲಿನ ನಂಬಿಕೆ, ಕುಟುಂಬದ ಬೆಂಬಲ ಮತ್ತು ದೃಢ ಮನೋಭಾವದಿಂದ ಅದನ್ನು ಜಯಿಸಿ ಆರೋಗ್ಯಕರ ಜೀವನ ನಡೆಸಬಹುದು ಎಂದು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಕಾರ್ಯಕ್ರಮದಲ್ಲಿ ಪ್ರತಿಧ್ವನಿಸಿತು. ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಉತ್ತಮ್ ಶರ್ಮಾ ಮಾತನಾಡಿ, ಕ್ಯಾನ್ಸರ್ ರೋಗ ನಿರ್ಣಯವಾದ ತಕ್ಷಣ ಬದುಕಿನ ಬಗ್ಗೆ ನಿರಾಶರಾಗುವ ಅಗತ್ಯವಿಲ್ಲ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದರೆ ಕ್ಯಾನ್ಸರ್ನಿಂದ ಗುಣಮುಖರಾಗಲು ಸಾಧ್ಯ ಎಂಬುದಕ್ಕೆ ಸಾವಿರಾರು ಸರ್ವೈವರ್ಸ್ಗಳ ಬದುಕು ಸಾಕ್ಷಿಯಾಗಿದೆ ಎಂದರು. ಕ್ಯಾನ್ಸರ್ ಚಿಕಿತ್ಸೆಯು ಸುದೀರ್ಘ ಪ್ರಕ್ರಿಯೆಯಾಗಿದ್ದು ಈ ಅವಧಿಯಲ್ಲಿ ಕುಟುಂಬದವರ ಬೆಂಬಲ ಮತ್ತು ರೋಗಿಯ ಮನೋಬಲ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೆಲ ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಯಶಸ್ವಿಯಾಗಿ ಚಿಕಿತ್ಸೆ ಪಡೆದು ಸರ್ವೈವರ್ಸ್ಗಳಾಗಿದ್ದಾರೆ ಎಂದು ತಿಳಿಸಿದರು. ವಿಕಿರಣ ಆಂಕೊಲಜಿಸ್ಟ್ ಡಾಕ್ಟರ್ ರವಿ ನಡಹಳ್ಳಿ ಮಾತನಾಡಿ, ಕ್ಯಾನ್ಸರ್ ಸರ್ವೈವರ್ಗಳ ಬದುಕು ಸಮಾಜಕ್ಕೆ ಸ್ಫೂರ್ತಿಯಾಗಿದೆ. ಚಿಕಿತ್ಸೆ ಸಮಯದಲ್ಲಿ ಎದುರಾಗುವ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದು ಅಗತ್ಯ ಎಂದರು. ಮೆಡಿಕಲ್ ಆಂಕೊಲಜಿಸ್ಟ್ ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಹೆಡ್ ಅಂಡ್ ನೆಕ್ ಆಂಕೋ ಸರ್ಜನ್ ಡಾಕ್ಟರ್ ದೀಪಕ್ ಕಿತ್ತೂರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ಗಳು ತಮ್ಮ ಅನುಭವ ಹಂಚಿಕೊಂಡರು. ರೇಡಿಯೇಷನ್ ಆಂಕೊಲಜಿಸ್ಟ್ ಡಾಕ್ಟರ್ ಸುದರ್ಶನ್ ಗುಪ್ತಾ, ಸರ್ಜಿಕಲ್ ಆಂಕೊಲಜಿಸ್ಟ್ ಡಾಕ್ಟರ್ ಎಂಎ ವಿವೇಕ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಎಸ್ಎನ್ ಶೈಲೇಶ್ ಇದ್ದರು. ಮುಂದಿನ ವಿವರ. ವೃತ್ತಿಪರ ಶ್ರೇಷ್ಠತೆ, ನಿರಂತರ ಕಲಿಕೆ, ನವೋದ್ಯಮ ಹಾಗೂ ನೈತಿಕ ನಾಯಕತ್ವದ ಗುಣವನ್ನು ವಿದ್ಯಾರ್ಥಿ ಹಂತದಲ್ಲಿ ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಬೆಂಗಳೂರಿನ ಫ್ಯಾನಾಟಿಕ್ಸ್ ಇಂಕ್ ಸಂಸ್ಥೆಯ ಸ್ಟ್ರಾಟಜಿ ಮತ್ತು ಅನಾಲಿಟಿಕ್ಸ್ ವಿಭಾಗದ ನಿರ್ದೇಶಕ ಚಂದ್ರಕಾಂತ್ ಬೊಬ್ಬಾ ಹೇಳಿದರು. ಶಿವಮೊಗ್ಗ ನಗರದ ಪ್ರೇರಣಾ ಕನ್ವೆನ್ಷನ್ ಹಾಲ್ನಲ್ಲಿ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ 16ನೇ ವರ್ಷದ ಪದವಿ ಪ್ರದಾನ ಹಾಗೂ ಉದ್ಯೋಗ ನೇಮಕಾತಿ ಪತ್ರ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಬದುಕಿನಲ್ಲಿ ಬರುವ ಯಾವುದೇ ರೀತಿ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಬೇಕು, ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಬೇಕು ಎಂದು ಸಲಹೆ ನೀಡಿದರು. ವಿವಿಧ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಪಿಇಎಸ್ ಸಂಸ್ಥೆಯ ಉದ್ಯೋಗ ಮತ್ತು ತರಬೇತಿ ವಿಭಾಗದ ಮೂಲಕ ವಿವಿಧ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗಾವಕಾಶ ಪಡೆದ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಲಾಯಿತು. ಪಿಇಎಸ್ ಐಟಿಎಂ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿಆರ್ ಸ್ವಾಮಿ ವಿದ್ಯಾರ್ಥಿಗಳಿಗೆ ಪ್ರವಚನ ಬೋಧಿಸಿದರು. ಕುಲಸಚಿವ ಡಾಕ್ಟರ್ ಆರ್ ನಾಗರಾಜ್, ಡಾಕ್ಟರ್ ಆರ್ ಶೇಖರ್ ಇತರರಿದ್ದರು. ಮುಂದಿನ ವಿವರ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶುಕ್ರವಾರ ರಿಪ್ಪಂಪೇಟೆಯ ಮೂಗುಡ್ತಿ ವನ್ಯಜೀವಿ ವಲಯ ಅರಣ್ಯ ಸಿಬ್ಬಂದಿ ಸ್ವಚ್ಛತಾ ಕಾರ್ಯದೊಂದಿಗೆ ಬೀಜ ಬಿತ್ತನೆ ಅಭಿಯಾನ ಆರಂಭಿಸಿದ್ದಾರೆ. ಮಸ್ಕಾನಿ, ದೋಬೈಲು, ಬುಕ್ಕಿವೆರೆ ಗ್ರಾಮಗಳ ರಸ್ತೆಯ ಇಕ್ಕೆಲಗಳಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಇನ್ನಿತರ ಪರಿಸರ ಮಾರಕ ತ್ಯಾಜ್ಯಗಳನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯ ನಡೆಸಿದರು. ಖಾಲಿ ಇರುವ ಪ್ರದೇಶಗಳಲ್ಲಿ ಕಾಡುಜಾತಿ ಬೀಜಗಳನ್ನು ನಾಟಿ ಮಾಡಿ ಗ್ರಾಮಸ್ಥರಿಗೆ ಪರಿಸರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. ಆರ್ಎಫ್ಒ ಪವನ್ ಕುಮಾರ್, ಡಿಆರ್ಎಫ್ಒ ಪುಟ್ಟಣ್ಣ, ವಿದ್ಯಾ, ಗಸ್ತು ಪಾಲಕರಾದ ದ್ವಾರಕೀಶ್, ಮಂಜುನಾಥ್ ಇತರರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನು

0: ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮೇಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹರಿಕತೆ ಪ್ರಸಾರವಾಗಲಿದೆ. ಶೀರ್ಷಿಕೆ ಭಕ್ತ ಕುಂಬಾರ, ಶ್ರೀ ಆರ್ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ.
7: ಶುಕ್ಲಾಂಭರಧರಂ ವಿಷ್ಣುಹುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನೆಯಾಪಿ ಪೂಜ್ಯ ಸರ್ವಂ ಯತೇವ ನೀವೇನ ವಧನವಯಾನಾಂ ಆದ್ಯಸ್ಯ ನಗುಣೈರ್ವಗುಳಾಪಿ ಶ್ರೀರಾಮತ್ವದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭಕ್ತಿಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇರಂ ವಿಜಾಮಾದರ್ಮುನಿಂ ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ವಂದೇ.

ಕೀರ್ತನ ಆರಂಭ ಕಾಲದಲ್ಲಿ ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮ ಭಕ್ತರಿಗಾಗಿ ಸರ್ವದಾ ಚಿಂತಿಸುತ್ತಿರ್ತಾನೆ. ಮಮ ಭಕ್ತ ಮಮಧಿಕಂ, ನನ್ನ ಭಕ್ತರು ನನಗಿಂತಲೂ ಹಿರಿಯರು ಎಂದು ಹೇಳಿದರಂತೆ. ದಾಸವರೆಣ್ಯರು ಹೇಳಿದರು, ಹೂವ ತರುವರ ಮನೆಗೆ ಹುಲ್ಲು ಹೊತ್ತು ತರುವ ಅವ ಲಕುಮೀರಮಣ ಅವನಿಗಿನಿತಿಲ್ಲ ಗರುವ. ಭಕ್ತರ ದಾಸರ ದಾಸರ ದಾಸನಾಗಿ ನಾನು ಬಾಳುತ್ತೇನೆ ಎಂದರಂತೆ. ಅದೇ ರೀತಿ ಭಕ್ತರಿಗಾಗಿ ಅವರ ಮನೆಯಲ್ಲಿ ದುಡಿದು ಭಕ್ತಿಯ ಒಂದು ಪರಾಕಾಷ್ಠತೆ ಎಂಥದ್ದು ಎಂದು ಜಗತ್ತಿಗೆ ತೋರಿಸಿದ ಒಂದು ಕಥಾಭಾಗ ಭಕ್ತ ಕುಂಬಾರ. ಈ ಭಕ್ತ ಕುಂಬಾರ ಎಂಬ ಹರಿಕಥೆಯನ್ನ ಅರ್ಚನಾ ಎಂಟರ್ಪ್ರೈಸಸ್ ರವರ ರಾಗಂ ಧ್ವನಿ ಮುದ್ರಣದವರು ಅರ್ಪಿಸುವ ಹರಿಕಥೆ ಭಕ್ತ ಕುಂಬಾರ. ಈ ಕಥೆಯನ್ನ ತಾವು ಆಲಿಸಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕಥಾ ಪ್ರಾರಂಭವನ್ನು ಮಾಡುತ್ತಿದ್ದೇನೆ. ಮೆರವಪುರದೊಳ್ಳೆಗೆ

0: ಪಂಢರೀಪುರದ ಸಮೀಪ ತೆರಟೋಕಿ ಎಂಬತಕ್ಕಂಥ ಗ್ರಾಮ. ಆ ತೆರಟೋಕಿ ಎಂಬ ಗ್ರಾಮದಲ್ಲಿ ವಾಸವಾಗಿದ್ದಾನೆ ಒಬ್ಬ ಭಕ್ತ. ಆತನ ಹೆಸರು ಗೋರ.
1: ಕಾರ್ಯದಲ್ಲಿ ಕುಂಬಾರ, ಹರಿವಲಿಮೆಗೆ ಪಾತ್ರನು ತಾನಾದ ಧೀರ, ಬಿಡದೆ ಹರಿಯ ಜಪಿಸುವ ಪರಮಾಪ್ತ ಭಕ್ತಾಗ್ರೇಸರ.
0: ಅನವರತ ಪಾಂಡುರಂಗನ ಧ್ಯಾನದಲ್ಲೇ ಕಾಲವನ್ನು ಕಳೆಯತಕ್ಕಂಥ ಮಹಾನುಭಾವ. ಕುಳಿತಾಗ, ಎದ್ದಾಗ, ನಿಂತಾಗ, ಯಾವ್ಯಾವಾಗಲೂ ಆತನಿಗೆ ಆ ಪಾಂಡುರಂಗನ ಧ್ಯಾನವೇ. ಮಣ್ಣನ್ನು ತುಳಿಯುವಾಗಲೂ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಲೇ ತುಳಿಯುತ್ತಾನೆ. ಯಾರಾದರೂ ಬಂದು ನಮಸ್ಕಾರ ಅಂದ್ರೆ ಪಾಂಡುರಂಗ ಅಂತಾನೆ. ಆತನ ಹೆಂಡತಿ ಗಂಗಾ. ಆ ಗಂಗೆಯು ಹೇಗೆ ಲೋಕ ಪಾವನೆಯಾಗಿ ನರಿಯುತ್ತಿರುವಳೋ, ಈ ಗೋರನ ಮಡದಿ ಇವನ ಮನೆಯನ್ನು ಪಾವನ ಮಾಡುವ ಗಂಗೆಯಾಗಿ ಬಂದು ಸೇರಿದ್ದಾಳೆ. ಎಲ್ಲ ವಿಧವಾದ ಸುಖ ಸಂಪದಗಳು ಎಂಬತಕ್ಕಂಥದ್ದಿಲ್ಲದೇ ಇದ್ದರೂ ಈ ಗೃಹಸ್ಥರು ಯಾವ ವಿಧವಾದ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಮಾಡಿದ ಮಡಿಕೆಗಳನ್ನ ಸಂತೆಯಲ್ಲಿ ಮಾರಿ ಬಂದ ಹಣದಲ್ಲಿ ತಾವು ಉಂಡು ಮತ್ತೊಬ್ಬರಿಗೂ ದಾನ ಮಾಡುವ ಕರ್ತರಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಆದರೆ ಅವರಿಗೆ ಒಂದೇ ಒಂದು ಚಿಂತೆ ಇತ್ತಂತೆ, ಮಕ್ಕಳಿಲ್ಲ ಅನ್ನುವ ಚಿಂತೆ. ಹೆಂಡತಿ ಓಡಿ ಬಂದು ಗಂಡನಿಗೆ ಹೇಳಿದ್ಲು, ಸ್ವಾಮಿ, ಎಲ್ಲರೂ ನೀನು ಮಕ್ಕಳಿಲ್ಲದವಳು ಮಕ್ಕಳಿಲ್ಲದವಳು ಎಂದು ನನ್ನನ್ನು ದೂಷಣೆ ಮಾಡ್ತಾ ಇದ್ದಾರೆ ಕಣ್ರಿ. ಕೊಟ್ಟ ದಾನವನ್ನು ಕೊಂಬರಿಲ್ಲ, ಇಟ್ಟ ವ್ರತಕ್ಕೆ ಬರುವರಿಲ್ಲ, ಸೃಷ್ಟಿಯೊಳಗೆ ಕೆಟ್ಟ ಹೆಣ್ಣು ಎಂಬ ಜನ್ಮವನ್ನು ನಾನು ಪಡೆದಂತಾಯಿತಲ್ಲ. ಅದಕ್ಕೆ ಗೋರ ನಗತ ಹೇಳ್ತಾನೆ, ಹುಚ್ಚಳೆ, ಎಲ್ಲರ ದುಃಖವನ್ನು ನಿವಾರಣೆ ಮಾಡತಕ್ಕಂಥ ಪರಮಾತ್ಮ ಒಬ್ಬ ಇದ್ದಾನೆ, ಅವನೇ ನಮ್ಮೊಡೆಯ ಪಾಂಡುರಂಗ. ಅವನು ಕೊಟ್ಟ ಭಾಗ್ಯದಿಂದಲೇ ನಾವು ಸುಖ ಸಂತೋಷವಾಗಿ ಬಾಳಬೇಕಲ್ಲದೆ, ವೃಥಾ ಜನವನ್ನಾಗಲಿ ಜಗವನ್ನಾಗಲಿ ನಂಬಿಕೊಂಡರೆ ನಾವು ಬಾಳಲಾರವು. ಹುಚ್ಚಳೆ, ಹೋಗು ಹೋಗು, ಆ ಪರಮಾತ್ಮನ ಧ್ಯಾನ ಮಾಡು. ಅವನ ಕರುಣೆಯಾದರೆ ಇದು ಎಷ್ಟು ಮಾತ್ರ, ಸರ್ವ ವಿಧದಿಂದಲೂ ಆ ಪರಮಾತ್ಮನೇ ನಮ್ಮನ್ನು ಕಾಪಾಡುತ್ತಾನೆ ಎಂದಾಗ ಮಹಾನುಭಾವಳಾಗಿರುವ ಗಂಗಾಬಾಯಿ ಓಡಿ ಬಂದಿದ್ದೆ ಪಾಂಡುರಂಗನ ಮುಂದೆ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಏನ

ಪಾಂಡುರಂಗ, ಭೋಗ ಭಾಗ್ಯಗಳು ಬೇಡ ತಂದೆ. ಲೋಕದ ಜನರು ನನ್ನನ್ನು ಬಂಜೆಯಿಂದ ಆಡಿಕೊಳ್ಳದಂತೆ ನನ್ನನ್ನು ಕಾಪಾಡು ಎಂದು ಬಹುವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ದೇವರಿಗೆ ಈಕೆಯ ಪ್ರಾರ್ಥನೆ ಮುಟ್ಟಿದೆಯೇನೋ. ಒಂದು ದಿನ ರಾತ್ರಿ ಈ ಗಂಡ ಹೆಂಡರು ದೇವರ ಸ್ಮರಣೆ ಮಾಡಿ ಮಲಗಿರುವಾಗ ಸ್ವಪ್ನದಲ್ಲಿ ಸಾಧು ಸಂತರಂತೆ ಬಂದು ಆಶೀರ್ವಾದವನ್ನು ಮಾಡಿದರಂತೆ. ನಿನಗೆ ಮಕ್ಕಳ ಭಾಗ್ಯವಾಗುತ್ತೆ, ಭಯಪಡಬೇಡ ಎಂದು ಆಶೀರ್ವಾದ ಮಾಡಿದಂತಾಯಿತು. ಬೆಳಗಾದ ಕೂಡಲೇ ಎದ್ದು ಈಕೆ ಓಡಿ ಬಂದು ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ, ನಾನೊಂದು ಸುಸ್ವಪ್ನವನ್ನು ಕಂಡೆ ಎಂದ ಕೂಡಲೇ ಆತ ಹೇಳ್ತಾನೆ, ದೇವರ ಸ್ಮರಣೆ ಮಾಡಿ ಮಲಗಿದರೆ ಯಾವಾಗಲೂ ಒಳ್ಳೆ ಸ್ವಪ್ನವೇ ಬೀಳುತ್ತೆ. ಬಹುಜನ ಮಲಗುವಾಗ ಇಲ್ಲದೇ ಇರೋ ವ್ಯವಹಾರಗಳನ್ನು ಹಚ್ಚಿಕೊಂಡು ಮಲಗಿದರೆ ರಾತ್ರಿಯೆಲ್ಲ ಅದೇ ವ್ಯಾಪಾರ ಅದೇ ವ್ಯವಹಾರ. 48, 56, 94 ಅಂತ ಲೆಕ್ಕ ಹಾಕೋರು. ಈ ಜಗಳ ಆಡೋರು ಮಲ್ಕೊಂಡ್ರೆ ಹಿಡ್ಕೊಳ್ಳೋನ್ನ ಹೊದಿಯೋ ಅಂತಾರೆ. ಪಕ್ಕದಲ್ಲಿ ಮಲಗಿರೋರಿಗೆಲ್ಲ ಭಯವಾಗೋ ಹಾಗೆ ಮಲಗುವಾಗ ರಾಮ ಕೃಷ್ಣ ಗೋವಿಂದ ಎಂದು ಹೇಳಿ ಮಲಗಿದರೆ ಸುಸ್ವಪ್ನವೇ ಪ್ರಾಪ್ತವಾಗುತ್ತೆ. ಇಲ್ಲಿ ಈಕೆ ಹೇಳಿದ್ಲು, ಮುದ್ದೈದೆಯರು ಬಂದು ನನ್ನ ಮಡಿಲಲ್ಲಿ ಹಣ್ಣು ಹಂಪಲುಗಳಿಟ್ಟಂತಾಯಿತು, ಸಾಧು ಸಂತರು ಬಂದು ನನ್ನನ್ನು ಆಶೀರ್ವಾದ ಮಾಡಿದಂತಾಯಿತು. ಹಾಗಂದಾಗ ಆ ಗೋರ ಹೇಳಿದ, ಪಾಂಡುರಂಗನ ಕರುಣೆ ನಮಗೆ ಪ್ರಾಪ್ತವಾಯಿತು, ಸಾವಧಾನವಾಗಿರು, ದೇವರ ಕಾಪಾಡ್ತಾನೆ. ಸ್ವಲ್ಪ ಕಾಲ ಕಳೆಯಿತು. ಮಹಾನುಭಾವಳಾದ ಗಂಗಾಬಾಯಿ ಗರ್ಭವತಿಯಾಗಿದ್ದಾಳೆ. ಆ ಗರ್ಭವತಿಯಾದ ತಾಯಿ ಮಾಸ ಒಂದೆರಡು

ಮಗು ಅವತಾರವಾಯಿತಂತೆ. ಓಡಿ ಬಂದು ಹೇಳಿದರು, ಗಂಡು ಮಗು. ಒಬ್ಬಾತ ಓಡಿ ಬರುತ್ತಿದ್ದಾನೆ, ಕಾರಣ ನದಿ ತೀರದಲ್ಲಿ ಕೂತು ಘೋರ ಪಾಂಡುರಂಗ ಪಾಂಡುರಂಗ ಅಂತಿದ್ದ. ಓಡೋಡಿ ಬಂದು ಒಬ್ಬಾತ ಹೇಳಿದ, ಗುರುಣ ಗುರುಣ, ನಿನಗೊಂದು ಗಂಡು ಮಗುವಾಯಿತು. ಘೋರ ಕಣ್ಣನ್ನು ಮುಚ್ಚಿ, ಪಾಂಡುರಂಗ, ಈ ಪ್ರಪಂಚದಲ್ಲಿ ನಾನು ಕೊಡುತ್ತಿರುವ ಕಷ್ಟಗಳು ಸಾಲದು ಎಂದು ನನ್ನನ್ನೇ ಕಾರಣವಾಗಿಟ್ಟುಕೊಂಡು ಮತ್ತೊಂದು ಜೀವಿ ಬಂದೆ ಪಡಬಾರದ ಕಷ್ಟಗಳನ್ನು ಪಡಲು. ಹೇ ರಂಗ, ಏನು ನಿನ್ನ ವಿಚಿತ್ರ ಲೀಲೆಯಪ್ಪ ಅಂದ. ಆ ಬಂದಿದ್ದವನಂದ, ನನಗ ಬುದ್ಧಿ ಇಲ್ಲ. ಅಲ್ಲ, ಗಂಡು ಮಗುವಾಯ್ತು ಅಂದ್ರೆ ಹಾ ಗಂಡು ಮಗುವಾಯ್ತಾ ಅಂತ ಸಂತೋಷ ಪಡ್ತೀಯ ಅಂತ ನಾನ್ ಬಂದ್ರೆ, ಅಯ್ಯೋ ಮಗು ಹುಟ್ಟುತ್ತಾ ಅಂತ ವ್ಯಸನ ಪಡ್ತೀಯ. ಗ್ರಹಚಾರ ಬಾ, ಕರೆದುಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. 12ನೇ ದಿನ ಪ್ರಾಪ್ತವಾದಾಗ ಮಗುವಿಗೆ ನಾಮಕರಣ ಶಾಸ್ತ್ರ. ಆ ನಾಮಕರಣ ಶಾಸ್ತ್ರದಲ್ಲಿ ಏನಂತ ಹೆಸರಿಡೋಣ ಅಂದಾಗ ಗೊರನೇ ಹೇಳ್ತಾನಯ್ಯ, ಇನ್ಯಾವ ಹೆಸರು ಬೇಡ, ಸರ್ವದಾ ನಾನು ನನ್ನೊಡೆಯನಾದ ಪಾಂಡುರಂಗನನ್ನೇ ಕರೆಯಬೇಕಾದ್ದರಿಂದ ನನ್ನ ಮಗನಿಗೂ ರಂಗನ ಹೆಸರನ್ನೇ ಇಟ್ಟುಬಿಟ್ರೆ ಆಗ ನಾನು ನನ್ನ ಮಗನನ್ನು ಕರೆದಂತೆಯೂ ಆಗುತ್ತೆ, ಪಾಂಡುರಂಗನ ಧ್ಯಾನ ಮಾಡದಂತೆಯೂ ಆಗುತ್ತೆ. ಅಲ್ಲಿ ಸೇರಿದ್ದ ಹಿರಿಯರೆಲ್ಲರೂ ಆ ಮಗುವಿಗೆ ವಿಠಲ ವಿಠಲ ಎಂದು ನಾಮಕರಣ ಮಾಡಿದರಂತೆ. ಆ ತಾಯಿಗೇನಾನಂದವೋ. ಮಕ್ಕಳಿಲ್ಲದವರ ಮನೆಯಲ್ಲಿ ಅಪರೂಪಕ್ಕಾಗಿ ಒಂದೇ ಒಂದು ಮಗುವಾಗಿಬಿಟ್ರೆ ಆ ಮಗುವನ್ನ ಬಹುಪ್ರೀತಿಯಿಂದ ಕಾಣುತ್ತಾರೆ. ಮಕ್ಕಳಿರೋ ಮನೆಯಲ್ಲೇ ಒಂದು 7-8 ಮಕ್ಕಳಾದ್ರೆ ಒಂದೊಂದು ಮೂಲೆಯಲ್ಲಿ ಕೂತಿರುವುದು ಸಹಜ. ಇಲ್ಲಿ ಈ ತಾಯಿ ಬಹು ಅಕ್ಕರೆಯಿಂದ ಮಗುವನ್ನು ಎತ್ತಿ ಆಡ್ತಾ ಇದ್ದಾಳಂತೆ. ಕಾಲ ಕಳೆಯುತ್ತಿದೆ. ದಿನ 1, 2, 3, 4 ತರ

0: ಮಗು ಬೆಳೆಯುತ್ತಿದ್ದಾನೆ, ತಾಯಿ ಅಕ್ಕರೆಯಿಂದ ಸಾಕುತ್ತಿದ್ದಾಳೆ. ಒಂದು ದಿನ ಮಹಾನುಭಾವನಾದಂತ ಘೋರ ಸಂತೆಗೆ ಹೋಗಲು ಮಡಿಕೆಗಳನ್ನೆಲ್ಲ ತುಂಬಿಕೊಂಡು ಗಂಗೆಯನ್ನು ಕರೆದ. ಗಂಗಾ, ಏನ್ ಸ್ವಾಮಿ? ಗಂಗಾ, ಇದೋ ನಾನು ಸಂತೆಗೆ ಹೋಗ್ತಾ ಇದ್ದೇನೆ, ನಿನಗೇನು ಬೇಕು ಹೇಳು. ಆಗ ಗಂಗಾ ಹೇಳ್ತಾಳೆ,
1: ವರುಷ ಒಂದಾಯಿತು ಮಗ ವಿಠಲನಿಗೆ ಸ್ವಾಮಿ, ವರುಷ ಒಂದಾಯಿತು.
0: ನಮ್ಮ ವಿಠಲನಿಗೆ ಒಂದು ವರ್ಷ ಆಗ್ತಾ ಇದೆ ಕಣ್ರಿ. ನೀವು ಹೇಗೂ ಸಂತೆಗೆ ಹೋಗ್ತಾ ಇದ್ದೀರಲ್ಲ, ನನ್ನ ಮಗನಿಗೆ ಒಂದು ಕೆಂಪನೆ ಅಂಗಿ ತಗೊಂಬನ್ರಿ. ನಕ್ಕ ಈತ, ಯಾಕೆ ಕೆಂಪನೆ ಅಂಗಿ? ಯಾಕವಿಲ್ಲ ಕಣ್ರಿ, ನನ್ನ ಮಗನಿಗೆ ಸ್ನಾನ ಮಾಡಿಸಿ, ಕಣ್ಣಿಗೆ ಕಪ್ಪನ್ನು ತಿದ್ದಿ, ಹಣೆಗೆ ತಿಲಕ ಇಟ್ಟು, ಈ ಕೆಂಪಂಗಿಯನ್ನು ಹಾಕಿ, ಅವನ ಗುಂಗುರು ಗುಂಗುರು ಕೂದಲನ್ನು ತಲೆಯಾಡಿಸಿ ಚೆನ್ನಾಗಿ ಕೆದರಿ ಬಿಟ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕಣ್ರಿ. ಆ ಬಾಲಕೃಷ್ಣನೇ ಬಂದು ಆಡ್ತಿದ್ದಾನೆ ಅನ್ನೋ ಹಾಗಿರುತ್ತೆ. ನೀವು ಬರೋವಾಗ ಅವನಿಗೆ ಹುಟ್ಟಿದಬ್ಬ ಕೆಂಪನೆ ಅಂಗಿ ತಗೊಂಬನ್ರಿ. ಈ ಘೋರ ಹೆಂಡತಿಯನ್ನೇ ನೋಡುತ್ತಾ ಹೇಳ್ತಾನೆ, ಗಂಗಾ, ನಿನ್ನ ಮಗನ ಮೇಲೆ ನೀನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೀಯೋ, ಇದೇ ಪ್ರೀತಿಯನ್ನ ನನ್ನೊಡೆಯನಾದ ಪಾಂಡುರಂಗನ ಮೇಲೆ ಇಟ್ಟಿದ್ದಿದ್ರೆ ನಿನಗೆ ವೈಕುಂಠವೇ ಪ್ರಾಪ್ತವಾಗ್ತಿತ್ತಲ್ಲೇ, ಅವನನ್ನೇಕೆ ಪೂಜೆ ಮಾಡೋಲ್ಲ ನೀನು? ಆಗ ಗಂಗಾಬಾಯಿ ಹೇಳ್ತಾಳೆ, ಯಾರು ಹೇಳಿದ್ರು ನಾನು ಅವನನ್ನು ಪೂಜೆ ಮಾಡೋಲ್ಲ ಅಂತ? ದಿನನಿತ್ಯದಲ್ಲಿ ನಾನು ಅವನ ಪೂಜೆಯನ್ನು ಮಾಡುತ್ತಲೇ ಇದ್ದೇನೆ, ಅವನನ್ನ ಪ್ರತ್ಯಕ್ಷವಾಗಿ ಕಾಣುತ್ತಲೇ ಇದ್ದೇನೆ, ಅವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಲೇ ಇದ್ದೇನೆ. ಊರು ಕೇಳಿದ, ಹೌದೇ, ದಿನನಿತ್ಯದಲ್ಲಿ ನೀನು ಪೂಜೆ ಮಾಡ್ತಾ ಇದ್ದೀಯಾ ಗಂಗಾ? ಗಂಗಾ, ಹಾಗಂದ್ರೆ ಏನೆ, ಎಲ್ಲಿ ಕಾಣುತ್ತಾನೆ ನಿನಗೆ ದೇವರು? ಆಗ ಗಂಗೆ ಹೇಳಿದ್ಲು, ಇಲ್ಲೇ ನಿಂತಿದ್ದಾನಲ್ರಿ, ನನ್ನ ಎದುರಿಗೆ ಮಾತನಾಡುತ್ತಿದ್ದಾನಲ್ಲ. ಸ್ವಾಮಿ, ನನಗೆ ನೀವೇ ಆ ಪಾಂಡುರಂಗ, ನೀವೇ ನನಗೆ ಸರ್ವಸ್ವ, ಸದ್ಯಕ್ಕೆ ಪತಿಯೇ ಸರ್ವಸ್ವ ಎಂದಾಗ ನಾನು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇನೆ, ನನಗೆಲ್ಲ ದೇವರ ಸೇವೆ ಇಲ್ಲೇ ಆಗುತ್ತೆ, ಹೋಗ್ರೆ. ನಕ್ಕ ಘೋರ, ಆಯಿತು, ನಿನ್ನ ಕರ್ತವ್ಯ ನೀನು ಮಾಡು, ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ ಎಂಬುದಾಗಿ ಹಡ್ಡೆಯಲ್ಲಿ ಮಡಿಕೆಗಳನ್ನು ಹೊತ್ತು ನೇರವಾಗಿ ಸಂತೆಗೆ ಬಂದ. ಓಹೋ, ಘೋರ ಬಂದ ಮಡಿಕೆ ತ

ಬನ್ನಿ ಗೋರ ಬಂದ ಮಡಿಕೆ ತಂದ ಪನ್ನೀರಣ್ಣಯ್ಯ ಇದೋ ಮಡಿಕೆ ತಂದಿದ್ದೇನೆ ಬನ್ನಿ ಎಂದಾಗ ಅವನಿಗಾಗೆ ಕಾದಿದ್ದ ಜನಗಳೆಲ್ಲ ಓಡೋಡಿ ಬಂದರಂತೆ ಗೊರಣ್ಣ ನನಗೊಂದು ಗಡಿಗೆ ತೆಗೆದುಕೋ ತಾಯಿ ಆಕೆಯತ್ರ ಬೆಲೆ ಮಾತನಾಡದೆ ಎರಡು ಕೈಗಳನ್ನು ಮುಂದೆ ಚಾಚುತ್ತಾನಂತೆ ಪಾಂಡುರಂಗ ಅವರೆಷ್ಟು ಕೊಡ್ತಾರೋ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ದಾನೆ ಇನ್ನೊಬ್ಬ ಆತ ಬಂದ ಅಣ್ಣ ನನಗೊಂದು ಗಡಿಗೆ ಕೊಡೋ ತಗೋಣ್ಣ ಇನ್ನೊಬ್ಬ ಮಗು ಬಂದಿದೆ ಅಣ್ಣ ನನಗೊಂದು ಕುಡಿಕೆ ತಗೋಮ್ಮ ಯಾರು ಎಷ್ಟು ಕೊಟ್ಟರೆ ಅಷ್ಟನ್ನೇ ಕಿಸೆಗೆ ಹಾಕ್ತಾ ಇದ್ರೆ ಪಕ್ಕದ ಒಬ್ಬ ವ್ಯಾಪಾರಿ ಅಂದ ಏ ನೀನೇನಯ್ಯ ಕಸುಬುದಾರೇನಯ್ಯ ನೀನು ನಿನ್ನಿಂದ ನಮ್ ಕಸುಬೆಲ್ಲ ಹಾಳಾಗೋಯ್ತು ಅಲ್ಲ ಯಾವ್ದು ಕೇಳಿದ್ರೆ ಅದು ಕೊಡ್ತೀಯ ಅವ್ರು ಎಷ್ಟು ಕೊಟ್ರೆ ಅಷ್ಟು ಕಿಸೆಗೆ ಹಾಕ್ತೀಯಲ್ಲ ಆಗ ಗೋರ ಹೇಳ್ತಾನೆ ಅಣ್ಣ ಪಾಂಡುರಂಗ ನನ್ನ ಭಾಗಕ್ಕೆ ಎಷ್ಟು ಕೊಡ್ತಾನೋ ಅಷ್ಟು ತಾನೇ ನನಗೆ ಲಭ್ಯ ಹೌದು ಯಾರಾದ್ರೂ ಕಲ್ಲು ಕೊಟ್ರೆ ಏನ್ ಮಾಡ್ತೀಯ ಕಲ್ಲು ಕೊಟ್ರೆ ಏನ್ ಮಾಡ್ತೀಯ ಅಂದ್ರೆ ಘೋರ ಹೇಳ್ತಿದ್ದಾನೆ ಆ ಕಲ್ಲನ್ನೇ ಪರಮಾತ್ಮ ನನಗೆ ಕೊಟ್ಟ ಅಂತ ಹಾಕೊಳ್ತೀನಣ್ಣ ಇದು ಹೊರಟೆ ಅನ್ನುವಾಗ ಅಲ್ಲೊಂದು ಗೋವು ಬಂದಿದೆ ಅಂಬಾ ಓಹೋ ಗೋಮಾತಾ ನಿನಗೆ ಜಲ ಬೇಕಾಗಿದೆಯೋ ಇದು ತಂದೆ ಎಂದು ಘೋರ ಒಂದು ಗಡಿಗೆಯನ್ನು ತೆಗೆದುಕೊಂಡು ಹೋಗಿ ನದಿಯ ತೀರದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ತಂದು ಮುಂದಿಟ್ಟ ಆ ಗೋವು ಕುಡಿಯಲು ಹೋದರೆ ಕಂಠ ಬಹು ಚಿಕ್ಕದಾಗಿತ್ತು ಹಿಡಿಸಲಿಲ್ಲ ಮತ್ತೆ ತಲೆಗೆತ್ತಿ ಗೋರನನ್ನೇ ನೋಡಿದಂತೆ ಒಂದು ಕಲ್ಲನ್ನು ತಂದ ಗೋರ ಆ ಕಂಠವನ್ನು ಪಟ್ಟನೆ ಹೊಡೆದ ಕಂಠ ಹಾರಿ ಹೋಯಿತು ಆಗ ಗೋಮಾತೆಯು ಆನಂದದಿಂದ ಜಲಪಾನವನ್ನು ಮಾಡಿ ಅಂಬಾ ಈತ ಅಂತಾನೆ ಅಂಬಾ ಅಂದಿಯ ಅಮ್ಮ ಗೋಮಾತಾ ನೀನು ತೃಪ್ತಿಯಾದರೆ ಸಕಲ ದೇವತೆಗಳು ತೃಪ್ತಿಯಾದಂತೆ ಇದು ವಂದನೆ ಎಂದು ನಮಸ್ಕಾರವನ್ನು ಮಾಡಿದ ಸಂತೆಯಲ್ಲಿ ಮಾರಿದ ಮಡಿಕೆಗಳಿಂದ ಬಂದ ಹಣವನ್ನ ಮತ್ತೆ ನೇರವಾಗಿ ಬಂದಿದ್ದೆ ಆ ಮಾರುಕಟ್ಟೆಗಳಲ್ಲಿ ತನ್ನ ಮನೆಗೆ ಬೇಕಾಗಿರುವ ಸಕಲ ಸಾಮಗ್ರಿಗಳನ್ನೆಲ್ಲವನ್ನು ಕೊಂಡ ಹೆಂಡತಿ ಹೇಳಿದ್ದಂಥ ಕೆಂಪನೆಯ ಅಂಗಿಯನ್ನು ತೆಗೆದುಕೊಂಡ ಕೆಂಪನೆ ಅಂಗಿಯನ್ನು ತೆಗೆದುಕೊಂಡಿದ್ದೇನು ಮಾಡಿದ್ದಾನೆ ಸಾಮಗ್ರಿಗಳ ಜೊತೆಯಲ್ಲಿ ಪಾಂಡುರಂಗ ನೇರವಾಗಿ ತನ್ನ ಗ್ರಾಮವಾಗ ತೆರಟೋಕಿಗೆ ಬಂದಿದ್ದಾನೆ ತೆರಟೋಕಿಗೆ ಬಂದಿದ್ದೆ ಗಂಗಾ ಅಂದ ಬಾಗಿಲು ಮುಚ್ಚಿತ್ತು ಗಂಗಾ ಎಂದೊಡನೆ ಆ ತಾಯಿ ದಡದಡದಣ್ಣೆ ಓಡಿ ಬಂದಿದ್ದೆ ಬಾಗಿಲನ್ನು ತೆಗೆದು ಪತಿಯ ಪಾದವನ್ನು ನೋಡಿ ತಂದ ಗಂಗಾ ಜಲವನ್ನು ಪಾದದ ಮೇಲೆ ಸುರಿದು ಪಾದವನ್ನು ಚೆನ್ನಾಗಿ ತೊಳೆದು ಸೆರಗಿನಿಂದ ಆತನ ಪಾದವನ್ನು ಒರೆಸಿ ಕರ ಹಿಡಿದು ಕರೆದುಕೊಂಡು ಹೋಗಿ ಆತನನ್ನು ಕೂರಿಸಿ ಪ್ರೀತಿಯಿಂದ ತಾನು ಮಾಡಿದ್ದನ್ನೆಲ್ಲ ಬಡಿಸಿ ಗಾಳಿ ಬೀಸ್ತಾ ನಗನಗುತ್ತ ನಿಂತಿದ್ದಾನೆ ಮನೆಗೆ ಬಂದ ಗಂಡನನ್ನ ಯಾವ ತಾಯಿ ನಗನಗುತ್ತ ಕರೆದೊಯ್ದು ತಾನೇನೇ ಮಾಡಿರಲಿ ಅದನ್ನು ಬಡಿಸಿ ಆತ ಊಟ ಮಾಡುವಾಗ ಸಂತೋಷವಾಗಿ ನಗರಗುತ್ತಿದ್ದರೆ ಆಕೆ ಇಡುವ ತುತ್ತು ಎರಡೇ ಆದರೂ ಸಾಕು ಆ ಪತಿಯ ಆನಂದದಿಂದ ಹೊಟ್ಟೆ ತುಂಬ ಹೋಗುತ್ತೆ ಬಹುಜನ ಹೆಣ್ಣು ಮಕ್ಕಳಿಗೆ ಇದು ಗೊತ್ತಿಲ್ಲದೆ ಆಯಾಸಪಟ್ಟು ಮನೆಗೆ ಬಂದ ಗಂಡನನ್ನು ಕೂರಿಸಿ ಭೋಜನವನ್ನೂ ಬಡಿಸಿ ಅಲ್ಲಿ ಅಳ್ತಾ ಕೂತ್ಕೊಳ್ತಾರೆ ಗಂಡ ಯಾಕೆ ಅಳ್ತೀಯ ನೀನು ಕಟ್ಕೊಂಡಾಗ್ಲಿಂದಲೂ ಇದೇ ಗೋಳೆ ಆಗ ಗಂಡನಿಗೆ ಊಟಕ್ಕಿಂತಲೂ ಆಕೆ ಇಟ್ಟ ಆ ಮಾತೆ ವಿಷವಾಗಿ ಬಹಳ ತೊಂದರೆಯಾಗುತ್ತಂತೆ ನಮ್ಮ ಸೀಮೆಯಲ್ಲಿ ಪ್ರಾತಃಕಾಲವಾದ ಕೂಡಲೇ ಕಣ್ಣನ್ನು ಬಿಟ್ಟ ತಾಯಿ ಮೊದಲು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಗಂಡ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬರುವಾಗ ತಾನು ಸ್ನಾನ ಮುಗಿಸಿ ಬಂದು ಆಗೊಂದು ಸಲ ನಮಸ್ಕಾರವನ್ನು ಮಾಡ್ತಾಳೆ ರಾತ್ರಿ ಮಲಗಬೇಕಾದರೆ ಗಂಡ ಮಲಗಿದ್ದಾನೆ ಎಂದು ತಿಳಿದಾಗ ಮಕ್ಕಳು ಮರಿಗಳನ್ನು ಮಲಗಿಸಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಮಾಂಗಲ್ಯವನ್ನು ಕಣ್ಣಲ್ಲಿ ಕಂಡು ಒಂದು ಸಲ ಕಣ್ಣಿಗೊತ್ತುಕೊಂಡು ತಾನು ನಿದ್ದೆ ಮಾಡ್ತಾಳೆ ನಮ್ಮ ದೇಶದಲ್ಲಿ ಒಂದು ದಿನಕ್ಕೆ ಮೂರು ಸಲವಾದರೂ ಗಂಡನ ಕಾಲಿಗೆ ನಮಸ್ಕಾರ ಮಾಡುವ ಪರಿಪಾಠ ಕೆಲವು ಸೀಮೆಯಲ್ಲಿ ಎರಡೇ ಸಲ ಒಂದು ಮದುವೆ ಮಾಡಿಕೊಂಡಾಗ ಇನ್ನೊಂದು ರಾಯರ್ ಗೋತ ಹೊಡೆದಾಗ ನಿನಗೋ ನನಗೋ ಋಣ ತೀರೋಯ್ತೋ ಅಂತಾರಂತೆ ಅದು ಯಾವುದೋ ದೇಶದ ವಿಚಾರವಾದ್ದರಿಂದ ಸದ್ಯಕ್ಕೆ ನಮಗೀಗ ಇಲ್ಲಿ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರುವುದು ಗಂಗಾದೇವಿ ಬಹು ಪ್ರೀತಿಯಿಂದ ಗಂಡನಿಗೆ ಗುಣಪಡಿಸಿದಳಂತೆ ಎದ್ದು ಬಂದ ಗಂಡ ಗಂಗಾ ಇದ ನೋಡು ಹಸುಬೆಯ ಚೀಲದಲ್ಲಿ ನೀನು ಕೇಳಿದ್ದನ್ನೆಲ್ಲ ತಂದಿದ್ದೇನೆ ನೋಡು ಆ ಚೀಲದಲ್ಲಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದಿಡುವಾಗ ಕೆಂಪನೆ ಅಂಗಿ ಕೈಗೆ ಸಿಕ್ಕಿತಂತೆ ಅಯ್ಯಮ್ಮನಿಗೆ ಏನು ಆನಂದವಾಗಿಬಿಡ್ತೋ ಕೂಡ್ಲೇ ಹೇಳ್ತಾಳೆ ಏನ್ರಿ ಏನೇ ನೀವಂತಿದ್ರಿ ವಿಠಲನ ಮೇಲೆ ನಿನಗೊಬ್ಬಳಿಗೆ ಪ್ರೀತಿ ನನಗಿಲ್ಲ ಅಂತಿದ್ರಲ್ಲ ನಿಮಗೂ ಚೆನ್ನಾಗಿದೆ ಕಣ್ರಿ ಹೇಗೆ ನಾನು ಎಂಥ ಅಂಗಿ ಬೇಕು ಅಂತ ಆಸೆ ಪಟ್ಟಿದ್ನೋ ಅಂಥದ್ದೇ ಕೆಂಪನೆ ಅಂಗಿ ತಂದಿದ್ದೀರಾ
ಪಾಂಡುರಂಗ ಪಾಂಡುರಂಗ. ಆಯಿತು, ನಿನ್ನ ಮಗನಿಗೆ ಸರಿಯಾದ ಅಂಗಿ ಸಿಂಕಿದೆಯಲ್ಲ, ಸ್ವೀಕರಿಸು. ಇನ್ನು ನಾನು ಮುಂದಿನ ಸಂತೆಗೆ ಬೇಕಾದ ಮಡಿಕೆಗಳನ್ನು ಮಾಡಲು ಮಣ್ಣನ್ನು ಸಿದ್ಧ ಮಾಡ್ತೇನೆ ಎಂಬುದಾಗಿ ಹೊರಗಡೆಗೆ ಬಂದ. ಹೊರಗಡೆಗೆ ಬಂದು ರಾಶಿ ಹಾಕಿರುವ ಮಣ್ಣನ್ನು ನೋಡಿ ಸ್ವಲ್ಪ ನೀರನ್ನು ಹಾಕಿ ತುಳಿಯುತ್ತಿದ್ದಾನೆ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಅಷ್ಟರೊಳಗಾಗಿ ಗಂಗಾದೇವಿಯು ಮಗನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ್ದಾಳೆ, ಹಣೆಗೆ ತಿಲಕವನ್ನಿಟ್ಟಿದ್ದಾಳೆ, ಕಣ್ಣಿಗೆ ಕಪ್ಪನ್ನು ಹಚ್ಚಿದ್ದಾಳೆ. ಅಯ್ಯೋ, ನನ್ನ ಮಗನಿಗೆ ದೃಷ್ಟಿಯಾಗತ್ತೆ ಅಂತ ಪರಕೆ ಕಟ್ಟಿ ತಗೊಬಂದು ದೃಷ್ಟಿ ತೆಗಿತಾಳೆ. ಬಹುಜನ ತಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯುವಾಗ ಒಂದು ಮಂತ್ರ ಹೇಳ್ತಾಳೆ, ಆಳ್ಕಣ್ಣು ಮುಳುಕಣ್ಣು ಪರದೇಶಿ ಕಣ್ಣು ದೇವದ ಕಣ್ಣು ನಾಯಿ ಕಣ್ಣು ನರಿ ಕಣ್ಣು ಆ ಕಣ್ಣು ಈ ಕಣ್ಣು ಎಲ್ಲ ನಾಶವಾಗಿ ಹೋಗ್ಲಿ, ಈ ತಾಯಿ ಕಣ್ಣೆರಡೇ ಚೆನ್ನಾಗಿರೋವು, ಬಾಕಿ ಕಣ್ಣೆಲ್ಲ ಪೀಡೆ ಕಣ್ಣು ಪರದೇಶಿ ಕಣ್ಣು. ಇದೇನ್ರಿ ಹೀಗೆ ಹೇಳ್ತಿರಲ್ಲ ಅಂದರೆ ತಾಯಿಯ ಮಮತೆ ಎಂಥದ್ದು ಅಂತ ಅರ್ಥವಾಗುತ್ತೆ. ತಾಯಿಗಿಂತಲೂ ಮಿಗಿಲಾದ ದೇವರಿಲ್ಲ. ಅಲಂಕಾರವನ್ನು ಮಾಡಿ ಕೆಂಪನೆ ಅಂಗಿಯನ್ನು ತೊಡಿಸಿ ಆ ಮಗನನ್ನ ಮನೆಯ ಮೇಲೆ ಕೂರಿಸಿ ಮುದ್ದಾಡ್ತಾಳೆ, ಆನಂದ ಪಡ್ತಾಳೆ. ಕೊನೆಗೇನಾಗಿದೆ, ಆ ಮಗನನ್ನು ಕೂರಿಸಿ ತಾನು ಅಲ್ಲಿರುವಾಗ ಹೊರಗಡೆ ಮಹಾನುಭಾವನಾದಂಥ ವಿಠಲನ ಭಕ್ತನಾದ ಘೋರ ಕರೆದನಂತೆ, ಗಂಗಾ ಗಂಗಾದೇವಿ ಅಂದಪ್ಪ, ನಿಮ್ಮಪ್ಪ ಕರೀತಾ ಇದ್ದಾರೆ ಕಣ, ಇದೋ ಬಂದೆ ಅಂತ ಮಗನನ್ನು ಕೂರಿಸಿ ಓಡಿ ಬಂದಿದ್ದಾಳೆ. ಏನ್ರಿ ಗಂಗಾ, ನಾನು ಮಣ್ಣು ತುಳಿಬೇಕಾಗಿದೆ, ನೀರು ಸಾಲದಲ್ಲೇ, ಏನ್ರಿ ಆಗಲೇ ತಂದಿಟ್ನಲ್ಲ, ಸಾಲದಾಗಿದೆ ಕಣೆ, ಸಾಲದೆ, ಹಾಗಾದ್ರೆ ನಾನು ನದಿ ತೀರಕ್ಕೆ ಹೋಗಿ ಬರ್ಬೇಕ್ರಿ. ಏನಾದ್ರೂ ಮಾಡು ಗಂಗಾ, ಬೇಗ ಜಲ ತೆಗೆದುಕೊಂಡು ಬಾ, ನಾನು ಮಣ್ಣನ್ನು ಹದವಾಗಿ ತುಳಿದು ಹದ ಮಾಡಿ ಮಡಿಕೆ ಮಾಡಿ ಒಣಗಾಕಿ ಆ ನಂತರದಲ್ಲಿ ಸಂತೆಯೊಳಗಾಗಿ ಸಿದ್ಧ ಮಾಡಿಕೊಳ್ಬೇಕು. ಇಗೊಳ್ರಿ ಬಂದೆ ಎಂದು ಓಡಿ ಬಂದು ಮಗನನ್ನು ಮನೆ ಮೇಲೆ ಕೂರಿಸಿ ಹಣೆಗೆ ಮುತ್ತಿಟ್ಟು ಹೇಳ್ತಾಳೆ, ವಿಠಲ ನಿಮ್ಮಪ್ಪ ನೀರ್ ತಗೊಂಬ ಅಂತ ಹೇಳಿದ್ದಾರಪ್ಪ, ನಾ ಬೇಗ ಬಂದ್ಬಿಡ್ತೇನೆ, ಇಲ್ಲೇ ಇರಬೇಕು ಮಗನೇ. ಆ ಒಂದು ವರ್ಷದ ಮಗು ತಾಯಿಯನ್ನೇ ನೋಡುತ್ತೆ, ನಗುತ್ತೆ, ನಕ್ಕಾಗ ತಾಯಿಗೆ ಆನಂದ ತಬ್ಬಿ ಮುದ್ದಾಡ್ತಾಳೆ. ನೋಡು, ನಾ ಬರೋವರೆಗೂ ಅಲ್ಲಾಡಬಾರದು, ಇದು ಈಗಲೇ ಬಂದ್ಬಿಡ್ತೇನೆ ಅಂತ ಹೇಳಿ ಮಗುವನ್ನು ಮನೆಯ ಮೇಲೆ ಕೂರಿಸಿ ತಾನು ಓಡಿ ಬಂದಿದ್ದೆ. ಆ ಗಡಿಗೆಯನ್ನು ತೆಗೆದುಕೊಂಡು ಹೊರಟ್ಲು. ಹೊರಟ್ರೇ ಘೋರ ಕೇಳಿದ, ಗಂಗಾ ಏನ್ರಿ ಇನ್ನೊಂದು ವಿಚಾರ ಗಂಗಾ. ಏನು? ನೀನು ಬರೋವರೆಗೂ ಮಣ್ಣು ತುಳಿತಾ ಇರ್ತೇನೆ, ಆದ್ರೆ ಆ ತುಳಿಯುವ ಮಣ್ಣಿಗೆ ಬರಿಗಾಲಲ್ಲಿ ತುಳಿಯುವುದು ಬೇಡ ಕಡೆ. ಏನ್ ಮಾಡುವಂತೀರಾ? ನಾನು ಪಾಂಡುರಂಗ ಪಾಂಡುರಂಗ ಪಾಂಡುರಂಗ ಅಂತ ರಂಗನ ಹೆಸರನ್ನು ಹೇಳಿಕೊಂಡೇ ತುಳ್ಕೊಂಡಿರ್ತೀನಿ. ಆದ್ದರಿಂದ ನೀನು ಆ ದೇವರ ಗೂಡಿನಲ್ಲಿ ತಾಳ ಇದೆ ನೋಡು, ಆ ತಾಳ ತಂದು ಕೊಟ್ಬಿಡು. ಏಮ್ಮಂದ್ಲು ಹೌದಾ, ಹಾಗೆ ಆಗ್ಲಿರಿ ಅಂತ ಹೇಳಿ ಗಡಿಗೆಯನ್ನು ಮತ್ತೆ ಇಟ್ಟು ಪುನಃ ಮನೆ ಒಳಗಡೆಗೆ ಹೋಗಿ ಆ ಪಾಂಡುರಂಗನ ವಿಗ್ರಹದ ಪಕ್ಕದಲ್ಲಿದ್ದ ಭಜನೆಗಾಗಿ ಉಪಯೋಗಿಸಬಹುದಾದ ತಾಳವನ್ನು ತಂದು ಗಂಡನ ಕೈಗೆ ಕೊಟ್ಟು, ಗಂಡ ಆ ದಾರವನ್ನು ಕುತ್ತಿಗೆಗೆ ಹಾಕೊಂಡಿದ್ದೆ, ಒಂದು ಸಲ ಝಯ್ಯನೆ ಹೊಡೆದು ಪಾಂಡುರಂಗ. ಗಂಗಾ ಎಷ್ಟು ಆನಂದವಾಗಿದೆ ನನಗೆ, ಎಷ್ಟು ಆನಂದವಾಗಿದೆ. ಹಾಗಾದ್ರೆ ಹೋಗಿ ಬರಲೇನ್ರಿ, ಹೋಗಿ ಬಾ. ಈ ತಾಯಿ ಮತ್ತೆ ಬಂದು ಬಾಗಿಲಲ್ಲಿ ಇತ್ಕೊಂಡ್ಲು. ನೋಡ್ರಿ ಒಂದು ವಿಚಾರ ಹೇಳೋದು ಮರ್ತೆ. ಏನು ಗಂಗಾ? ಒಳಗಡೆ ವಿಠಲನಿದ್ದಾನೆ, ಎಚ್ಚರಿಕೆ ಅಂತ ಹೇಳಿ ಈ ತಾಯಿ ಜಲವನ್ನು ತರುವುದಕ್ಕಾಗಿ ನದಿ ತೀರಕ್ಕೆ ಹೊರಟಿದ್ದಾಳೆ. ಮಹಾನುಭಾವನಾದಂಥ ಗೋರನಿಗೆ ಈ ಮಾತು ಕೇಳಿಸಿದಂತೆ. ಆಹಾ, ಗಂಗಾ ಎಂಥ ಮಾತಾಡದ್ಲು, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ, ಒಳಗಡೆ ವಿಠಲನಿದ್ದಾನೆ ಎಚ್ಚರಿಕೆ. ಆಹಾ, ಎಲ್ಲರ ಹೃದಯದೊಳಗಡೆ ಆ ಪಾಂಡುರಂಗ ಸರ್ವದಾ ನೆಲೆಯಾಗಿ ಇದ್ದಾನೆ. ಎಚ್ಚರಿಕೆ, ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಣ್ಣನ್ನು ತುಳಿಯಲಾರಂಭಿಸಿದನಂತೆ, ಆ ತುಳಿಯಲಾರಂಭಿಸುತ್ತಾ ಹೇಳಿದನಂತೆ,

ಭರತು ಘೋರನು ಪಾಂಡುರಂಗನ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯಿತ. ಹೆಜ್ಜೆ ಹೆಜ್ಜೆಗೂ ವಿಠಲ ವಿಠಲ ಎನ್ನುವಾಗಲೆಲ್ಲ ಆ ತನ್ನ ಹೆಜ್ಜೆಯೇ ಜೊತೆಗೂಡಿಸುತ್ತಿದ್ದಾನೆ ಭಗವಂತ.

ಘೋರರ ಧ್ಯಾನದ ಕೂಗಿಗೆ ಕೇಳಿ ವೈಕುಂಠವಾಸನಾದ ಆ ಪಾಂಡುರಂಗ ಸ್ವಾಮಿ ಘೋರನ ದಿವ್ಯ ದೃಷ್ಟಿಗೆ ಪ್ರತ್ಯಕ್ಷನಾಗಿ ಸಂಕದ ಮೇಲೆ ಕೈಯನ್ನಿಟ್ಟು ಆ ಧ್ಯಾನದಲ್ಲೇ ತಕ ತಕನೆ ಕುಡಿಯಲಾರಂಭಿಸಿದನಂತೆ. ಇದನ್ನ ಜ್ಞಾನ ಚಕ್ಷುವಿನಲ್ಲಿ ಕಂಡ ಘೋರ ಜಗತ್ತನ್ನೇ ಮರೆತ, ತಾನಿರುವುದನ್ನು ಮರೆತ, ಬಿಟ್ಟ

ತನ್ನನ್ನು ಎತ್ತಿಕೊಳ್ತಾನೆ ಎಂಬ ಭಾವನೆಯಲ್ಲಿ ಮುಂದೆ ಸಾಗಿದಾಗ ಅರಿವಿಲ್ಲದೆ ವಿಠಲ ಧ್ಯಾನದಲ್ಲಿದ್ದಂಥ ಹೋರಾ ಆ ಮಗುವಿನ ಬಲಗೈಯಿನ ಮೇಲೆ ತನ್ನ ಪಾದವನ್ನು

ಕಾಣದು, ತದೇಕ ಚಿತ್ತನಾಗಿ ಪ್ರಪಂಚವೇ ಕಾಣದೆ ತನ್ನ ಪಾದದಲ್ಲಿ ಆ ಮಗುವನ್ನು ಮಣ್ಣಿನೊಳಗೆ ಹಾಕಿ ತುಳಿದನಂತೆ ಆ ಎಳೆಯ ಮಗುವು ಮಣ್ಣೊಳಗೆ ಮಣ್ಣಾಗಿ ಸೇರಿ ಹೋಗಿದೆ. ಅರಿವಿಲ್ಲದ ತಂದೆ, ಜಗದೊಡೆಯನಾದ ಪರಮಾತ್ಮನ ಕಡೆಗೆ ಗಮನವಿಟ್ಟ ತಂದೆ, ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಲೇ ಇದ್ದಾನೆ. ನದಿಯ ತೀರಕ್ಕೆ ಹೋಗಿದ್ದ ಗಂಗಾಬಾಯಿ ಕೊಡದಲ್ಲಿ ಜಲವನ್ನು ಹೊತ್ತವಳು. ತನ್ನ ಸ್ನೇಹಿತರಿಗೆ ಹೇಳ್ತಾನಮ್ಮ, ಮನೆಯಲ್ಲಿ ಮಗು ಒಬ್ಬನನ್ನೇ ಬಿಟ್ಟು ಬಂದಿದ್ದೇನೆ, ಬೇಗ ಬರ್ತೇನೆ ಎಂಬುದಾಗಿ ಹೇಳಿ ತಾನಲ್ಲಿಂದ ಓಡೋಡಿ ಓಡೋಡಿ ತನ್ನ ತನೆಯನನ್ನು ನೋಡಬೇಕು ಎಂಬುದಾಗಿ ತಾನು ಧಾವಿಸಿ ಬಂದಿದ್ದಾಳೆ. ಇಲ್ಲಿ ಗಂಡ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ರೆ ಕೊಡವನ್ನ ಅಲ್ಲಿ ಪಕ್ಕದಲ್ಲಿಟ್ಟು, ಸ್ವಾಮಿ ಸ್ವಾಮಿ ಏನಿದು, ನಿಮಗಿದೇ ಗಮನವೇ, ಹಾಗಾದ್ರೆ ನೀವಿಲ್ಲಿ ನೋಡ್ಕೊಳ್ಳಿ, ನನ್ನ ಮಗುನ್ ನೋಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಕೊಡವನ್ನ ತನ್ನ ಗಂಡನ ಪಕ್ಕದಲ್ಲಿಟ್ಟು ನೇರವಾಗಿ ವಿಠಲ ಎಂದು ಒಳಗಡೆಗೆ ಬರ್ತಾ ಇದ್ದಾಳೆ. ಓಡೋಡಿ ಬಂದ ತಾಯಿ ಮನೆ ಒಳಗಡೆ ನೋಡ್ತಾಳೆ, ಮನೆಯ ಮೇಲಿದ್ದ ಕಂದ ಇಲ್ಲದಾಗಿದ್ದಾನೆ. ವಿಠಲ ವಿಠಲ, ಎಲ್ಲಿ ನನ್ನ ಮಗ? ನನ್ನ ಮಗ ಕಾಣ್ತಾ ಇಲ್ವಲ್ಲ, ಎಲ್ಲಿ? ಆ, ದೇವರ ಮನೆಯಲ್ಲಿ ಹೊತ್ಕೊಂಡಿದ್ದಾನೆ ಅಂತ ಹೇಳಿ ವಿಠಲ ವಿಠಲ ಅಂತ ಬಗ್ಗಿ ನೋಡಿದ್ಲು, ಅಲ್ಲೂ ಇಲ್ಲ. ತಾಯಿಯ ಮನಸ್ಸು ದುಗುಡದಿಂದ ಹರಿಯಲಾರಂಭಿಸಿತು. ಎಲ್ಲಿ ವಿಠಲ ವಿಠಲ? ಮನೆ ಹೊರಗಡೆಗೆ ಓಡಿ ಬಂದು ಬಾಗಿಲಲ್ಲಿ ಹೋಗುವಾಗ ಅಲ್ಲೊಬ್ಬ ಅಜ್ಜಮ್ಮನನ್ನು ಕೇಳಿದ್ರಂತೆ, ಅಜ್ಜಮ್ಮ ನನ್ನ ವಿಠಲನ್ ನೋಡಿದ್ರ? ಅಯ್ಯಮ್ಮ ನಕ್ಕಳು, ಏನೇ ಹುಚ್ಚಿ, ಅವನೇನು ಓಡಾಡೋ ಮಗು ನಾ ಹೊರಗಡೆ ಬರೋದಕ್ಕೆ? ಹೋಗು ಹೋಗು, ಮನೆ ಒಳಗಡೆನೆ ಇರಬಹುದು, ನೋಡು. ನೋಡಿದೆ ಅಜ್ಜಮ್ಮ, ಎಲ್ಲೂ ನನ್ನ ಮಗ ಕಾಣ್ತಾ ಇಲ್ಲ. ಈ ನಮ್ಮ ಯಜಮಾನ್ರೋ ವಿಠಲ ವಿಠಲ ಅಂತ ಕೂತಿದ್ದಾರೆ, ನನ್ನ ವಿಠಲ ಎಲ್ಲಿ ಕಾಣಲಿಲ್ಲ. ವಿಠಲ ವಿಠಲ ಅಂತ ಬಂದರೆ ಅಲ್ಲ, ಮಹಾನುಭಾವನಾದ ಗೋರ ಅದೇ ತತ್ವದಲ್ಲಿದ್ದಾರೆ.

ಮನೆ ಒಳಗಡೆ ವಿಠಲ ಕಾಣ್ತಾ ಇಲ್ಲ. ಏನ್ರಿ ಅಯ್ಯೋ ಇದೇನಿದು? ವಿಠಲ ವಿಠಲ ದೈ ದೈ ವಿಠಲ ದೈ ದೈ ವಿಠಲ ದೈ ದೈ ವಿಠಲ ದೈ ದೈ ವಿಠಲ. ತಾಯಿಗೆ ಸಿಟ್ಟು ಬಂತು. ಗಂಡನನ್ನೇ ತೋರ್ತಾ, ಏನ್ರಿ ನಾನು ಮಗನ ಕಳ್ಕೊಂಡು ಹುಡುಕಾಡ್ತಾ ಇದ್ರೆ ನೀವು ವಿಠಲ ವಿಠಲ ಅಂತಿದ್ದೀರ? ನಿಮಗೆ ಈ ಮೊಣ್ಣೆ ತಲೆ ಬುದ್ಧಿ ಮಣ್ಣಿನ ಕಡೆಗೆ ನೋಡಿದ್ದು. ಆ ತುಳಿಯುತ್ತಿರುವ ಮಣ್ಣು ಕೆಂಪು ಬಣ್ಣಕ್ಕೆ ತಿರುಗಿದೆ. ಇದೇನಿದು? ಇದೇನು ಮೊನ್ನೆಗೆ ಈ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇದೆ ಅಂತ ತಾಯಿ ನೋಡುತ್ತಿದ್ದರೆ, ಆತ ವಿಠಲ ವಿಠಲ ವಿಠಲ ವಿಠಲ ಅಂತ ತುಳಿಯುತ್ತಿರುವಾಗ ಒಂದು ತುಳಿತಕ್ಕೆ ಆ ಎಳೆಯ ಮಗುವಿನ ಬಲಗೈ ಬೆರಳುಗಳ ಸಹಿತ ಮೇಲಕ್ಕೆದ್ದು ಕಾಣಿಸಿತು. ಕಂಡ ಕೂಡಲೇ ತಾಯಿ ಅಯ್ಯೋ ಎಂದು ಚೀರಿ ತನ್ನ ಗಂಡನನ್ನು ಒಂದು ಸಲ ತಳ್ಳಿದಳಂತೆ. ಯಾರಿ ಘೋರ ಪಕ್ಕದಲ್ಲಿ ಢಮ್ಮನೆ ಬಿದ್ದ. ಈ ತಾಯಿ ಆ ಮಣ್ಣಿನ ಹತ್ತಿರ ಹುಡುಕಾಡಿ ಹುಡುಕಾಡಿ ಹುಡುಕಾಡಿ ಮಗುವಿನ ಅಂಗಾಂಗಗಳನ್ನು ಬೇರೆ ಮಾಡುತ್ತಾ,

ಬಾರಿ ಬಿದ್ದ ಘೋರ ಮೆಲ್ಲನೆ ಎದ್ದ ಯಾರು ಯಾರು ಯಾರು? ನಾನು ಧ್ಯಾನ ಮಾಡುವಾಗ ನನ್ನನ್ನು ತಳ್ಳಿದವರು. ಗಂಗಾ ಗಂಗಾ ಯಾಕಳ್ತಾ ಇದ್ದೀಯೇ? ಗಂಗಾ ಯಾಕಳ್ತಾ ಇದ್ದೀಯೇ? ಗಂಗಾ ಹೇಳ್ತಾಳೆ, ಅಳದಿದ್ದೇನು ಮಾಡಿದ್ರೀಯ? ಅಯ್ಯೋ, ನನ್ನ ಮಗನ ಹುಟ್ಟಿದ ದಿನ ಅಂದುಕೊಂಡಿದ್ದರೆ ನನ್ನ ಮಗನಿಗೆ ಸಾವಿನ ದಿನ ತಂದರಲ್ರಿ. ಕೆಟ್ಟ ತಂದೆಯೇ ಮಗನ ಕುತ್ತಿಗೆಯನ್ನು ಹಿಸುಕಿ ಕೊಂದಂತೆ ಪಾದದಡಿಯಲ್ಲಿ ಕಸಕಿದ್ದ ಕೊನೆಯಾಗಿ ಕಂಡು ನನ್ನ ವಿಠಲನನ್ನು ತುಳಿದಿದೆ.

0: ಓಡಿ ಬರುತ್ತಿದ್ದ. ನಿಮ್ಮ ರಂಗ ಎಲ್ಲಿಗೆ ಹೋದರಿ? ಅವನು ರಂಗನಲ್ಲ, ಅವನೊಬ್ಬ ಭಂಗ, ಅವನೊಬ್ಬ ಧೈರ್ಯ ರಾಕ್ಷಸ. ಅವನು ದೇವರಾಗಿದ್ದರೆ ನನ್ನ ಮಗ ಸಾಯುವುದಕ್ಕೆ ಅವಕಾಶ ಕೊಡ್ತಿದ್ದೇನ್ರಿ. ಘೋರ ಕೈಗಳನ್ನು ಜೋಡಿಸಿದ ಗಂಗಾ, ಇದೋ ನಿನಗೆ ವಂದನೆ. ನಿನ್ನ ಮಗನನ್ನು ಕೊಂದವನು ನನ್ನನ್ನೇನು ಬೇಕಾದರೂ ಅಂದು ಬೇಕಾದಷ್ಟು ಶಾಪವನ್ನು ಕೊಡು. ನಾಡಿನಲ್ಲಿರುವ ಹಿರಿಯರನ್ನು ಕರೆಸಿ ನನಗೆ ಶಿಕ್ಷೆಯನ್ನು ಮಾಡು. ಆದರೆ ಗಂಗ, ನನ್ನ ಪಾಂಡುರಂಗನನ್ನೇನು ಅನ್ಬೇಡ. ಗಂಗಾ, ಪಾಂಡುರಂಗನನ್ನೇನು ಅನ್ಬೇಡ. ಯಾಕನ್ನಬಾರದು ಆ ಮನೆ ಹಾಳನನ್ನು ಯಾಕನ್ನಬಾರದು? ಅವನಿಗೆ ಮಗ ಸತ್ತಿದ್ರಲ್ವೇನ್ರಿ ಗೊತ್ತಾಗೋದು? ಅವನ ಮಗ ಸತ್ತಿದ್ರೆ ಗೊತ್ತಾಗ್ತಾ ಇತ್ತು. ಹಾಗನ್ನುವಾಗ ಘೋರ ಸಿಟ್ಟಿನಿಂದ ಪಕ್ಕದಲ್ಲಿರುವ ಕೋಲನ್ನೆತ್ತಿಕೊಂಡ. ನಾನು ಎಷ್ಟು ವಿಧದಿಂದ ಹೇಳಿದರೂ ನನ್ನ ಮಾತನ್ನು ಮೀರಿ ನನ್ನೊಡೆಯನಾದ ರಂಗನನ್ನ ಮನಸ್ಸಿ ಬೈತಿರುವೆಯ, ನೋಡೇನು ಮಾಡ್ತೇನೆ ಕೈಯಲ್ಲೆತ್ತಿದ. ಭಯದಿಂದ ಗಂಗಾಂದ್ಲು ನನ್ನನ್ನು ಹೊಡಿತೀರ. ಬೇಡ್ರಿ, ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ.
1: ಪಾಂಡುರಂಗ, ಪಾಂಡುರಂಗ,
0: ರಂಗನ ಮೇಲಾಣೆ ಇಟ್ಟಿಯ ಗಂಗಾ, ಇದೋ ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಎಲ್ಲಿ ಊರಿನವರನ್ನೆಲ್ಲ ಕರಿ. ಅಯ್ಯಪ್ಪ ಬನ್ನಿಯಪ್ಪ ಬನ್ನಿ ಎಂಬುದಾಗಿ ಎಲ್ಲರನ್ನು ಕರೆದು ಆ ಮಣ್ಣೊಳಗೆ ಮಣ್ಣಾಗಿ ಹೋಗಿರುವ ಮಗುವನ್ನ ಬಹು ಉಪಾಯಾಂತರವಾಗಿ ಆರಿಸಿ ಆರಿಸಿ ಒಂದು ಬಟ್ಟೆಯ ಗಂಟಿನಲ್ಲಿ ಕಟ್ಟುತ್ತಾ ಆ ಮಗುವನ್ನ ಸ್ಮಶಾನದತ್ತಕ್ಕೆ ಹೊತ್ತು ತರುತ್ತಾ ಇದ್ದಾನೆ. ಹೇ ರಂಗ, ಇದೇನು ಮಾಡಿದೆ ಪಾಂಡುರಂಗ?

ಪಾಂಡುರಂಗ ಎಂದು ಬಂದು ಮಗುವಿನ ಸಂಸ್ಕಾರವನ್ನು ಮಾಡಿದ. ಹಿಂತಿರುಗಿ ಮನೆಗೆ ಬಂದಿದ್ದಾನೆ. ಕಾಲ ಕಳೆಯುತ್ತಿದೆ. ಗಂಗಾ ಪುತ್ರ ಶೋಕದಲ್ಲಿ ಪತಿಯನ್ನ ಮಾತನಾಡಿಸದೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಮಡಿಕೆಗಳನ್ನೆಲ್ಲ ಹೊತ್ತು ಸಂತೆಗೆ ಬಂದ. ಆ ಉತ್ಸಾಹವಿಲ್ಲ. ಮಾರುವಾಗ ಪಾಂಡುರಂಗ ಪಾಂಡುರಂಗ ಅಂತಿದ್ದರೆ ಒಬ್ಬಾಕೆ ಕೇಳ್ತಾಳೆ, ಅಣ್ಣ ಮೊದಲು ನಿನ್ನ ಮುಖದಲ್ಲಿ ಕಾಣುತ್ತಿದ್ದ ನಗು ಕಾಣುತ್ತಿಲ್ಲ ಏಕಣ್ಣ? ಗೋರ ಹೇಳದಮ್ಮ, ಆಗ ಗೋರ ಪವಿತ್ರನಾಗಿದ್ದ ಅಮ್ಮ, ಈಗ ಈಗ ಪಾಂಡು ಬೇಡ ತಾಯಿ, ನೀ ತೆಗೆದುಕೊಂಡು ಹೋಗು. ಹಿಂದಿರುಗುವಾಗ ಆ ಗೋವು ಮತ್ತೆ ಬಂದಿದೆ. ಆ ಗೋವಿಗೆ ಕೊಡದಲ್ಲಿ ಜಲ ತಂದು ಕಂಠವನ್ನು ಹೊಡೆದು ಮುಂದಿಟ್ಟರೆ ಅದು ಜಲಪಾನ ಮಾಡದೆ ಗೋರನನ್ನೇ ನೋಡಿ ಮುಂದಕ್ಕೆ ಹೋಯ್ತಂತೆ. ಗೋರ ಹೇಳ್ತಾನೆ, ನಿಜ ಅಮ್ಮ, ಎಲ್ಲರಂತೆ ಗಂಗೆ ಓರ್ವಳು ತಾಯಲ್ಲವೇ, ಲೋಕದಲ್ಲಿ ತಾಯಲ್ಪ ಬಿರಿದು ನಿನಗಿಲ್ಲವೇ ಗೋಮಾತಾ. ಆ ಗಂಗೆಯ ಮಗುವನ್ನು ಕೊಂದವನು ನಾನೆಂದು ನನ್ನ ಮುಖವನ್ನು ನೋಡಕ್ ನಿನಗೆ ಇಷ್ಟವಿಲ್ವ ಅಮ್ಮ? ಪಾಂಡುರಂಗ ಅಂತ ಹಿಂತಿರುಗಿ ಮನೆಗೆ ಬರುತ್ತಿದ್ದರೆ ಗಂಗಾಬಾಯಿ ಕುಳಿತಿರುವುದನ್ನು ಕಂಡು

ಮನೆಯ ಒಬ್ಬ ವಯೋವೃದ್ಧಳಾದ ತಾಯಿ ಬಂದು ಹೇಳ್ತಾಳೆ, ಏನೇ ಗಂಗಾ, ಇದು ಮಗುವನ್ನ ಪಡೆದುಕೊಂಡವಳು ನೀನಾದರೂ, ಕೊಟ್ಟವನು ದೇವರು, ಕೊಟ್ಟವನೇ ತೆಗೆದುಕೊಂಡು ಹೋದರೆ ಅದಕ್ಕೆ ನಿನ್ನ ಗಂಡನೇ ಕಾರಣ ಎಂದು ಅವನನ್ನು ದೂಷಣೆ ಮಾಡುತ್ತಿರುವೆಯ. ಪಾಪಿ, ಪಾಪ, ಎಷ್ಟು ಕಾಲದಿಂದ ಅನ್ನ ಆಹಾರಗಳಿಲ್ಲದೆ ಕೊರಗಿ ಹೋಗಿದ್ದಾನೆ ನಿನ್ನ ಗಂಡ. ಅವನಿಗೆ ಮಾಡಿದ ದ್ರೋಹಕ್ಕೆ ನಿನಗೆ ನರಕ ಬರುತ್ತೆ. ಹೋಗು ಹೋಗು, ಪತಿ ಸೇವೆಯನ್ನು ಮಾಡು. ಹಾಗೆ ಮಾಡುತ್ತಿರುವುದು ಅಪರಾಧ ಎಂದಾಗ ಗಂಗೆ ಹಿಡಿದಳು, ನಿಜ ಅಜ್ಜಮ್ಮ, ಅವರನ್ನ ನೀವೇನಾದರೂ ಇಂತಲೂ ಕೂಡ ನಾನು ವಿಚಾರಿಸಲಿಲ್ಲ, ನನ್ನ ಅಪರಾಧವಾಯಿತು ಎಂದು ಕಾದಿದ್ದಳಂತೆ. ಮನೆ ಬಾಗಿಲಿಗೆ ಬಂದ ಘೋರ ಪದ್ಧತಿಯಂತೆ ಗಂಗಾ, ಅಯ್ಯೋ ಇನ್ನೆಲ್ಲಿ ಬರ್ತಾಳೆ ಗಂಗಾ, ಬರೋದಿಲ್ಲ ಅಂದರೆ ಥಟ್ಟನೆ ಬಾಗಿಲು ತೆಗೆದಂತಾಯಿತು. ಗಂಗಾ ನಗನಗುತ್ತ ತಂಬಿಗೆಯಲ್ಲಿ ಜಲವನ್ನು ತಂದು ಹಿಡಿದು ನಿಂತಿರುವುದನ್ನು ಕಣ್ಣಿಗೆ ಕಾಣಿಸಿತು ಘೋರನಿಗೆ. ಆ ಗಂಗಾ, ಬಂದೆಯಾ ಗಂಗಾ, ನನ್ನ ಅಪರಾಧವನ್ನು ಕ್ಷಮಿಸಿ ಬಂದೆಯಾ ಗಂಗಾ. ಗಂಗಾ, ನೀನು ನನ್ನ ಮನೆಯ ಭಾಗ್ಯ ದೇವತೆ, ನಿನಗೆ ನಮಸ್ಕಾರ ಮಾಡಿದರು ಸಾಲದು, ನನ್ನ ಅಪರಾಧವನ್ನು ಕ್ಷಮಿಸಿದೆಯಾ ಗಂಗಾ. ಗಂಗೆ ಹೇಳಿದ್ಲು, ತಪ್ಪಾಯ್ತ್ರಿ, ನಾನೇ ಅಪರಾಧ ಮಾಡಿದೆ, ಎಲ್ಲಿ ನಿಮ್ಮ ಪಾದ ತೊಳೆಯುತ್ತೇನೆ ಎಂದು ಪಾದ ತೊಳೆಯಲು ಮುಂದೆ ಬಂದರೆ ಮಹಾನುಭಾವನಾದ ಘೋರ ಥಟ್ಟನೆ ಹಿಂದಕ್ಕೆ ಬಂದು ಹೇಳ್ತಾನೆ, ಗಂಗಾ ನೀನು ನನ್ನನ್ನು ಮುಟ್ಟಬಾರದು ಕಾಣೆ. ಯಾಕ್ರಿ, ಏಕೆಂದ್ರೆ ಅಂದು ನಾನು ನಿನ್ನನ್ನು ಹೊಡೆಯಲು ಬಂದಾಗ ನೀನೊಂದು ಪ್ರಮಾಣ ಮಾಡಿದೆ, ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲಾಣೆ ಎಂದು. ಈ ಜನ್ಮದಲ್ಲಿ ಇನ್ನು ನಿನ್ನ ನನ್ನ ದೇಹ ಸಂಬಂಧ ತೀರಿ ಹೋಯಿತು ಗಂಗಾ. ಪಾಂಡುರಂಗ ಅಂತ ಹೊರಟೋದ. ಗಂಗೆ ನಿಂತವಳು ಹಾಗೆ ಕುಸಿದು ಕೆಳಗೆ ಬಿದ್ದು ಹೇಳ್ತಾಳೆ.

ಮಾರನೇ ದಿವಸ ಆ ಗಂಡ ಎದುರಿನಲ್ಲಿ ಬಂದು ನಿಂತಳಂತೆ. ಏನು ಗಂಗಾ ಸ್ವಾಮಿ, ನಾನು ಸ್ವಲ್ಪ ತವರು ಮನೆಗೆ ಹೋಗಿ ಬರ್ತೇನ್ರಿ. ಹೌದು, ಬಹು ದಿವಸವಾಗಿದೆ, ಈ ದುಃಖ ಕಳೆಯುವುದಕ್ಕಾಗಿ ಹೋಗಿ ಬಾ. ಗಂಗಾ ತಂದೆಯ ಮನೆಗೆ ಬಂದಾಗ ತಂದೆ ಓಡಿ ಬಂದು ತಬ್ಬಿ, ಮಗಳೇ, ಮಗನನ್ನು ಕಳೆದುಕೊಂಡೆ ಎಂಬುದಾಗಿ ದುಃಖ ಪಡಬೇಡ, ನಿನಗೆಲ್ಲ ವಿಧವಾದ ಸುಖವನ್ನು ಪರಮಾತ್ಮ ದಯಪಾಲಿಸ್ತಾನೆ. ಅಪ್ಪ, ನನ್ನದೊಂದು ಮಾತನ್ನು ನಡೆಸಿಕೊಡ್ತೀಯ? ಅಪ್ಪ, ಅಮ್ಮ, ನಿನಗಾಗಿ ಏನ್ ಬೇಕಾದ್ರೂ ನಡೆಸಿಕೊಡ್ತೇನೆ. ಹಾಗಾದ್ರೆ ನಾನೊಂದು ಮಾತು ಹೇಳಪ್ಪ. ಏನು? ನೀನು ನಡೆಸಿಕೊಡ್ತೇನೆ ಅಂತ ಪಾಂಡುರಂಗನ ಮೇಲೆ ಆಣೆ ಇಟ್ಟರೆ ಹೇಳ್ತೇನೆ, ಅಗತ್ಯವಾಗ ಆಗ್ಬೋದಮ್ಮ. ಪಾಂಡುರಂಗನ ಮೇಲೆ ಆಣೆ ಆಗಿ ನಡೆಸಿಕೊಡ್ತೇನೆ, ಏನು ಹೇಳು? ಏನೂ ಇಲ್ಲಪ್ಪ, ನನ್ನ ತಂಗಿಯಾಗಿರ್ತಕ್ಕಂತಹ ತುಳಸಿಯನ್ನ ನನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಪ್ಪ. ಏನಮ್ಮ ಅನ್ಯಾಯ? ನಿನ್ನ ತಂಗಿಯನ್ನು ನಿನ್ನ ಗಂಡನಿಗೆ ಕೊಟ್ಟು ಎರಡನೇ ಮದುವೆ ಮಾಡುವಂತೀಯ? ಅಪ್ಪ, ಕಾರಣ ಇದೆ, ದಯಮಾಡಿ ಒಪ್ಕೊಳ್ಳೋ. ಅಮ್ಮ, ನಿನ್ನ ಗಂಡ ಒಪ್ಕೊಳ್ಳೋದಾದ್ರೆ ಆಗಬಹುದು. ಅಪ್ಪ, ನಾನು ಒಪ್ಪಿಸ್ತೇನೆ. ತಂದೆಗೆ ಒಪ್ಪಿಸಿ ನೇರವಾಗಿ ಗಂಡನ ಬಳಿಗೆ ಬಂದ್ಲು, ಎದುರಿಗೆ ನಿಂತ್ಕೊಂಡ್ಲು. ಗಂಡ ಕೇಳಿದ, ಏನು ಗಂಗಾ, ನಿಮ್ಮಲ್ಲಿ ನಾನು ಏನು ಕೇಳಿಲ್ಲ, ನನ್ನದೊಂದು ಮಾತಾಡಿಸ್ಕೊಡ್ತೀರೇನ್ರಿ? ಅಯ್ಯೋ, ಬೇಗನೆ ಬಂದ್ಬಿಟ್ಟಿದೆ ತವ್ರ ಮನೆಯಿಂದ, ಗಂಡನ ಬಿಟ್ಟಿರೋಕ್ಕಾಗಲ್ಲ ನಿನಗೆ, ಆಗಬಹುದು, ಏನಾದ್ರೂ ಆಗ ನಡೆಸ್ಕೊಡ್ತೇನೆ ಹೇಳು. ಸುಮ್ಮನೆ ಹಾಗಲ್ಲ ಕಣ್ರಿ, ಪಾಂಡುರಂಗನ ಮೇಲೆ ಆಣೆ ಹೇಳ್ರಿ. ಪಾಂಡುರಂಗನ ಮೇಲೆ ಆಣೆಯಾಗಿಯೂ ನೆರವೇರಿಸ್ಕೊಡ್ತೇನೆ ಹೇಳು. ಏನಿಲ್ಲ ಕಣ್ರಿ, ನನ್ನ ತಂಗಿ ಮದುವೆ ಆಗಬೇಕು ಅಷ್ಟೇ ತಾನೇ. ಮಾಡು ನೋಡು, ನನ್ನದಾಗ ಒಂದು ಈ ಮನೆ ಇದೆ, ಅದನ್ನು ಮಾರ್ಬಿಡು, ನಿನ್ನ ತಂಗಿ ಮದುವೆ ಮಾಡು, ಆಗ್ಬೋದು ಕಣ್ರಿ. ಆ ಗಂಡು ಯಾರು? ಇದೇ ಊರಿನಲ್ಲಿದ್ದಾನೆ ಕಣ್ರಿ. ಯಾರೇ ಹೇಳೇನ್ರಿ? ಹೇಳು. ನೀವೇ ಗಂಗಾ? ಏನಂತೆ ಗಂಗಾ, ನನಗೆ ಪುನಃ ವಿವಾಹ ಮಾಡ್ತಾ ಇದ್ದೀಯೇನೆ? ಹೌದು ಕಣ್ರಿ, ನನ್ನಿಂದಾಗಿ ನಿಂತು ಹೋಗಿರುವ ನಿಮ್ಮ ಈ ವಂಶ ಮುಂದೆ ಬೆಳೆಯಬೇಕಾದ್ರಿಂದ ದಯಮಾಡಿ ಗಂಗಾ ಬೇಡ, ಗಂಗಾ ಬೇಡ. ಸಂಸಾರದಿಂದ ದೂರದಿಂದಿರುವ ನನ್ನನ್ನ ಏತಕ್ಕಾಗಿ ಈ ಬಂಧನಕ್ಕೆ ಒಳಮಾಡುತ್ತಿರುವೆಯೇ? ಸ್ವಾಮಿ, ನನ್ನ ಕೆಟ್ಟ ಹೆಸರನ್ನು ಹೋಗಲಾಡಿಸಿ, ನನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗುವನ್ನು ಎತ್ತಿ ಮುದ್ದಾಡುವ ಭಾಗ್ಯವನ್ನು ಕೊಡಿ. ಪಾಂಡುರಂಗನ ಮೇಲಾಣೆ ಇಟ್ಟಿದ್ದೀರಾ? ಪಾಂಡುರಂಗನ ಚಿತ್ತ ಆಗಬಹುದು. ಗಂಗಾದೇವಿ ತಂದೆಯ ಮನೆಗೆ ಬಂದು ಎಲ್ಲ ವಿಧದ ವಿಚಾರಗಳನ್ನು ತಿಳಿಸಿ ಮದುವೆಗೆ ಏರ್ಪಾಡು ಮಾಡಿದ್ದಾಳಂತೆ. ಬಡತನದಲ್ಲಾದರೂ ಸಹ ಆತ ಸಂಭ್ರಮದಿಂದ ಮದುವೆಯನ್ನು ಮಾಡುತ್ತಿದ್ದಾನೆ. ಪಾಂಡುರಂಗನ ಲೀಲಾ ವಿಚಾರ ಹೇಳಲು ಸಾಧ್ಯವಿಲ್ಲ, ಮದುವೆಯಾಗಿದೆ, ಇನ್ನೇನು? ಆ ಹೆಣ್ಣನ್ನು ಕರೆದುಕೊಂಡು ಮನೆಗೆ ಬರಬೇಕು. ಆಗ ಗಾಡಿಯಲ್ಲಿ ಸಾಮಗ್ರಿಗಳನ್ನೆಲ್ಲ ತುಂಬಿ ದೊಡ್ಡ ಮಗಳನ್ನು ಕೂರಿಸಿ ಕಿರಿಯ ಮಗಳನ್ನು ಕೂರಿಸಿ ಕಳಿಸಿಕೊಡುವಾಗ ಮಾವನೇನು ಮಾಡಿದ? ಗೋರಾ, ಒಂದು ವಿಚಾರ. ಏನು ಮಾವ? ಈಗಾಗಲೇ ನನ್ನ ಮಗಳನ್ನು ಒಬ್ಬಳನ್ನು ನಿನಗೆ ಕೊಟ್ಟಿದ್ದೇನೆ, ಈಗ ಎರಡನೇ ಮಗಳನ್ನು ಕೊಡುತ್ತಿದ್ದೇನೆ. ಅಯ್ಯ, ಹಿರಿಯವಳ ಮೇಲಿನ ಮಮತೆಯಲ್ಲಿ ಕಿರಿಯವಳನ್ನು ಕಡೆಗಾಣಿಸಲಿ ಬೇಡ. ಹಿರಿಯವಳ ಮೇಲಿನ ಮೋಹದಿಂದ ಕಿರಿಯವಳನ್ನು ಕಡೆಗಾಣಿಸಬೇಡ. ಹಿರಿಯವಳ ವ್ಯಾಮೋಹದಲ್ಲಿ ಹಿರಿಯವಳನ್ನ ಹೀಯಾಳಿಸಬೇಡ. ಅವರಿಬ್ಬರನ್ನ ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇವರಲ್ಲಿ ಯಾವ ಭೇದವನ್ನು ಎಣಿಸಬಾರದು. ಹಾಗೇನಾದರೂ ಭೇದವನ್ನು ಎಣಿಸಿದರೆ ಪಾಂಡುರಂಗನ ಮೇಲಾಣೆ. ಗೋರನಕ್ಕ ಪಾಂಡುರಂಗ, ಏನು ವಿಚಿತ್ರ ಲೀಲೆಯಪ್ಪ ನಿನ್ನದು ಪಾಂಡುರಂಗ, ಏನು ವಿಚಿತ್ರ ಲೀಲೆ. ಗಾಡಿಯನ್ನು ಹತ್ತಿದರಂತೆ ಹೊರಟಿದ್ದಾರೆ. ರಂಗನ ಮಹಿಮೆಯ ಪಾಡು

ಎಲ್ಲ ನೀನೇ ಕಾಪಾಡದೆ ಎಂದು ಮನೆಗೆ ಬಂದನಂತೆ. ಈ ತಾಯಿ ವಿಶೇಷವಾಗಿ ಸಂಭ್ರಮದ ದಿನವನ್ನು ಏರ್ಪಡಿಸಿ ಅವರಿಗೆ ಶುಭರಾತ್ರಿ ಅಂತ ಮಾಡಿದ್ದಾಳೆ. ಆಗ ಮಹಾನುಭಾವನಾದ ಘೋರ ದೇಗುಲಕ್ಕೆ ಹೋದವನು ಮನೆಗೆ ಬಂದ. ಮನೆಗೆ ಬಂದು ನೋಡಿದರೆ ಎರಡು ಹಾಸಿಗೆಗಳನ್ನು ಒಟ್ಟಿಗೆ ಹಾಸಿದ್ದನ್ನು ನೋಡಿ ನಕ್ಕ. ಪಾಂಡುರಂಗ ವಿಠಲ ಅಂತ ಅದನ್ನು ಸುತ್ತಿ ಕಂಕಳಲ್ಲಿ ಹಾಕೊಂಡು ಹೊರಟ. ದೊಡ್ಡ ಹೆಂಡತಿ ಗಂಗಾಬಾಯಿ ತಡೆದು, ಏನ್ರಿ ಇದು, ಈ ದಿನ ನನ್ನ ತಂಗಿಗೆ ಶುಭರಾತ್ರಿಯ ದಿನ, ಇದೇನು ನೀವು ಹೀಗೆ ಹೊರಟಿದ್ದೀರಲ್ಲ? ಗಂಗಾ, ನಾನು ನಿನ್ನ ತಂಗಿಯನ್ನು ಮುಟ್ಟುವಂತಿಲ್ಲ ಕಣೆ. ಹಾ, ಏನ್ರಿ ಮುಟ್ಟುವಂತಿಲ್ವೆ? ಕಾರಣ ಏನ್ರಿ? ನಿನ್ನ ತಂಗಿಯನ್ನು ಕರ್ಕೊಂಡು ಬರೋ ದಿನ ನಿಮ್ಮಪ್ಪ ಒಂದು ಮಾತು ಹೇಳಿದ ಜ್ಞಾಪಕವಿದೆಯೇ? ಏನ್ರಿ ಅದು? ಇಬ್ಬರನ್ನೂ ಒಂದೇ ಸಮನಾಗಿ ಕಾಣಬೇಕು. ಕಾಯ ವಾಚ ಮನಸ ಇಬ್ಬರಲ್ಲಿಯೂ ಏಕ ಭಾವವಿರಬೇಕು, ತಪ್ಪಿದರೆ ಪಾಂಡುರಂಗನ ಮೇಲಾಣೆ ಎಂದು ಹೇಳಿದ. ಗಂಗಾ, ನಿನ್ನನ್ನು ನಾನೀ ಜನ್ಮದಲ್ಲಿ ಹೇಗೆ ತೊಡುವುದಿಲ್ಲವೋ ಅಂತೆಯೇ ಈ ಜನ್ಮದಲ್ಲಿ ನಿನ್ನ ತಂಗಿಗೂ ನನಗೂ ಯಾವ ವಿಧವಾದಂಥ ಸಂಬಂಧ ದೇಹ ಸಂಬಂಧವಿಲ್ಲ. ಪಾಂಡುರಂಗ ನೇರವಾಗಿ ಹೋಗಿ ಪದ್ಧತಿಯಂತೆ ತಾನು ಆ ಮನೆ ಹೊರಗಡೆ ಮರದ ಅಡಿಯಲ್ಲಿ ಮಲಗಿದನಂತೆ. ಮಲಗಬೇಕಾದರೆ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಅಂತ ಮಲಗಿದ. ಇಲ್ಲಿ ಗಂಗಾಬಾಯಿಯ ತಂಗಿ ತುಳಸಿಬಾಯಿ ಹೇಳುತ್ತಿದ್ದಾಳೆ, ಅಕ್ಕ ನನಗೆ ಹೀಗಾಯಿತು ಅಂತ ದುಃಖವಿಲ್ಲ, ಆದರೆ ನಿನ್ನ ಜೀವನದಲ್ಲಿ ನಾನು ಒಬ್ಬಳು ಭಾರವಾದನಲ್ಲ ಅಂತ ಮನಸ್ಸಿಗೆ ದುಃಖವಾಗ್ತಾ ಇದೆ ಅಕ್ಕ. ಗಂಗ ಹೇಳಿದ್ಲು, ತುಳಸಿ ನನ್ನ ಜೀವನ ಹಾಳಾಗಿದ್ದಲ್ಲದೆ ನಿನ್ನ ಜೀವನ ಹಾಳು ಮಾಡಿ ನಾನು ಇಚ್ಛೆ ಪಡುವುದಿಲ್ಲ. ಬಾ, ಗಂಡನನ್ನು ತೊಡುವುದೇ ಪಾಪ ಎಂದು ಈ ಲೋಕದಲ್ಲಿ ಹೇಳುವುದಾದರೆ ಆ ಪಾಪ ಎಷ್ಟಿದ್ರೂ ನನಗೆ ಬರಲಿ, ಬಾ ನೀನೇನು ಭಯಪಡಬೇಡ ಬಾ ಎಂಬುದಾಗಿ ತಂಗಿಯ ಕೈಯನ್ನು ಹಿಡಿದು ದರದರನೆ ಎಳೆದು ಅವಸರವಸರವಾಗಿ ಬಂದರೆ ಆ ಮರದಡಿಯಲ್ಲಿ ಎರಡು ಕೈಗಳನ್ನು ಜೋಡಿಸಿ ಧ್ಯಾನ ಆಸಕ್ತನಾಗಿದ್ದವನು ಹಾಗೇ ನಿದ್ರೆಯಲ್ಲಿ ಪರವಶನಾಗಿ ಪಾಂಡುರಂಗ ಅಂತ ಮಲಗಿದ. ಮಲಗಿರುವ ಗಂಡನನ್ನು ನೋಡಿ ಗಂಗಾ ಮತ್ತು ತುಳಸಿ ಇಬ್ಬರು ಒಂದೊಂದು ಪಾರುಷದಲ್ಲಿ ಕುಳಿತು, ತುಳಸಿ ಹೆದರಬೇಡ, ಗಂಡನನ್ನು ತೊಡುವುದೇ ಯಾವ ಪಾಪವಾಗುವುದಾದರೆ ಆ ಪಾಪ ಬಂದರೂ ಚಿಂತೆ ಇಲ್ಲ, ನಿಲ್ಲು ಎಂಬುದಾಗಿ ಆ ಕಡೆ ಈ ಕಡೆ ಇಬ್ಬರು ಕುಳಿತುಕೊಂಡವರಾಗಿ ಆ ಘೋರ ಕುಂಬಾರನ ಕೈಗಳನ್ನು ಹಿಡಿದು ಬಿಟ್ಟಿದ್ದಾರೆ. ಪ್ರಾರಬ್ಧ ಕರ್ಮ ಎಂಥವರನ್ನು ಬಾಧಿಸುತ್ತೆ ಎನ್ನುವಾಗ ನಿದ್ರಾ ಪರವಶನಾಗಿದ್ದಂಥ ಮಹಾನುಭಾವ ಘೋರನ ಕೈಗಳನ್ನ ಈ ಇಬ್ಬರು ಸತಿಯರು ಹಾಗೆಯೇ ಹಿಡಿದು ನಿಂತಿದ್ದಾರೆ. ಮಲಗಿರುವ ಘೋರ ಕೈ ಹಿಡಿದಿರುವುದನ್ನ ಯಾರೋ ಕೈ ಹಿಡಿದಂತೆ ಕಾಣುತ್ತಿದೆಯಲ್ಲ ಎಂದು ಮೆಲ್ಲನೆ ಕಣ್ತೆರೆದು ನೋಡಿದ. ಕಣ್ತೆರೆದು ನೋಡಿದೊಡನೆಯೇ ತನ್ನ ಸತಿಯರಿಬ್ಬರು ಕೈ ಹಿಡಿದಿರುವುದು ಕಾಣಿಸಿತು. ಕೂಡಲೇ ಕೈಯನ್ನು ಒದರಿದ, ಛೀ ಪಾಪಿಗಳೇ ಎಂತ ಕೆಲಸವನ್ನು ಮಾಡಿದಿರಿ, ಅಂಗನೆಯರಿ ನೀವೆನ್ನ ವ್ರತ ಭಂಗವನುಗೈದ ಪಾಪಿಗಳಾದಿರೆ, ಕ್ಷಣಭಂಗುರದ ದೇಹದಲ್ಲಿ ಅನಂಗನಿಗೆ ಮನಸೋತು ಎನ್ನ ರಂಗನ ಮೇ.

ಇನ್ನಿರಬಾರದೆನ್ನು ಕರಗಳನ್ನು ಪಿಡಿದ ಕ್ಷಣದೇ ಭೂರ ಧಿಕ್ಕಾರವಿರಲಿ ಈ ದೇಹಕ್ಕೆ. ವ್ರತಭಂಗವನ್ನು ಮಾಡಿ ಪಾಂಡುರಂಗನ ಮೇಲಿಟ್ಟ ಆಳೆಯನ್ನು ಭಂಗಗೊಳಿಸಿದಂತಹ ಕೈಗಳೇ ಇನ್ನು ನನ್ನಲ್ಲಿರಬಾರದು ಎಂದು ಪಕ್ಕದಲ್ಲಿದ್ದ ಕುಡಗೋಲೊಂದನ್ನು ತಂದು ಅಲ್ಲಿಯೇ ಅದನ್ನು ಸಿಗಿಸಿ ತನ್ನೆರಡು ಕೈಗಳನ್ನು ತೆಗೆದು ಅದಕ್ಕೆ ಗುರಿಯಿಟ್ಟು ವಿಠಲ ಎಂದು ಠಮ್ಮನೆ ಹಾಕಿದ. ಎರಡು ಕರಕಮಲಗಳು ಕತ್ತರಿಸಿ ಚೆಲ್ಲನೆ ಹಾರಿಸಿದಿವೆ. ದಳದಳನೆ ರಕ್ತ ಸೋರುವಾಗ ರಂಗ ಪಾಂಡುರಂಗ ಎಂದು ಬಿದ್ದ. ಗಂಗಾ ಓಡಿ ಬಂದು ಸ್ವಾಮಿ ಸ್ವಾಮಿ ಸ್ವಾಮಿ ದೂರ ಹೇಳಿದ. ಮುಟ್ಟಬೇಡ ನನ್ನನ್ನ ಗಂಗಾ, ನೀನು ಮುಟ್ಟಬೇಡ ಗಂಗಾ, ನೀನು ಮುಟ್ಟಿದ ಭಾಗಗಳನ್ನೆಲ್ಲ ಕತ್ತರಿಸಿ ಕತ್ತರಿಸಿ ಬಿಸಾಡಿಬಿಡುತ್ತೇನೆ ಗಂಗಾ ಪಾಂಡುರಂಗ ಅಂತ ಮುಚ್ಚಬಿದ್ದ. ಅಕ್ಕಪಕ್ಕದವರೆಲ್ಲ ಬಂದರು. ಇದೇನು ವಿಪರೀತವಪ್ಪ, ಈ ಮನೆಗೆ ಏನು ಬಂತಪ್ಪ ಗ್ರಹಚಾರ ಎಂದು ಅನೇಕ ವಿಧವಾದ ಮೂಲಿಕೆಗಳನ್ನು ತಂದು ಕೈಗೆ ಕಟ್ಟಿ ವೈದ್ಯರೊಬ್ಬರು ಉಪಚಾರವನ್ನು ಮಾಡಿದರಂತೆ. ಎರಡು ತುಂಡಾದ ಕೈಗಳನ್ನು ಹೊತ್ತ ಘೋರ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಒಂದೆರಡು ಮೂರು ದಿನಗಳು ಕಳೆಯಿತು. ಒಂದೆರಡು ಮೂರು ದಿನಗಳು ಕಳೆದರೆ ಗಂಗಾ ತಾಯಿ ಗಂಡನಿಗಾಗಿ ಆಹಾರವನ್ನು ಮಾಡಿ ತಂದಿಟ್ಲು. ಇಟ್ಟು ಗಳೆ ಗಳೆದೇಳ್ತಾಳೆ, ಅಯ್ಯೋ

ಎಂತ ಕೆಲಸವಾಯ್ತ್ರಿ? ನಾನು ನಿಮ್ಮನ್ನು ಮುಟ್ಟಿ ತಿನ್ನಿಸುವಂತಿಲ್ಲ, ಇವಾಗಿ ನೀವು ಇದನ್ನು ತಿನ್ನುವಂತಿಲ್ಲ. ಎಂತ ಘೋರ ಕಾರ್ಯವಾಯಿತು ಪಾಂಡುರಂಗ, ವಿಠಲಾದಿ ನಿಲ್ಲವೇನೋ ಪಾಂಡುರಂಗ ಅಂದಳಂತೆ. ಆ ವೇಳೆಗೆ ಸರಿಯಾಗಿ ಪಂಢರೀನಾಥನು ನೇರವಾಗಿ ಒಬ್ಬ ಸೇವಕನಂತೆ ವೇಷವನ್ನು ಧರಿಸಿ ಮನೆ ಬಾಗಿಲನ್ನು ತಟ್ಟಿದ. ಗೋರಾ ಗೋರಾ, ಬಾಗಿಲನ್ನು ತೆರೆದರೆ ಈ ಗಂಗಾಬಾಯಿ ಕೇಳ್ತಿದ್ದಾಳೆ, ಯಾರಪ್ಪ ನೀನು? ಅಮ್ಮ, ನಾನು ಪಂಢರೀಪುರದವನು ವಿಠಲ ಅಂತ. ಮಡಿಕೆ ಮಾಡೋದ್ರಲ್ಲಿ ಬಹಳ ನಿಸ್ಸೀಮ, ಯಾರೋ ಹೇಳಿದ್ರು ಗೋರನಂತ ನೀ ಮಡಿಕೆ ಮಾಡೋಕ್ಕಾಗಲ್ಲ ಅಂತ. ನೋಡೋಕ್ ಬಂದಿದ್ದೀನಮ್ಮ. ಗೋರ ಅಂದ, ಅಪ್ಪ ಇನ್ನು ನಾನು ಮಡಿಕೆ ಮಾಡುವಂತಿಲ್ಲ, ನೀನೇ. ಅಯ್ಯ, ನಿನ್ನ ಕೈಗಳು ಹೋಗಿದೆ, ನನಗೂ ಯಾರೂ ಇಲ್ಲ, ನಾನು ನಿನ್ನ ಮನೆಯಲ್ಲೇ ಇದ್ದು ಬಿಡ್ತೇನೆ ಎಂದು ಸಮಾಧಾನ ಮಾಡಿ ಪಾಂಡುರಂಗ ಸ್ವಾಮಿ ಅವರ ಮನೆಯಲ್ಲಿ ಉಳಿಗದವನಂತೆ ಉಳಿದನಂತೆ. ಚಕ್ರವನ್ನು ಹಿಡಿದು ಲೋಕವನ್ನು ರಕ್ಷಿಸುವ ಪಕ್ಷಿವಾಹನನು ಆ ಕುಂಬಾರನ ಚಕ್ರವನ್ನು ತಿರುಗಿಸಿ ಮಡಿಕೆಗಳನ್ನು ಮಾಡಿ ಅದನ್ನು ಮಾರಿ ಅದರಿಂದ ದವಸ ಧಾನ್ಯಗಳನ್ನು ತಂದಾಕಿ ಅಡಿಗೆ ಮಾಡಿದ್ದನ್ನ ತನ್ನ ಕೈಯಾರ ತಿನ್ನಿಸ್ತಾನೆ ಘೋರನಿಗೆ. ತಿನ್ನಪ್ಪ, ಘೋರ ಹೇಳದ ಇದು ಯಾವ ಜನ್ಮದ ಸಂಬಂಧವಪ್ಪ? ವಿಠಲ ಹೇಳ್ತಾನೆ, ಸುಮ್ಮನೆ ಕೂತ್ಕೊಳ್ಳಯ್ಯ, ನಿನಗೂ ನನಗೂ ಋಣಾನು ಬಂದ, ಜನ್ಮ ಜನ್ಮಾಂತರದ್ದು. ವಿಠಲ ಇಲ್ಲೇ ಸೇರಿದ. ಪಂಢರೀಪುರದಲ್ಲಿ ತುಕಾರಾಮರು ಜ್ಞಾನದೇವರು ಎಲ್ಲರೂ ನೋಡಿದರು, ಏನು ಪರಮಾತ್ಮನ ಕಾಣ್ತಲೇ ಇಲ್ಲವಲ್ಲ. ಆಗ ಮಹಾನುಭಾವಳಾದ ರುಕ್ಮಿಣಿ ಹೇಳುತ್ತಿದ್ದಾಳೆ, ತುಕಾರಾಮರೇ, ಜ್ಞಾನದೇವರೇ, ಪಾಂಡುರಂಗ ತೆರಟೋಕಿ ಎಂಬ ಗ್ರಾಮದಲ್ಲಿ ಘೋರ ಕುಂಬಾರನ ಮನೆ ಸೇರಿದ್ದಾನೆ, ಹೋಗಿ ಅಲ್ಲಿಗೆ. ಓಹೋ, ನಡೀರಿ ಹೋಗೋಣ. ಎಲ್ಲ ಬರ್ತಾ ಇದ್ದಾರೆ. ವಿಠಲ

ಒಬ್ಬ ಹುಡುಗ ಓಡಿ ಬಂದ, ಗುರಣ ಗುರಣ ಏನಣ್ಣ ನಿನ್ನನ್ನು ನೋಡ್ಬೇಕು ಅಂತ ಹೇಳಿ ತುಕಾರಾಮರು ಜ್ಞಾನದೇವರು ಎಲ್ಲರೂ ಬರ್ತಾ ಇದ್ದಾರೆ. ಹಾಗಂದ ಕೂಡಲೇ ಗಂಗಾ ತುಳಸಿ ತುಕಾರಾಮರು ಜ್ಞಾನದೇವರು ನಾಮದೇವರು ಬರ್ತಿದ್ದಾರಂತೆ ಬಾ ಎಂಬುದಾಗಿ ಆತುರದಲ್ಲಿ ಓಡಿದನಂತೆ. ಮನೆ ಒಳಗಿದ್ದಂತಹ ವಿಠಲ ನಗುತ್ತಾನೆ, ನನ್ನನ್ನಿಲ್ಲೇ ಇಟ್ಟುಕೊಂಡು ಅಲ್ಲಿ ಕೂಡ ಹೋಗ್ತಾ ಇದೆಯಪ್ಪ, ಹೋಗಿ ಬಾ ಹೋಗಿ ಬಾ ಎನ್ನುವಾಗ ಗೋರ ನೋಡಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ತುಕಾರಾಮರೆಬ್ಬಿಸಿ ಹೇಳುತ್ತಿದ್ದಾರಪ್ಪ, ನೀನು ನಮಗೆ ನಮಸ್ಕಾರ ಮಾಡಬೇಡ, ನೀನು ಮಹಾಭಕ್ತನಪ್ಪ, ಪರಮ ಭಾಗವತೋತ್ತಮ, ಪರಮಾತ್ಮ ನಿನ್ನ ಮನೆಯಲ್ಲಿ ಆಳಾಗಿ ದುಡಿಯುತ್ತಿದ್ದಾನಂತೆ. ಹೇಳಿದ ಆಳು ಸ್ವಾಮಿ ಏನು ಹೇಳ್ತಾ ಇದ್ದೀರಾ? ಹೌದಪ್ಪ, ನಿನ್ನ ಮನೆಯ ಆಳಾಗಿ ದುಡಿಯುತ್ತಿರೋನು ಅವನೇ ಪಾಂಡುರಂಗ ವಿಠಲ. ಗೋರ ಅಂದ ವಿಠಲ ಅಂತ ದಡ ದಡನೆ ಓಡಿ ಬಂದು ಮನೆಯಲ್ಲಿ ನೋಡುತ್ತಾನೆ. ವಿಠಲ ಅದೃಶ್ಯನಾಗಿದ್ದ, ಅಳಲಾರಂಭಿಸಿದ. ಅಯ್ಯೋ ಅಯ್ಯೋ, ಮನೆಯಲ್ಲೇ ಇದ್ದ ರಂಗನನ್ನು ಕಾಣದೆ ಹೋದನಲ್ಲ, ಈಗೇನು ಮಾಡ್ಲಿ? ತುಕಾರಾಮರು ಹೇಳಿದರು, ನಡಿ ಪಂಡರಿ ಕ್ಷೇತ್ರಕ್ಕೆ ಹೋಗಿ ಪಾಂಡುರಂಗನನ್ನೇ ಧ್ಯಾನ ಮಾಡ್ತಾ ನಾವು ಸುಖವಾಗಿ ಕಾಲವನ್ನು ಕಳೆಯೋಣ, ಆ ಮಹಾನುಭಾವ ಹೇಗೆ ಕಾಪಾಡ್ತಾನೋ ಕಾಪಾಡ್ಲಿ ಎಂದಾಗ ಸಮಸ್ತ ಜನಗಳು ಪಂಡರೀಪುರಕ್ಕೆ

ಎಲ್ಲರೂ ವಿಠಲ ವಿಠಲ ವಿಠಲ ಅಂತಿದ್ದರೆ ಈ ಘೋರ ಸಿಟ್ಟಿನಿಂದ ವಿಠಲ. ಎಲ್ಲರೂ ಮಾಡಿದ ಪುಣ್ಯವೇನು, ನಾನು ಮಾಡಿದ ಪಾಪವೇನು, ನಿನ್ನ ಧ್ಯಾನ ಮಾಡಲು ಇದ್ದ ಕರಗಳನ್ನು ಕಿತ್ತುಕೊಂಡಿಯ, ನಾನು ಇದೋ ಈ ಮೊಂಡು ಕೈಗಳಲ್ಲಿ ನಿನ್ನ ಧ್ಯಾನ ಮಾಡ್ತೇನೆ. ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಎಂದು ಧ್ಯಾನ ಮಾಡಿದರೆ ದೇಗುಲದಲ್ಲಿ ಗುಡಿಗೋಪುರಗಳೆಲ್ಲ ಗಂಟೆಗಳು ಗಣಗಣಗಣಗಣಗಣಗಣಗಣಗಣಗಣನೆ ಸದ್ದಾಯಿತಂತೆ. ಆಗ ಪರಮಾತ್ಮನ ಮುಖಕಮಲದಿಂದ ಎರಡು ಕರಕಮಲಗಳು ಬಂದು ಆ ಮಹಾನುಭಾವನಾದ ಘೋರನ ಕೈಯನ್ನು ಸೇರಿದೆ. ಅದು ಗೊತ್ತಿಲ್ಲದೆ ವಿಠಲ ವಿಠಲ ವಿಠಲ ವಿಠಲ ವಿಠಲ ಅಂತಿದ್ದ. ತುಕಾರಾಮರು ಬಂದು ಕೈಯನ್ನು ಹಿಡಿದರು. ಘೋರ, ಅಲ್ಲಿ ನೋಡು, ಭಗವಂತ ನಿನಗೆ ಕೈಗಳನ್ನು ಕೊಟ್ಟಿದ್ದಾನೆ. ತನ್ನೆರಡು ಕೈಗಳನ್ನು ನೋಡಿ ಸಂತೋಷ ಭರಿತನಾಗಿ, ಪಾಂಡುರಂಗ ನಿನ್ನನ್ನು ಎಷ್ಟು ಕೊಂಡಾಡಲಿ ಎಂದಾಗ ಪಾಂಡುರಂಗ ಆ ವಿಗ್ರಹದಿಂದ ಮಾತನಾಡುತ್ತಿದ್ದಾನಂತೆ. ಘೋರ, ಈ ಕೈಗಳು ನಾನು ಕೊಟ್ಟ ಕೈಗಳು, ಈ ಕೈಗಳಿಗೆ ನಿನ್ನ ಪ್ರಮಾಣವೇನು ಇಲ್ಲವಾದ್ದರಿಂದ ನೀನು ಈ ಕೈಗಳಲ್ಲಿ ನಿನ್ನ ಸತಿಯರೊಂದೊಡಗೂಡಿ ಸುಖದಿಂದ ಸಂಸಾರವನ್ನು ಮಾಡು. ಇನ್ನು ಪಂಥ ಪ್ರಮಾಣ ಎಂಬುದೆಲ್ಲವೂ ಕಳೆದು ಹೋಯಿತು. ಮಾ ಗಂಗಾ, ನೀನು ನಿನ್ನ ಮಗುವನ್ನು ನಾನು ತೆಗೆದುಕೊಂಡು ಬಿಟ್ಟೆ ಎಂದು ಬಹಳವಾಗಿ ನನ್ನನ್ನು ನಿಂದಿಸಿದೆಯಲ್ಲ, ಇದೋ ನಿನ್ನ ಮಗುವನ್ನು ಸ್ವೀಕಾರ ಮಾಡು. ಅಂದರೆ ದೇವರ ವಿಗ್ರಹದ ಹಿಂದುಗಡೆಯಿಂದ ಮಗು ಬಂತಂತೆ. ಗಂಗಾ ಓಡಿ ಬಂದು ಮಗುವನ್ನು ಎತ್ತಿಕೊಂಡು ಬಿಟ್ಟಲ ಅಂದರೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಮ್ಮ ನೀನು ಪತಿಯ ಮೇಲೆ ಅಷ್ಟು ಭಕ್ತಿ ಇಟ್ಟಿದ್ದೆ, ನನ್ನ ಮೇಲಿಡಬೇಕಾದ ಭಕ್ತಿ ನಿನ್ನ ಮಗನ ಮೇಲಿಟ್ಟಿದ್ದರಿಂದ ಆ ಮಗನು ನಶ್ವರ, ಪರಮಾತ್ಮನೇ ಶಾಶ್ವತ ಎಂಬ ಅರ್ಥವನ್ನು ತೋರುವ ಸಲುವಾಗಿ ನಾಟಕವಾಯಿತು. ಹೋಗಿ ನೀವೆಲ್ಲರೂ ಸುಖದಿಂದ ಹೋಗಿ ನಾಡಿನೊಳಗೆ ಸೇರಿ ಎಂದಾಗ ಮಹಾನುಭಾವನಾಗಿರ್ತಕ್ಕಂಥ ಘೋರ ಸಮಸ್ತರನ್ನೂ ಕರೆದುಕೊಂಡು ತನ್ನ ತೆರಟೋಕಿ ಎಂಬತಕ್ಕಂಥ ಗ್ರಾಮಕ್ಕೆ ಬಂದು ಸೇರಿದ್ದಾನೆ. ಒಂದು ದಿನ ಸಂತರ ಸೇವೆಯನ್ನೆಲ್ಲ ಮಾಡುವ ಸಂದರ್ಭದಲ್ಲಿ ನಾಮದೇವರು ಮಡಿಕೆ ತಟ್ಟುವ ಕೋಲನ್ನು ಕಂಡು, ಘೋರವೇ ಇದರಲ್ಲಿ ಹೇಗೆ ಪರೀಕ್ಷೆ ಮಾಡ್ತೀರಾ ಸ್ವಾಮಿ, ಇದನ್ನು ತಟ್ಟಿ ಯಾವ ಭಾಂಡ ಪಕ್ವವಾಗಿದೆ ಯಾವುದು ಅಪಕ್ವ ಎಂದು ತಿಳಿಯುತ್ತೇನೆ ಎಂದಾಗ, ಈ ನಾಮದೇವರು ಭಗವಂತನೊಡನೆ ಮಾತನಾಡುತ್ತೇನೆ ಎಂಬತಕ್ಕಂಥ ಗರ್ವದಲ್ಲಿ, ಎಲ್ಲಿ ನಮ್ಮ ತಲೆಗಳಲ್ಲಿ ಯಾವುದು ಪಕ್ವವಾಗಿದೆ ಹೇಳಿ. ವಿಧಿಯಿಲ್ಲದೆ ಘೋರ ಎಲ್ಲರ ತಲೆಯ ಮೇಲೆ ಹೊಡೆಯುತ್ತ ಬಂದಾಗ ನಾಮದೇವರಂದರು, ಆಹಾ ನನ್ನ ತಲೆ ಮೇಲೆ ಹೊಡೆಯಲಿಕ್ಕೆ ಬಂದಿದೆಯಾ, ನನ್ನ ತಲೆಯನ್ನು ಮಡಕೆ ಎಂದುಕೊಂಡಿಯಾ. ಆಗ ಘೋರ ಹೇಳಿದ, ನೋಡಿ ಸ್ವಾಮಿ, ನಿಜವಾಗಿಯೂ ಅಪಕ್ವ ಎಂದರೆ ಈ ತಲೆಯೇ. ನಾಮದೇವರು ಸಿಟ್ಟಿನಿಂದ ಎದ್ದು, ನನ್ನನ್ನು ಅಪಕ್ವ ಎಂದಿಯಾ ಎಂದು ಪಂಡರೀಪುರಕ್ಕೆ ಬಂದು, ಪಾಂಡುರಂಗ ನನ್ನನ್ನು ಘೋರ ಅಪಕ್ವಾದ ತಲೆ ಎಂದ. ಆಗ ಪಾಂಡುರಂಗ ಹೇಳ್ತಾನೆ, ಅಯ್ಯ ಅವನು ಹೇಳಿದ ಮಾತು ಸತ್ಯ, ಕಾರಣ ನೀನು ಗುರುವಿನ ಸೇವೆಯನ್ನು ಮಾಡಬೇಕು, ಹೋಗು ಎಂದು ಪಕ್ಕದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕಳುಹಿಸಿ ಅಲ್ಲಿನ ಗುರುವಿನ ಸಂದರ್ಶನದಿಂದ ನಾಮದೇವರಿಗೂ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಈ ಮಹಾನುಭಾವನಾದ ಘೋರ. ಅಂದಿನಿಂದ ಅನೇಕ ಜನ ಸಂತರಿಂದೊಡಗೂಡಿ ಪಂಢರೀಪುರದಲ್ಲಿ ಪಂಢರೀನಾಥನ ದಿವ್ಯ ಸಂದರ್ಶನವನ್ನು ಮಾಡುತ್ತಾ ಅನೇಕ ಲೀಲಾ ವಿನೋದಗಳನ್ನು ಲೋಕದಲ್ಲಿ ತೋರುತ್ತಾ ಮಹಾನುಭಾವನಾದ ಘೋರ ತಾನು ಪುನೀತನಾಗಿ ಬಹುಜನಗಳನ್ನ ಕೃತಾರ್ಥರನ್ನಾಗಿ ಮಾಡುತ್ತಾ ದೇವರ ಧ್ಯಾನದಲ್ಲಿ ಕಾಲವನ್ನು ಕಳೆದ. ವಿಠಲ ವಿಠಲ

ಹೀಗೆ ಭಕ್ತಿಯ ಪಥದಲ್ಲಿ ಮುಂದುವರೆದು ಬಹುಕಾಲ ಬಾಳಿ ಶ್ರೀ ಪಾಂಡುರಂಗನ ದಿವ್ಯ ಸನ್ನಿಧಿಯಲ್ಲಿ ತಾನು ಸೇರಿದ ಎಂದಾಗ ಭಕ್ತರನ್ನ ಭಗವಂತ ಅವರ ಮನೆಯ ದಾಸರನ್ನಾಗಿ ಆದರೂ ದುಡಿದು ಅವರ ಸೇವೆಯನ್ನು ಮಾಡುತ್ತಾನೆ. ಮಮ ಭಕ್ತಾಹ ಮಮಧಿಕಂ ಎಂಬುದಾಗಿ ಪರಮಾತ್ಮನು ಹೇಳಿದ ವಿಚಾರವನ್ನು ಇಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ನಾವು ಸಹ ಭಕ್ತಿಯ ಪಥದಲ್ಲಿ ಮುಂದುವರೆದು ಆ ಪರಮಾತ್ಮನ ಸೇವೆಯಲ್ಲಿ ಕೃತಾರ್ಥರಾಗೋಣ ಎಂಬುದಾಗಿ ಈ ಗೋರಕುಂಬಾರ ಅಥವಾ ಭಕ್ತ ಕುಂಬಾರ ಎಂಬ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳವ

0: ಇದುವರೆಗೂ ಹರಿಕಥೆಯನ್ನ ನೀವು ಕೇಳಿದ್ರಿ ಶೀರ್ಷಿಕೆ ಭಕ್ತಕುಂಬಾರ ಶ್ರೀ ಆರ್ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ. ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಹೂ ಕಣಕ್ಕ, ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ
2: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
1: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
9: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000-50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಕ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ರಿಕ್ಷಾ ಗಾಡಿ ಮಿಸ್ಟರ್, ನಾ ರಿಕ್ಷಾ ಗಾಡಿ ಮಿಸ್ಟರ್, ಈರೋಡಿಗೆ ನಾನೇ ಮಾಸ್ಟರ್. ಈ ಗಾಡಿಗಿಲ್ಲ ಮೋಟರ್, ಮೊದಲೇ ಇಲ್ಲ ಮೀಟರ್, ನೀವು ಬನ್ನಿರಿ ಇಲ್ಲ ಡೇಂಜರ್. ಆ ರಿಕ್ಷಾ ಗಾಡಿ ಮಿಸ್ಟರ್, ನಾ ರಿಕ್ಷಾ ಗಾಡಿ ಮಿಸ್ಟರ್, ಈರೋಡಿಗೆ ನಾನೇ ಮಾಸ್ಟರ್. ಈ ಗಾಡಿಗಿಲ್ಲ ಮೋಟರ್, ಮೊದಲೇ

ರಿಕ್ಷಾ ಗಾಡಿ ಮಿಸ್ಟರ್, ನಾ ರಿಕ್ಷಾ ಗಾಡಿ ಮಿಸ್ಟರ್, ಈ ರೋಡಿಗೆ ನಾನೇ ಮಾಸ್ಟರ್. ಈ ಗಾಡಿಗಿಲ್ಲ ಮೋಟಾರ್, ಮೊದಲೇ ಇಲ್ಲ ಮೀಟರ್, ನೀವು ಬನ್ನಿರಿ ಇಲ್ಲ ಡೇಂಜರ್.

ನಡೆಯುವೆನಾ ಜೋಕರ್. ಆ ರಿಕ್ಷಾ ಗಾಡಿ ಮಿಸ್ಟರ್, ನಾ ರಿಕ್ಷಾ ಗಾಡಿ ಮಿಸ್ಟರ್, ಈ ರೋಡಿಗೆ ನಾನೇ ಮಾಸ್ಟರ್. ಈ ಗಾಡಿಗಿಲ್ಲ ಮೋಟರ್, ಮೊದಲೇ

ರಿಕ್ಷಾ ಗಾಡಿ ಮಿಸ್ಟರ್, ನಾ ರಿಕ್ಷಾ ಗಾಡಿ ಮಿಸ್ಟರ್, ಈ ರೋಡಿಗೆ ನಾನೇ ಮಾಸ್ಟರ್. ಈ ಗಾಡಿಗಿಲ್ಲ ಮೋಟರ್, ಮೊದಲೇ ಇಲ್ಲ ಮೀ

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

La la la la la la.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ, ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ, ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
7: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
5: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11:00 ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
10: ಕಂದ, ನನಗೆ ಊಟದ ಕೊನೆನಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
9: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
11: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
12: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
13: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
15: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
13: 4,000 ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು

0: ಇದು ಸಾವಿರಕ್ಕೂ ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
1: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಭಾವ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ಗಳು ಬಂದಿದೆ ಅಂತ ನೋಡೋಣ. ಮೊದಲೇದಾಗಿ ಪವಿತ್ರ ಮೇಡಮ್, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿರಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇಷ್ಟೊಂದು 1 ಗಂಟೆ ಕಾರ್ಯಕ್ರಮವನ್ನ ಎಷ್ಟು ನೀಟಾಗಿ ಅಳವಡಿಸಿ ನಿಮ್ಮ ನಿರೂಪಣೆ ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನ ಆಯೋಜಿಸಿಕೊಟ್ಟ FM ರೇಡಿಯೋ ಶಿವಮೊಗ್ಗಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, FM ರೇಡಿಯೋ ಪ್ರೋಗ್ರಾಂನಲ್ಲಿ ನಿರೂಪಣೆ ಮಾಡಿರುವಂತಹ ಪವಿತ್ರ ಮೇಡಮ್ಗೆ, ಈ ಪ್ರೋಗ್ರಾಮ್ ಅನ್ನ ಕೇಳಿಸಿಕೊಂಡಂತಹ ಮಂಜುಳಾ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನೊಬ್ರು ತಿಳಿಸಿದ್ದಾರೆ. ಹಾಗೆ ನನ್ನ ಹೆಸರು ಗೀತಾ ರವಿಪ್ರಕಾಶ್. ಶ್ರಾವಣಿ ಸಂಘದ ಸಮಾಜದಲ್ಲಿ ನಾನು ಖಜಾಂಜಿಯಾಗಿ ಕೆಲಸ ಮಾಡುತ್ತಿದ್ದೇನೆ. FM ರೇಡಿಯೋ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮೇಡಮ್ ಪವಿತ್ರ ಮೇಡಮ್, ತುಂಬ ಚೆನ್ನಾಗಿ ನಮ್ಮ ಶ್ರಾವಣಿ ಸಮಾಜ ಕಾರ್ಯವನ್ನ ತುಂಬ ಚೆನ್ನಾಗಿ ಹಾಕಿದ್ದೀರಾ. ಇನ್ನೊಮ್ಮೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಪ್ರೋಗ್ರಾಮ್ ಅನ್ನ ಇನ್ನೊಂದು ಸಾರಿ ಮಾಡಬೇಕು ಅಂತ ಕೇಳ್ಕೊಳ್ತೇವೆ ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶ್ರಾವಣಿ ಸಂಘದ ಪ್ರೋಗ್ರಾಮ್ ಅನ್ನ ನಡೆಸಿಕೊಟ್ಟ FM ರೇಡಿಯೋದ ಪವಿತ್ರ ಮೇಡಮ್ಗೆ, ಶ್ರಾವಣಿ ಸಂಘದ ಸದಸ್ಯೆಯಾದ ನಾನು ಚಂದ್ರಕಲಾ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮೊದಲಿಗೆ ಶಿವಮೊಗ್ಗ FM ರೇಡಿಯೋ ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡಿದ ಪವಿತ್ರ ಮೇಡಮ್ ಅವರಿಗೆ ನಿರೂಪಣೆಯನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಅವರಿಗೆ ನಮ್ಮ ಸಂಘದ ಎಲ್ಲರ ಪರವಾಗಿ ವಂದನೆಗಳು, ಅಭಿನಂದನೆಗಳು. ಅಧ್ಯಕ್ಷರಾದ ಸುಲೋಚನಾ ಅವರಿಗೂ ಹಾಗೂ ಎಲ್ಲ ಸದಸ್ಯನಿಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಖಜಾಂಜಿ ಸುಮಾ, ಕಾಂತರಾಜ್ ಹಾಗೂ ಮತ್ತೊಮ್ಮೆ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮ ಪ್ರಸಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶ್ರಾವಣಿ

ಸಂಘದ ಪ್ರೋಗ್ರಾಮ್ ಅನ್ನ ನಡೆಸಿಕೊಟ್ಟಂತಹ ಎಫ್ಎಂ ರೇಡಿಯೋ ಪವಿತ್ರ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಶ್ರಾವಣಿ ಸಂಘದ ಪ್ರೋಗ್ರಾಮ್ ಅನ್ನ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟ ಪವಿತ್ರ ಅವರಿಗೆ ಗೌರವದಿಂದ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ರೇಡಿಯೋ ಪ್ರೋಗ್ರಾಂ ಪವಿತ್ರ ಮೇಡಮ್. ಪ್ರೋಗ್ರಾಂ ಕೇಳಿಸಿಕೊಂಡ ವಿಜಯ ಶಂಕರ್ ಮೂರ್ತಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತೇನೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ, ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣಿ ಸಂಘದ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನಾ ಮೇಡಮ್ ಅವರು ಜೇಡರ ದಾಸಿಮಯ್ಯ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನ ನೀಡಿದ್ರು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು ಹಾಗೂ ಪವಿತ್ರ ದಿನೇಶ್ ನಿರೂಪಣೆ ತುಂಬಾ ಚೆನ್ನಾಗಿತ್ತು. ಇಬ್ಬರಿಗೂ ಧನ್ಯವಾದಗಳು ಅಂತ ಹೇಳಿ ಭಾರತಿ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಅರ್ಪಿತಾ ಮೇಡಮ್, ನನ್ನ ಟೀನೇಜ್ಗೆ ಕರ್ಕೊಂಡು ಹೋಗಿದ್ರಿ, ನನಗೆ ತುಂಬಾ ಖುಷಿ ಆಯಿತು, ಕಾರ್ಯಕ್ರಮ ಚೆನ್ನಾಗಿ ಬಂತು, ನಿಮಗೆ ಧನ್ಯವಾದಗಳು ಅಂತ ಹೇಳಿ ವಿನೋಬನಗರದ ಉಮಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಅರ್ಪಿತಾ ಅವರೇ, ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಳೆಯ ದಿನಗಳ ಮತ್ತೆ ಮರಳಿ ಬಂತು ಅಂತ ಹೇಳಿ ಉಡುಪಿಯಿಂದ ಸತೀಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ರಮೇಶ್. ಇತ್ತೀಚೆಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮೂಡಿ ಬಂತು, ಎಲ್ಲರೂ ಕೂಡ ಚೆನ್ನಾಗಿ ಹಾಡನ್ನು ಹಾಡಿದ್ರು, ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಮೇಡಮ್ ಅವರು ಹೇಳಿದ ಗಿರೀಶ್ ಕಾರ್ನಾಡ್ ಅವರ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬಂತು, ಅವರ ನಿರೂಪಣೆಯೂ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅಂಬಿಕಾ ಸಂತೋಷ್ ಹೊಸನಗರ ಇವರು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕನ್ನಡ ಹೆಮ್ಮೆ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ನಟ ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರ ಕುರಿತು ಕಾರ್ಯಕ್ರಮ ಮಹಾಲಕ್ಷ್ಮಿ ಮೇಡಮ್ ಅವರು ಅರ್ಥವತ್ತಾಗಿ ನಿರೂಪಣೆಯೊಂದಿಗೆ ಅತ್ಯಂತ ರಸವತ್ತಾಗಿ ಮೂಡಿ ಬಂತು. ಮಧ್ಯ ಮಧ್ಯೆ ಕಾರ್ನಾಡ್ ರವರ ಧ್ವನಿ ಸುರುಳಿಯನ್ನು ಬಳಸಿಕೊಂಡು ಮಹಾಲಕ್ಷ್ಮಿ ಮೇಡಮ್ ಅವರ ಹೊಸತನದ ಪ್ರಯತ್ನ ನಿಜಕ್ಕೂ ಅತ್ಯುತ್ತಮ, ಶ್ಲಾಘನೀಯ. ಪುರಾಣ ಸಮಾಜ ರಾಜಕೀಯವನ್ನು ಪ್ರಶ್ನೆ ಮಾಡಿ ನಾಟಕ ಬರೆದ ಕಾರ್ನಾಡರ ಬರಹಗಾರ, ನಟ, ನಿರ್ದೇಶಕ, ಚಿಂತಕ, ಆಡಳಿತಗಾರ ಎಲ್ಲದರಲ್ಲೂ ಸೈ ಎನಿಸಿಕೊಂಡವರು. ಮೊದಲು ಇಂಗ್ಲಿಷ್ನಲ್ಲಿ ಬರೆದು ತಾವೇ ಕನ್ನಡಕ್ಕೆ ಅನುವಾದ ಮಾಡುತ್ತಿದ್ದ ಇಂತಹ ಮೇರು ವ್ಯಕ್ತಿತ್ವದ ಪರಿಚಯ ಮಾಡಿಕೊಟ್ಟಿದ್ದು ಅಭಿನಂದನಾರ್ಹ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಸೋಮಶೇಖರ್ ಅವರು ಒಟ್ಟಾರೆ ಇಂದಿನ ಕಾರ್ಯಕ್ರಮ ಸೂಪರ್, ಇಂದಿನ ಕಾರ್ಯಕ್ರಮ ಸೂಪರ್, ಇಳೆಯರಾಜ ನಿರ್ದೇಶನದ ಹಾಡುಗಳು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಮೇಡಮ್ ಕಾರ್ಯಕ್ರಮ ನಡೆಸಿಕೊಟ್ಟ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಶಿಕ್ಷಕಿ ಹೊಸಕೆರೆ ಸರೋಜ ಜೈಶಂಕರ್ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ರತ್ನಮ್ಮ ಅವರು ಅಕ್ಕ ಮಹಾದೇವಿ ಮತ್ತು ಶಿವಶರಣೆ ಕಾಳವ್ವ ಇವರ ವಿಚಾರಧಾರೆಯನ್ನು ತುಂಬ ಚೆನ್ನಾಗಿ ನಡೆಸಿಕೊಟ್ರು. ಹಾಗೂ ಪವಿತ್ರ ಮೇಡಮ್ ಅವರು ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ನಿಮಗೆ ಅಂತ ಹೇಳಿ ಭಾರತಿ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶ್ರೀದೇವಿ ಅವರು ಬಸವಣ್ಣನವರ ವಚನಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಾ ಅದರ ಭಾವಾರ್ಥವನ್ನು ತಿಳಿಸಿದರು. ಹಾಗೂ ಪವಿತ್ರ ಮೇಡಮ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಭಾರತಿ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ, ಕಾರ್ಯಕ್ರಮ ವಚನ ವಿಹಾರ ತುಂಬ ಚೆನ್ನಾಗಿ ಮೂಡಿ ಬಂತು, ಶರಣೆ ಶ್ರೀದೇವಿಯವರು ಬಸವಣ್ಣನವರ ವಚನವನ್ನು ಸುಶ್ರಾವ್ಯವಾಗಿ ಹಾಡುತ್ತಾ ಅದರ ವ್ಯಾಖ್ಯಾನವನ್ನು ಮನಮುಟ್ಟುವಂತೆ ವಿವರಿಸಿದರು, ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಗಂಗಾ ಕುಪ್ಸದ್ ಭದ್ರಾವತಿ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರೇಡಿಯೋ ಶಿವಮೊಗ್ಗ ಬಳಗಕ್ಕಿ ಬೆಳಗ್ಗೆ ಪ್ರಸಾರವಾದ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಇರುವುದೊಂದೇ ಭೂಮಿ ಎಂಬ ವಿಚಾರವಾಗಿ ಅರ್ಜೆ ಅರ್ಪಿತಾ ಅವರು ಬಹಳಷ್ಟು ವಿಚಾರವನ್ನು ಹಂಚಿಕೊಂಡ್ರು ಮತ್ತು ಪಶ್ಚಿಮ ಘಟ್ಟದ ಕಾಳಜಿಯನ್ನು ಅವರ ಮಾತುಗಳಲ್ಲಿ ಹಂಚಿಕೊಂಡ್ರು. ಇಡೀ ಪರಿಸರವನ್ನು ಭೂಮಿಯನ್ನು ಒಂದು ಕುಟುಂಬಕ್ಕೆ ಹೋಲಿಸಿ ಮಾತನಾಡಿದ ಅವರ ಮಾತುಗಳು ಪರಿಸರ ತಜ್ಞರ ಮಾತುಗಳನ್ನು ಮೀರಿಸುವಂತಿತ್ತು. ಮಧುರವಾದ ಧ್ವನಿಯಲ್ಲಿ ಸ್ಫುಟವಾದ ಉಚ್ಚಾರಣೆಯಿಂದ ನಿರರ್ಗಳವಾಗಿ ವಿಚಾರ ಮಂಡಿಸಿದ ಅರ್ಪಿತಾ ಅವರು ಪರಿಸರಕ್ಕೆ ಮಾನವರಿಂದ ಆಗುವ ತೊಂದರೆಯನ್ನು ಚೆನ್ನಾಗಿ ವಿವರಿಸಿದರು. ರೇಡಿಯೋ ಶಿವಮೊಗ್ಗ ಉತ್ತಮ ಕಾರ್ಯಕ್ರಮವನ್ನು ನೀಡುತ್ತಿದೆ, ಧನ್ಯವಾದಗಳು ಅಂತ ಹೇಳಿ ಸಾಹಿತಿ ಭದ್ರಾವತಿ ಜೆಎನ್ ಬಸವರಾಜಪ್ಪ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕುಸುಮ ಕೆಹೆಚ್ ಇವರು ಬಿಂದಾಸ್ ಮಾರ್ನಿಂಗ್ ಶೋನಲ್ಲಿ SPB ಸರ್ ಅವರ ಹುಟ್ಟು ಹಬ್ಬದ ದಿನ ಅವರ ಗೀತೆಯನ್ನು ಹಾಡುವ ಟಾಪಿಕ್ ತುಂಬ ಚೆನ್ನಾಗಿ ನಡೆಸಿಕೊಟ್ಟ ರಕ್ಷಿತಾ ಅವರಿಗೆ ಧನ್ಯವಾದಗಳು. ಎಲ್ಲ ಕೇಳುಗರು ಒಳ್ಳೊಳ್ಳೆಯ ಹಾಡನ್ನು ಹಾಡಿ ಕಾರ್ಯಕ್ರಮ ವಿಶೇಷವಾಗಿ ಮೂಡಿ ಬಂದಿತು, ವಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪರಿಸರದ ಕುರಿತಾದ ಕವನ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಭದ್ರಾವತಿಯ ಶಿಕ್ಷಕರಾಗಿರುವ ಸರೋಜ ಜೈಶಂಕರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಲೈವ್ ಪರಿಸರ ದಿನದ ವಿಶೇಷ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ, ಉತ್ತಮವಾದ ಗೀತೆಯನ್ನು ಚಂದವಾಗಿ ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ, ಧನ್ಯವಾದಗಳು ಅಂತ ಹೇಳಿ ಶಿವಮೊಗ್ಗದ ಕುಸುಮ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ ತಮ್ಮ ಅನಿಸಿಕೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಕಾರ್ಯಕ್ರಮ ಇಷ್ಟ ಆಗಿಲ್ಲ ಅಂದರೆ ಕೂಡ ನಮ್ಮ ಸಂಖ್ಯೆ 9686297969 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ
ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಆಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
2: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಗ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752298 ಈ ನಂಬರ್ ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752298.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರ ವಿಶ್ವ ವ್ಯಾಪಾರ ಸಂಸ್ಥೆಯು ಕೃಷಿಗೆ ಸಂಬಂಧಪಟ್ಟಾಗೆ ಅನೇಕ ನಿಯಮಗಳನ್ನು ಜಾರಿಗೆ ತರುತ್ತೆ. ಈ ವಿಶ್ವ ವ್ಯಾಪಾರ ಸಂಸ್ಥೆ ಅನ್ನುವಂಥದ್ದು ರಾಷ್ಟ್ರಗಳ ನಡುವಿನ ವ್ಯಾಪಾರದ ಮೇಲೆ ಜಾಗತಿಕವಾಗಿ ಕಾರ್ಯನಿರ್ವಹಿಸುವಂತಹ ಏಕೈಕ ಸಂಸ್ಥೆಯಾಗಿದೆ. ದೇಶಗಳ ನಡುವಿನ ವ್ಯಾಪಾರವನ್ನು ನಿಯಂತ್ರಣ ಮಾಡುತ್ತೆ, ಹಾಗೆ ಸುಗಮಗೊಳಿಸುತ್ತೆ ಕೂಡ. ಈ ಸರಕು ಮತ್ತು ಸೇವೆಗಳ ಉತ್ಪಾದಕರಿಗೆ ಮತ್ತು ಆಮದುದಾರರು, ರಫ್ತುದಾರರು ತಮ್ಮ ವ್ಯವಹಾರವನ್ನು ನಿರ್ವಹಣೆ ಮಾಡಲು, ವಿಷಯವನ್ನು ಸುಲಭ ಮಾಡಿಕೊಳ್ಳಲು ಇರುವಂತಹ ಸಂಸ್ಥೆ ಅಂದರೆ ಅದು ವಿಶ್ವ ವ್ಯಾಪಾರ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಿಂದ ಒಂದಿಷ್ಟು ಕೃಷಿಯಲ್ಲಿ ಬದಲಾವಣೆಗಳು ಆಗ್ತವೆ. ಇದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಅನೇಕ ಬದಲಾವಣೆಗಳನ್ನು ತರುತ್ತೆ. ಅದು ನಮ್ಮ ಕೃಷಿಗೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪೂರಕವಾಗಿದವೋ ಅಥವಾ ಇಲ್ವೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೋರಾಟಗಳು, ಹಾಗೆ ಚರ್ಚೆಗಳು ಕೂಡ ನಡೆಸ್ತವೆ. ಅದು ಯಾವ ರೀತಿಯ ಹೋರಾಟ ಮಾಡುತ್ತೆ, ಯಾವ ರೀತಿಯ ಚರ್ಚೆ ನಡೆಯುತ್ತೆ, ಯಾವ ರೀತಿಯ ನಿಲುವುಗಳನ್ನ ತೆಗೆದುಕೊಳ್ಳುತ್ತೆ, ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಈ ದಿನ ತಿಳಿತಾ ಹೋಗೋಣ. ಆ ಎಲ್ಲ ವಿಷಯಗಳನ್ನು ತಿಳಿಸೋದಕ್ಕೆ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಅವರಿಂದ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
5: ನಮಸ್ತೆ ಅಮ್ಮ. ನಮ್ಮ ರೇಡಿಯೋ ಶಿವಮೊಗ್ಗ ಎಲ್ಲಾ ಶ್ರೋತೃಗಳಿಗೆ ನಮ್ಮ ರೈತರ ಈ ಚರ್ಚೆಯಲ್ಲಿ ನಿಮ್ಮನ್ನ ಸ್ವಾಗತ ಮಾಡ್ತಾ. ಇವತ್ತು ಕಳೆದ ಸಾರಿ ನಾವು ಭಾರತ ದೇಶ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ವ್ಯವಸಾಯ ಸಂಬಂಧಿತ ವಿಷಯಗಳನ್ನು ಜೋಡಿಸಿದ ಮೇಲೆ ಅಪ್ಟು ಇನ್ಕ್ಲೂಡಿಂಗ್ ದ ಇಂಡಿಯನ್ ಅಗ್ರಿಕಲ್ಚರ್ ಇನ್ WTO ಟರ್ಮ್ಸ್ ಏನೇನು ಆಯ್ತು ಅನ್ನೋದ್ರ ಬಗ್ಗೆ, ಆ WTO ನ ಅಂಗಸಂಸ್ಥೆಗಳು ಅನ್ನೋದ್ರ ಬಗ್ಗೆ ನಾನು ಕಳೆದ ಸಾರಿ ನಿಮ್ಮಿಂದ ಮಂಡನೆ ಮಾಡಿದ್ದೆ. ಆ ಸಂಸ್ಥೆಗಳ ಮೂಲಕ ಭಾರತದ ಕೃಷಿ ಸಂಬಂಧಿತ ಒಪ್ಪಂದಗಳಲ್ಲಿ ಆದಂತ ಒಪ್ಪಂದಗಳು ಮತ್ತು ಅದರಲ್ಲಿ ಹೇಗೆ ನಮ್ಮ ಭಾರತ ಸರ್ಕಾರ ಪ್ರತಿಕ್ರಿಯೆ ಮಾಡ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ, ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ, ಭಾರತೀಯ ಕಿಸಾನ್ ಯೂನಿಯನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಹೋರಾಟಗಳನ್ನು ಮಾಡಿದ್ವು ಅಂತ ಹೇಳಿ ನಾವಿವತ್ತು ಮಾತಾಡೋಣ. ಜಗಜೀವನ್ ರಾಮ್ ಅವರು ಅಗ್ರಿಕಲ್ಚರ್ ಕೃಷಿ ಹಸಿರು ಕ್ರಾಂತಿಯನ್ನು ತಂದ ಮೇಲೆ ಜಗಜೀವನ್ ರಾಮ್ ಅವರ ಕಾಲದಲ್ಲಿ ಭಾರತದಲ್ಲಿ ಒಂದು ಗ್ರೀನ್ ರೆವಲ್ಯೂಷನ್ ಆಗುತ್ತೆ. 60ನೇ ಶತಮಾನದಲ್ಲಿ ದಶಕದಲ್ಲಿ 60ರ ದಶಕದಲ್ಲಿ ತಂದಂತ ಆಹಾರ ಸಾರ್ವಭೌಮತ್ವ ಗ್ರೀನ್ ರೆವಲ್ಯೂಷನ್, ನಾವು ಒಪ್ಕೊಂಡಿದ್ದಂತ APMC ಕಾಯ್ದೆ, ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ನಿಯಮಗಳನ್ನ ಗಾಳಿ ತೂರಿ ಇಡೀ ಮಾರುಕಟ್ಟೆಯನ್ನ ಖಾಸಗೀಕರಣ ಮಾಡ್ತಾರೆ ನೋಡಿ. ಅದಕ್ಕೆ ಭಾರತ ಹೇಗೆ ತನ್ನ ಆಹಾರ ಸಾರ್ವಭೌಮತ್ವನ ಉತ್ಪಾದನಾ ಸಂಗ್ರಹಣೆ ವಿತರಣೆ, ಆಹಾರ ಉತ್ಪಾದನೆ, ಆಹಾರ ಸಂಗ್ರಹಣೆ, ಆಹಾರ ವಿತರಣೆ, ಇವು ಮೂರು ವಿಧಾನಗಳನ್ನ ನಮ್ಮ ದೇಶದ ಸರ್ಕಾರದ ಅಧೀನದಿಂದ ಖಾಸಗೀಕರಣಕ್ಕೆ ಒಯ್ಸ್ತಕ್ಕಂತ APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಖಾಸಗೀಕರಣಗೊಳಿಸ್ಬಿಡ್ತಾರೆ. ಯಾರು ಎಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು, ಯಾರು ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡಿ ಮಾರಾಟ ಮಾಡಬಹುದು, ಯಾರು ಎಷ್ಟು ಬೇಕಾದ್ರೂ ದಾಸ್ತಾನು ಮಾಡ್ಕೋಬಹುದು. ಇದ ಅರ್ಥ ಏನು ಅಂತಂದ್ರೆ, ಈ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳ ಹೂಡಿಕೆಗೆ ಅನುಕೂಲ ಆಗುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಭಾರತ ಸರ್ಕಾರ ಮೌನವಾಗಿ ಸ್ವಾಗತ ಮಾಡ್ತಿರ್ತಕ್ಕಂತ ರೀತಿ ಇದು. WTO ಅಗ್ರಿಮೆಂಟ್ ಮತ್ತು ರೀಜನಲ್ ಅಗ್ರಿಮೆಂಟ್ ಅಲ್ಲಿ ಏನಿದೆ, RCEP ಅದರ ಒಳಗಡೆ ಏನು ಅಗ್ರಿಮೆಂಟ್ ಇದೆ, ಇವೆಲ್ಲವೂ ಕೂಡ ತಾತ್ವಿಕವಾಗಿ ಬರವಣಿಗೆಯಲ್ಲಿದ್ದಾವೆ ಹೊರತು ಜಾರಿ ಆಗಲಿಲ್ಲ ಅಂತಕ್ಕಂಥದ್ದು ಈ ನೋಟದಿಂದ ಗೊತ್ತಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಉದಾರೀಕರಣದ ಅನುಕೂಲಕ್ಕೋಸ್ಕರವಾಗಿ ಮಾಡಿದಂತ ಇನ್ನೊಂದು ಕಾಯ್ದೆ ತಿದ್ದುಪಡಿ ಇದ್ರೆ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂತ. ಅಂದ್ರೆ ಭಾರತದಲ್ಲಿ ಆದ್ಯತೆಯ ವಲಯದ ಮೇಲೆ ಬಡವರಿಗೆ ಆಹಾರ ಪದಾರ್ಥಗಳು ಸಿಕ್ಕಲೇಬೇಕು, ಅವ್ರು ವಂಚನೆ ಆಗ್ಬಾರ್ದು ಅಂತೇಳಿ ನಮ್ಮಲ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಂತ ಒಂದಿತ್ತು. ಅಗತ್ಯ ವಸ್ತುಗಳ ನಿಯಂತ್ರಣ ಕಾಯ್ದೆ ಅಂತ. ಅಂದ್ರೆ ಯಾವುದೇ ಒಬ್ಬ ದಲ್ಲಾಳಿ, ಒಬ್ಬ ಕಳ್ಳ ದಾಸ್ತಾನುದಾರ ಸುಗ್ಗಿ ಕಾಲದಲ್ಲಿ ದಾಸ್ತಾನುಗಳನ್ನು ಕಡಿಮೆ ರೇಟಿಗೆ ಖರೀದಿ ಮಾಡಿ ದಾಸ್ತಾನು ಮಾಡು ತನ್ನಲ್ಲಿ ಇಟ್ಕೊಂಡು ಸುಗ್ಗಿ ಎಲ್ಲ ಮುಗಿದ ಮೇಲೆ ದುಬಾರಿ ವೆಚ್ಚಕ್ಕೆ ಬಡವರು ಕೊಂಡು ಖರೀದಿ ಮಾಡಿ ತಿನ್ನಕ್ ಆಗಿರಬಾರ್ದು, ಆ ಬೆಲೆಗೆ ಮಾರ್ಕೊಂಡು ದುಡ್ಡು ಮಾಡ್ತಕ್ಕಂತ ವಿಧಾನವನ್ನ ನಿಯಂತ್ರಣ ಮಾಡ್ತಿದ್ದೇ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್. ನೀವೆಲ್ಲ ಕೇಳಿರ್ಬೋದು, ಒಂದು ಕಾಲದಲ್ಲಿ ನಾವು ಭತ್ತ ಬೆಳೆದು ಸರ್ಕಾರಕ್ಕೆ ಲೆವಿ ಕೊಡದಲ್ಲೇ ನಾವು ಮನೇಲಿ ಭತ್ತ ಇಟ್ಕೊಂಡಿದ್ರೆ ತಹಸೀಲ್ದಾರ ಬಂದು ಅಥವಾ ಯಾರೇ ಗೆಸ್ಟೆಡ್ ಆಫೀಸರ್ಸ್ಗಳು ಅಥವಾ ನೋಂದಾಯಿತ ಅಧಿಕಾರಿಗಳು ರೈತನ ಮನೆಗೆ ಬಂದು ನೀನು ದಾಸ್ತಾನನ್ನು ಇಟ್ಕೊಂಡಿದೀಯ ತಪ್ಪು ಅಂತೇಳಿ ಅದನ್ನ ಬಹಿರಂಗವಾಗಿ ಅಲ್ಲಿಂದ ತನ್ನ ಸ್ವಾಧೀನ ಪಡೆದು ಅದನ್ನ ಸರ್ಕಾರಕ್ಕೆ ವಶ ಮಾಡ್ಕೊಳ್ತಿದ್ದಂಥದ್ದು. ಮತ್ತೆ ಯಾವುದೇ ಒಬ್ಬ ಮರ್ಚೆಂಟ್ ವರ್ತಕ ಕಳ್ಳು ದಾಸ್ತಾನು ಮಾಡಿ ಗೋಡೌನ್ಗಳಲ್ಲಿ ಊಟಕ್ಕೆ ಬಿಡದೆ ಹೋದ್ರೆ ಸುಗ್ಗಿ ಅಲ್ಲದೆ ಸಮಯದಲ್ಲಿ ಕಳ್ಳ ದಾಸ್ತಾನು ಮಾಡಿದ್ರೆ ಅವನನ್ನ ಸರ್ಕಾರ ಆ ವಸ್ತುವನ್ನು ಮುಟ್ಟುಗೋಲು ಹಾಕೊಂಡು ಬಡವರಿಗೆ ಅಂತಕ್ಕಂಥದ್ದು ಸರ್ಕಾರದ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಮಾರಾಟ ಮಾಡತಕ್ಕಂಥ ಕಾಯ್ದೆ ಇತ್ತು. ಅದಕ್ಕೆ ರೆಗ್ಯುಲೇಟೆಡ್ ಆಕ್ಟ್ ಪ್ರಕಾರ ಅದು ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಪೂರ್ತಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಡ್ಡಾಕ್ಬಿಟ್ರು. ಇದ ಅರ್ಥ ಏನಂದ್ರೆ, ಈ ಮೂರು ಕಾಯ್ದೆಗಳನ್ನ ಉದಾರೀಕರಣಗೊಳಿಸೋದ್ರ ಮೂಲಕ ಬಹುರಾಷ್ಟ್ರೀಯ ಕಂಪನಿಗಳು ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾಯ್ದೆ ಪ್ರಕಾರ ಒಬ್ಬ ರೈತ ನಾವು 18 ಎಕರೆಗಿಂತ ಭೂಮಿಯನ್ನು ಹೆಚ್ಚು ಇಟ್ಕೊಳಂಗಿರಲಿಲ್ಲ, ಅದಕ್ಕಿಂತ ಹೆಚ್ಚಿದ್ರೆ ಸರ್ಕಾರ ಮುಟ್ಕೊಳ ಹಾಕಬಹುದಿತ್ತು. ಆ ಕಾಯ್ದೆಯನ್ನು ತೆಗೆದುಹಾಕಿ ಯಾವುದೇ ವ್ಯಕ್ತಿ ಯಾವುದೇ ಸಂಸ್ಥೆ ಎಷ್ಟು ಎಕರೆ ಭೂಮಿಯನ್ನಾದ್ರೂ ತಾನು ಇವತ್ತು ಅವನ ಖಾತೆಯಲ್ಲಿ ಇಟ್ಕೋಬಹುದು. ಅಂದರ್ಥ ಏನಂದ್ರೆ, ಬಹುರಾಷ್ಟ್ರೀಯ ಕಂಪನಿಗಳು ರೈತರ ಒಡೆತನದಲ್ಲಿರ್ತಕ್ಕಂತ ದೇಶೀಯ ಭೂಮಿಯನ್ನ ಖಾಸಗಿ ಕಂಪನಿಗಳು ಕಡಿಮೆ ಬೆಲೆಯಲ್ಲಿ ರೈತರಿಂದ ಆಸೆ ತೋರಿಸಿ ಖರೀದಿ ಮಾಡಿ ಕಂಪನಿ ಹೆಸರುಗಳಲ್ಲಿ ಅಥವಾ ವ್ಯಕ್ತಿ ಹೆಸರಿನಲ್ಲಿ ಸಾವಿರಾರು ಎಕರೆ ಇಟ್ಕೊಳ್ಳಿಕ್ ಅನುಕೂಲವಾಗುವಂತ ಕಾಯ್ದೆಯನ್ನು ರೂಪಿಸಿದ್ರು. ಈಗ ಇರ್ತಕ್ಕಂಥ ಕಾಯ್ದೆ ಅದೇನೆ. ಹಾಗಾಗಿ ಇವತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು ಭಾರತದ ಕರ್ನಾಟಕದ ಎಲ್ಲ ಭೂಮಿಯನ್ನು ಖರೀದಿ ಮಾಡಿ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಳಿಕ್ ಅನುಕೂಲ ಆಗತ್ತಂತ ಕೆಲವು ದೇಶೀಯ ಬಂಡವಾಳರಿಗೂ ಮಾಡ್ತಾ ಇದ್ದಾರೆ. ಬರೀ ವಿದೇಶಿ ಬಂಡವಾಳಶಾಹಿಗಳಲ್ಲ, ದೇಶೀಯ ಬಂಡವಾಳಶಾಹಿಗಳು ಕೂಡ ಭಾರತದ ರೈತನ ಒಡೆತನದಲ್ಲಿದ್ದಂಥ ಭೂಮಿಯನ್ನ, ಸಾವಿರಾರು ಎಕರೆ ಭೂಮಿಯನ್ನ ಕಂಪನಿಗಳು ಅಥವಾ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಖರೀದಿ ಮಾಡಿ ತಾವೇ ಉತ್ಪಾದನೆ ಬೆಳೆಸಿ ತಾವೇ ದಾಸ್ತಾನು ಮಾಡಿ ತಮಗೆ ಅನುಕೂಲ ಬಂದಾಗ ತಮಗೆ ಎಷ್ಟು ಲಾಭ ಬೇಕೋ ಆ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾಡ್ಕೊಳ್ಳುವಂಥದ್ದು ಈ ಕಾಯ್ದೆನ ಅನುಕೂಲ ಮಾಡಿಕೊಡ್ತು. ಇದನ್ನ ಹಾಗಾದ್ರೆ ನಮ್ಮ ಭಾರತ ಸರ್ಕಾರ ಈ ಕಾಯ್ದೆಯನ್ನ ಜೋಪಾನ ಮಾಡ್ತಿರೋದು ಯಾರಿಗೆ ಅಂತ ನಮಗೆ ಈಗ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ವಿದೇಶಿ ಬಂಡವಾಳ ಹೂಡಿಕೆದಾರರು ಭಾರತದ ಕೃಷಿ ಉದ್ಯಮದಲ್ಲಿ, ಕೃಷಿಯಲ್ಲಿ ಬಂಡವಾಳವನ್ನು ಯಥೇಚ್ಛವಾಗಿ ತೊಡಗಿಸ್ತಕ್ಕಂಥದ್ದು, ಯಥೇಚ್ಛವಾಗಿ ಬೆಳೆಯೋದು, ತಾನೇ ಅದನ್ನು ದಾಸ್ತಾನು ಇಟ್ಕೊಳ್ಳೋದು. ತನಗೆ ಇಷ್ಟ ಬಂದಾಗ ನಮ್ಮ ದೇಶೀಯ ಜನರಿಗೆ ದುಬಾರಿ ರೇಟಲ್ಲಿ ಮಾರಿ ದುಡ್ಡನ್ನ ಕರೆನ್ಸಿಯನ್ನ ಡಾಲರ್ ಮಾಡಿಕೊಂಡು ಹೊರದೇಶಗಳಿಗೆ ತಗೊಂಡು ಹೋಗ್ತಕ್ಕಂತ ಅನುಕೂಲ ಮಾಡುವಂತ ಕಾಯ್ದೆಗಳನ್ನ ಈಗ ಜಾರಿಗೆ ತಂದು ಜಾರಿ ಮಾಡಿದ್ದಾರೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇವುಗಳನ್ನು ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, WTO ಅಗ್ರಿಮೆಂಟ್ ನಲ್ಲಿ, ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ, ಋಗ್ವೆ ಮಾತುಕತೆಯಲ್ಲಿ ಭಾರತದ ಕೃಷಿಯನ್ನು ಒಪ್ಪಂದಕ್ಕೆ ಸೇರಿಸಿದ ಮೇಲೆ, ಅದಕ್ಕಿಂತ ಮೊದಲೇ WTO ಇತ್ತು, ಬೇರೆ ಬೇರೆ ಉದ್ಯಮಗಳಿಗಿತ್ತು, ಫಾರ್ಮಸ್ಯೂಟಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಬೇರೆ ಬೇರೆ ಸಂಸ್ಥೆಗಳಿಗೆ, ಬೇರೆ ಬೇರೆ ಕ್ಷೇತ್ರದಲ್ಲಿ, ಕೈಗಾರಿಕಾ ಕ್ಷೇತ್ರದಲ್ಲಿತ್ತು. ಕೃಷಿಯನ್ನ WTO ಸೇರಿಸಿರಲಿಲ್ಲ ಆವಾಗ. ಆದರೆ ಮುಂದುವರೆದ ದೇಶಗಳು, G8 countries ಅಂತ ಅಂತೀವಿ ನಾವು, G8 countries ಅವರು ಹಾಕುವ ಷರತ್ತಿಗೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅವರು ನಮ್ಮ ದೇಶೀಯ ರಿಸರ್ವ್ ಬ್ಯಾಂಕ್ ಮೇಲೆ ಷರತ್ತುಗಳನ್ನು ನೋಂದಾವಣೆ ಮಾಡಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಈ ಕಾಯ್ದೆಗಳನ್ನು ಜಾರಿಗೆ ತರಿಸಿದ್ರು ಅಂದ್ರೆ ಇದರ ಅರ್ಥ ಆಗತ್ತೆ, ನಮ್ಮ ಭಾರತ ಸರ್ಕಾರ ಯಾರ ಪರವಾಗಿ ಕಾಯ್ದೆಗಳನ್ನ ಮಾಡಿ ಯಾರ ಪರವಾಗಿ ಕಾಯ್ದೆಗಳನ್ನ ಜೋಪಾನ ಮಾಡ್ತಾ ಇದೆ ಅನ್ನೋದನ್ನ ನಾವು ಅರ್ಥೈಸಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ.
4: ಓಕೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ತಿಳಿಸೋಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಸ್ನೇಹಿತರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ವಿಶ್ವ ವಾಣಿಜ್ಯ ಸಂಸ್ಥೆ ಕೆಲವೊಂದು ನಿಯಮಗಳನ್ನು ಜಾರಿಗೆ ತರುತ್ತೆ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೂಡ ಕೆಲವೊಂದಿಷ್ಟು ನಿಲುವುಗಳನ್ನ ತೆಗೆದುಕೊಳ್ಳುತ್ತೆ. ಆ ಎಲ್ಲ ಒಪ್ಪಂದಗಳು, ನಿಲುವುಗಳು ಸರಿಯಾಗಿದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಒಂದಿಷ್ಟು ಹೋರಾಟಗಳನ್ನ ಕೂಡ ನಡೆಸುತ್ತೆ, ಚರ್ಚೆಗಳನ್ನ ಕೂಡ ನಡೆಸುತ್ತೆ. ಸೊ ಅದ್ರ ಬಗ್ಗೆ ಈ ದಿನ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಆ ವಿಷಯಗಳ ಬಗ್ಗೆ ಕುರಿತು ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವ ಮಾಹಿತಿಗಳನ್ನ ಅವರಿಂದ ತಿಳಿತಾ ಹೋಗೋಣ.
3: ನಮ್ಮ ದೇಶೀಯ ಉತ್ಪಾದನೆ, ದೇಶೀಯ ಮಾರುಕಟ್ಟೆ, ದೇಶೀಯ ಜನರಿಗೋಸ್ಕರ ನಾವು ಬೆಳೆಯದೇ ಹೊರತು ವಿದೇಶಕ್ಕಲ್ಲ. ಅಗತ್ಯ ಬಿದ್ದರೆ ನಾವು ಎಕ್ಸ್ಪೋರ್ಟ್ ಮಾಡೋಣ. ಅದು ಇಲ್ಲಿವರೆಗೂ ನಮ್ಮ ಭಾರತ ದೇಶ ಕೃಷಿ ಉತ್ಪನ್ನಗಳ ಅತಿ ಹೆಚ್ಚು ರವಾನೆ ಮಾಡಿರ್ತಕ್ಕಂಥ, ಎಕ್ಸ್ಪೋರ್ಟ್ ಮಾಡಿರೋದು ಬಹಳ ಕಡಿಮೆ. ಕೆಲವೇ ಐಟಮ್ಗಳು ಮಾಡಕ್ ಸಾಧ್ಯ ಆಗಿದೆ, ಯಾಕೆಂದ್ರೆ ನಮ್ದು ಡೊಮೆಸ್ಟಿಕ್ ಮಾರ್ಕೆಟ್ ಅಲ್ಲೇನೆ ನಮ್ಮ ಜನಕ್ಕೆ 140 crore ಜನರಿಗೆ ಸಾಕಾಗ್ತಾ ಇದೆ, ಸಫಿಷಿಯಂಟ್ ಆಗಿದ್ದೀವಿ. ಹಾಗಾಗಿ ದೇಶೀಯ ಉತ್ಪಾದನೆ ಮತ್ತು ದೇಶೀಯ ಮಾರುಕಟ್ಟೆಗಳು ಭದ್ರವಾಗಿದ್ದಾವೆ. ಹಾಗಾಗಿ ಈ ಕಾನೂನುಗಳನ್ನ ತೆಗೆದಾಕ್ಬೇಕು ಅಂತ ಹೇಳಿ ನಾವು ಈಗಾಗ್ಲೇನೆ ತುಂಬಾ ಜೋರಾಗಿ ಎಲ್ಲಾ ಕಡೆ ವಿರೋಧವನ್ನ ಮಾಡ್ತಾ ಇದೀವಿ. ಅದರಲ್ಲೂ ವಿಶೇಷವಾಗಿ ಬೌದ್ಧಿಕ ಆಸ್ತಿ ಎಂದು ಬೌದ್ಧಿಕ ಸನದು ಅಂತ ಕರಿತೀವಲ್ಲ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಅದು ಬಹಳ ಇನ್ನೂ ಅಪಾಯಕಾರಿಯ ಆದಂತ ವಿಷಯ. ಆ ವಿಷಯದ ಬಗ್ಗೆ ಮುಂದಿನ ಮಾತಿನಲ್ಲಿ ನಾವು ಮುಂದಿನ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಅಗ್ರಿಕಲ್ಚರ್ ಅನ್ ಅಗ್ರಿಮೆಂಟ್ ಮತ್ತು ಇನ್ನೊಂದು ಉತ್ಪಾದನೆ ಭೌತಿಕ ಸನದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳ್ತಾ ನಾವು ಇದರ ಸಂಬಂಧಿತವಾಗಿ 12/8/2021 ಇಡೀ ಭಾರತದಲ್ಲಿ ವಿಶೇಷವಾಗಿ ಈಗ ಹೇಳಿದಂತ ನಾನು ಎಲ್ಲ ವಿಷಯಗಳನ್ನು ಒಳಪಂಡ ಹಾಗೆ 26 January 2021 ಬಹಳ ದೊಡ್ಡ ಹೋರಾಟವನ್ನ ಕರ್ನಾಟಕದಲ್ಲಿ ನಾವು ಮಾಡಿದ್ದು ಉಂಟು. ಅದಕ್ಕೆ ಭಾರತ ಸರ್ಕಾರ ಈಗಲೂ ಕೂಡ ಇವುಗಳನ್ನ ಒಪ್ಪಂದ ಮಾಡಕ್ ಆಗದೆ ಇರೋದ್ರಿಂದ ಅವನ್ನ ನಾವು ಚಾಲನೆ ಮಾಡಕ್ ಬಿಟ್ಟಿಲ್ಲ. ಹೋರಾಟದ ಮೂಲಕನೇ ನಾವು ತಡೆದಿದ್ದೀವಿ. ಭಾರತ ಸರ್ಕಾರ ಈ ಕಾಯ್ದೆಯನ್ನ ತೆಗೆದು ತಂದಿದ್ರು ಕೂಡ ಅದನ್ನ ಜಾರಿಗೊಳಿಸ್ಲಿಕ್ಕೆ ಸರ್ಕಾರ ಕೈಗೆ ಆಗಿಲ್ಲ. ಹಾಗಾಗಿ ನಾವು ಈಗಲೂ ಕೂಡ ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ರೈತ ಚಳವಳಿ ಎಷ್ಟೇ ಬಣಗಳಾಗಿರ್ಬೋದು, ಘಟಕಗಳಾಗಿರ್ಬೋದು, ಆದರೆ ಉದ್ದೇಶ ಒಂದೇ ಆಗಿದ್ದು ಆ ಉದ್ದೇಶ ಇಡೀ ಭಾರತದ ರೈತಾಪಿಯನ್ನು ಜೋಪಾನ ಮಾಡ್ತಕ್ಕಂಥದ್ದು, ರೈತನ ಒಕ್ಕಲ್ತನವನ್ನು ಜೋಪಾನ ಮಾಡ್ತಕ್ಕಂಥದ್ದು. ಮತ್ತೆ ನಾನು ಆಗ್ಲೇ ಹೇಳ್ತಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ನಲ್ಲಿ ಬರ್ತಕ್ಕಂಥದ್ದು ರೈತನ ಪ್ರತಿಯೊಂದು ಕಸುಬಿನ ವಿಜ್ಞಾನವನ್ನ ಅದ್ರಲ್ಲಿ ಸೈನ್ಸ್ ಇದೆ. ಈ ಉದಾಹರಣೆಗೆ ನಾನು ಕೆಲವು ಒಂದೇ ಒಂದು ವಿಷಯ ಹೇಳ್ತೀನಿ. ನಮ್ಮಲ್ಲಿ ವಿಳ್ಯದೆಲೆ ಬೆಳೀತಾರೆ, ವಿಳ್ಯದೆಲೆಯನ್ನ ಪಿಂಡಿ ಕರ್ತಾರೆ, ವಿಳ್ಯದೆಲೆ ಪಿಂಡಿ ಅಂತ ಕರೀತಾರೆ. ವಿಳ್ಯದೆಲೆ ಪಿಂಡಿ ಕಟ್ಟಿ ಬೇರೆ ಬೇರೆ ಕಡೆ ರವಾನೆ ಮಾಡ್ತಾರೆ. ಅದನ್ನ ಅದಕ್ಕೆ ಬಳಸ್ತಕ್ಕಂತ ಬಾಳೆ ದಿಂಡನ್ನ ಹಾಕಿ ಅದನ್ನ ಎಲೆ ಪಿಂಡಿ ಕರ್ತಾರೆ. ನೀವೆಲ್ಲ ಜನ ನೋಡಿರ್ತೀರಿ, ನೋಡಿ ಅದ್ರಲ್ಲಿ ಎಂತ ವಿಜ್ಞಾನ ಇದೆ ಅಂದ್ರೆ ಅದು ಬಾಳೆದಿಂದು ಒಳಗಡೆ ಆಕ್ಸಿಜನ್ ಅನ್ನ ಕೊಡ್ತದೆ ಆ ರಂಧ್ರಗಳ ಮೂಲಕ, ಮತ್ತೆ ಅಲ್ಲಿ ರಸವನ್ನ ಕೊಡ್ತದೆ ಒಣಗದ ಹಾಗೆ, ಮತ್ತೆ ಆಮ್ಲಜನಕ ಸಪ್ಲೈ ಆಗಿದಾಗ ರಂಧ್ರಗಳ ಮೂಲಕ ಬಾಳೆದಿಂದಿನ ಮೂಲಕ ಆಕ್ಸಿಜನ್ ರವಾನೆ ಆಗತ್ತೆ. ನೋಡಿ ಆ ಕಾಲಕ್ಕೆ ನಮ್ಮ ಸಾಮಾನ್ಯ ರೈತ ಆ ಎಲೆ ಪಿಂಡಿ ಕಟ್ಟತಕ್ಕಂತ ವಿಧಾನ ಇವತ್ತು ನಾನು ಹೇಳ್ತೀನಿ. ಅದ್ರ ಮೇಲೆ ಯೂನಿವರ್ಸಿಟಿಗಳು ರಿಸರ್ಚ್ ಮಾಡಬೇಕು. ಯಾವತ್ತಿನ ಕಾಲದಲ್ಲಿ ಅಂತ ಹಸಿರಾದ ವಿಳ್ಯದೆಲೆಯನ್ನ ತಿಂಗಳಾನುಗಟ್ಟಲೆ ಆ ಎಳೆ ಪಿಂಡಿಯಲ್ಲಿ ಇಟ್ಟು ಎಲ್ಲಿ ಬೇಕಾದ್ರೂ ರವಾನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದೇನು ವಿಜ್ಞಾನ ಅಲ್ವಾ? ಹಾಗಾದ್ರೆ ಇದು ಮೂಢನಂಬಿಕೆನಾ, ಮೌಢ್ಯನಾ, ಇದು ವಿಜ್ಞಾನ? ಆದರೆ ಅವನು ರೈತ ತಂದೆಯಿಂದ ತಾತೆಯಿಂದ ಅನುಸರಿಸ್ತಾ ಬಂದಿರ್ತಾನ. ಅಂದ್ರೆ ಪ್ರಾಕ್ಟೀಸಸ್ ಆಫ್ ಸೈನ್ಸ್, ಅದನ್ನ ಒಬ್ರಿಗೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ತನ್ನ ಮುಂದಿನ ಜನರೇಷನ್ಗೆ ಬಿತ್ತನೆ ಬೀಜಗಳನ್ನು ಜೋಪಾನ ಮಾಡ್ತದ. ನಮ್ಮ ತಾಯಿಯವರು, ನಮ್ಮ ತಾಯಿ ಎಲ್ಲ ಹೊಲ ಕಟಾವಿ ಬರೋ ಸಮಯದಲ್ಲಿ ಇಡೀ ಹೊಲದಲ್ಲಿ ಅಡ್ಡಾಡ್ತಾ ಪೌಷ್ಟಿಕವಾದಂತ ತೆನೆಗಳನ್ನ ಗುರುತಿಸಿ ಅದಕ್ಕೆ ಮಾರ್ಕ್ ಮಾಡಿ ಅದು ಮೆಚೂರ್ಡ್ ಆಗಿ ಒಣಗಕ್ ಬಂದಾಗ ಅದನ್ನ ಪಿಕ್ ಮಾಡಿ ಕಟ್ ಮಾಡಿ ಅದನ್ನ ಸಪ್ರೇಟ್ ಆಗಿ ಒಣಸಿ ಬಡಿದು ಒಕ್ಕಲ್ ಮಾಡಿ ಅದನ್ನ ಮುಂದಿನ ವರ್ಷಕ್ಕೆ ಬಿತ್ತನೆ ಬೀಜಕ್ಕೆ ರೆಡಿ ಮಾಡ್ತಾ ಇದ್ರು. ಅಂದ್ರೆ ಅರ್ಥ ಏನಂದ್ರೆ ಬಿತ್ತನೆ ಬೀಜವನ್ನು ಸಂಗ್ರಹಿಸುವ ವಿಧಾನ, ಹೆಣ್ಣು ಮಕ್ಕಳಲ್ಲಿ ಟ್ಯಾಲೆಂಟ್ ಆಫ್ ಸೀಡ್ ಪ್ರೊಡಕ್ಷನ್, ಅದು ಕೂಡ ಒಂದು ವಿಜ್ಞಾನ. ಪುರುಷನಲ್ಲಿದ್ದಂತ ವಿಳ್ಳೆದೆಲೆಯನ್ನ ಪೆಂಡಿಕರ್ತಕ್ಕಂಥ ವಿಧಾನ, ಇವು ಮಾತಾಡಲಿಕ್ಕೆ ಸರಳವಾಗಿದ್ರು ಕೂಡ ಅದರಲ್ಲಿ ಒಂದು ವಿಜ್ಞಾನ ಇದೆ, ಜ್ಞಾನ ಇದೆ, ಬಹಳ ವರ್ಷದ ಅನುಭವ ಇದೆ. ಅನುಭವವನ್ನ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳಕ್ ಬರ್ದಲ್ಲೇ ಇರಬಹುದು. ನಮ್ಮ ಯೂನಿವರ್ಸಿಟಿಗಳು ಆ ಪದ್ಧತಿಗಳ ಮೇಲೆ ಇವತ್ತು ಪ್ರಯೋಗಗಳನ್ನು ಮಾಡಿ ಎಷ್ಟು ವಿಜ್ಞಾನ ಅಡಗಿದೆ ಅದರಲ್ಲಿ ಇರ್ತಕ್ಕಂಥದ್ದನ್ನ ನಾವು ಪ್ರಪಂಚಕ್ಕೆ ಹೇಳೋದ್ರಲ್ಲಿ ತೈಲಾಗಿದ್ದೀವಿ. ಹಾಗಾಗಿ ಭಾರತದ ಕೃಷಿ ಮತ್ತು ಭಾರತದ ಜ್ಞಾನ, ಕೃಷಿ ಜ್ಞಾನ, ಈ ಜ್ಞಾನವನ್ನು ಮತ್ತೆ ನಾವು ಒಕ್ಕಲಾದ ಮೇಲೆ ಕಣದಿಂದ ಬಂದಂತ ಆಹಾರಗಳನ್ನ ಹೇಗೆ ದಾಸ್ತಾನು ಮಾಡಿ ಮುಂದಿನ ವರ್ಷದವರೆಗೆ ಊಟಕ್ಕಿಲ್ದವರಿಗೆ ಮಾರುಕಟ್ಟೆಗೆ ಹೆಂಗೆ ಕಣಜಗಳಲ್ಲಿ ಅಗೇವುಗಳಲ್ಲಿ ದಾಸ್ತಾನು ಮಾಡಿ ನಾವು ಹೇಗೆ ವಿತರಣೆ ಮಾಡ್ತಿದ್ವಿ ಅಂತಕ್ಕಂಥದ್ದು ಕೂಡ ನಮ್ಮ ಸಂಗ್ರಹಣೆ ಮತ್ತು ವಿತರಣಾ ಜ್ಞಾನ, ಬೆಳೆಯುವ ಜ್ಞಾನ, ಬೀಜ ಸಂಗ್ರಹಣೆ ಜ್ಞಾನ, ಸಂಗ್ರಹಿಸುವ ಜ್ಞಾನ, ವಿತರಣಾ ಜ್ಞಾನ, ಇವೆಲ್ಲದೂ ಕೂಡ ವಾಣಿಜ್ಯ ಎಕನಾಮಿಕ್ಸ್ ಇದೆ, ಸೈನ್ಸ್ ಇದೆ, ಲ್ಯಾಬೊರೇಟರಿ ತಯಾರು ಮಾಡ್ತಕ್ಕಂಥ ಈ ವಿಧಾನಗಳನ್ನ ಇನ್ನು ಮುಂದಾದ್ರೂ ಭಾರತ ಸರ್ಕಾರ, ಕೃಷಿ ವಿಜ್ಞಾನಿಗಳು, ಕೃಷಿ ಯೂನಿವರ್ಸಿಟಿಗಳು ಇಂಥದ್ರ ಮೇಲೆ ಬೆಳಕು ಚೆಲ್ತಾ ದೇಶೀಯ ಜ್ಞಾನವನ್ನ ಬಹುರಾಷ್ಟ್ರೀಯ ಕಂಪನಿಗಳು ಪೇಟೆಂಟ್ ಮಾಡಿಕೊಂಡು ಭೌತಿಕ ಸನದಿನ ಕಾಯ್ದೆ ಅಡಿಯಲ್ಲಿ ನಮ್ಮ ಜ್ಞಾನವನ್ನ ಅವರು ಪೇಟೆಂಟ್ ಮಾಡಿಕೊಂಡು ಅವರಿಗೆ ರಾಯಲ್ಟಿ ಕೂಡ ಅಂದ್ರೆ ನಾವು ಮುಂದೆ ನಮ್ಮ ಸರ್ಕಾರ ರೈತನನ್ನ ಅಲ್ಲಿಗೆ ಕಳ್ತಾ ಇದ್ದೀರಲ್ಲ, ಇದನ್ನ ನಾವು ಖಂಡಿಸ್ತೀವಿ ಅನ್ನೋದು ರೈತ ಚಳವಳಿಯ ವಾದ. ಇಷ್ಟನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ಒಪ್ಪಂದಗಳು ಆಗ್ತಕ್ಕಂಥ ದುಷ್ಪರಿಣಾಮಗಳು, ಭಾರತ ಸರ್ಕಾರ ಮಾಡಬೇಕಾದ ಕರ್ತವ್ಯಗಳು, ರಾಜ್ಯ ಸರ್ಕಾರ ಮಾಡುವ ಕರ್ತವ್ಯಗಳು ಮುಂದೆ ಮಾತಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ನಮ್ಮ ರೇಡಿಯೋ ಶಿವಮೊಗ್ಗ ಸಂಸ್ಥಾಪಕರಿಗೆ ಹಾಗೂ ಅಲ್ಲಿಯ ಸಿಬ್ಬಂದಿಯವರು ರೈತರ ಮಾತುಗಳನ್ನು ರೆಕಾರ್ಡ್ ಮಾಡಿ ಇದನ್ನು ಬಿತ್ತರಿಸಿ ಜನರಿಗೆ ಕೇಳುವಂತ ಪ್ರಯತ್ನ ಮಾಡ್ತಿರ್ತಕ್ಕಂಥ ನಮ್ಮ ಸಿಬ್ಬಂದಿಗೆ ರೈತರ ಪರವಾಗಿ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ಈ ಸಂಚಿಕೆಯ ಮಾತನ್ನ ನಾನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಅಮ್ಮ.
2: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಧನ್ಯವಾದ. ಧನ್ಯವಾದ.
2: ಇದಾಗಿತ್ತು ಸ್ನೇಹಿತರೆ ಚಳುವಳಿಗಳ ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
7: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ.
8: ನಮಸ್ಕಾರ ಶೈಲಜಾ.
7: ಸಾಕಷ್ಟು ವಿಷಯಗಳು, ಅದರಲ್ಲೂ ತಂತ್ರಜ್ಞಾನಗಳ ಬಗ್ಗೆ ನಿಬ್ಬರಗಾಗಿಸುವಂತ ಮಾಹಿತಿನ ಒದಗಿಸಿಕೊಟ್ಬಿಟ್ಟಿದ್ದೀರ ನೀವು. ಇಷ್ಟೊಂದು ವಿಷಯಗಳು ನಿಮಗೆ ತುಂಬಾ ಧನ್ಯವಾದ ತಿಳಿಸಬೇಕು ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ. ನನ್ನ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ನಮಗೆ ಹಣಕಾಸಿನ ವಿಷಯ ಬರುತ್ತೆ. ಇದನ್ನ ಮಾಡಬೇಕು ಅಂತಂದ್ರೆ ನಮಗೊಂದು ಮಹತ್ತರ ಯೋಜನೆ ಇರಬೇಕು, ಒಂದು ಗುರಿ ಇರಬೇಕು. ಹಾಗಾದ್ರೆ ಈ ಹಣನ ಅಂದ್ರೆ ತೆರಿಗೆ ಹಣನ ಬಳಸೋದಕ್ಕೆ ಅರ್ಥ ಇರುತ್ತಲ್ವಾ ನಮಗೆ? ಹಾಗಾಗಿ ಈ ಪ್ರಶ್ನೆ ಕೇಳಿದೆ ನಾನು.
8: ಇವಾಗ ಎಲ್ಲ ತಂತ್ರಜ್ಞಾನವೇ
7: ಕಲ್ತ್ಕೊಂಡಿದ್ದೀರಾ,
8: ಈ ತಂತ್ರಜ್ಞಾನಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಉಪಯೋಗಿಸಬೇಕು. ಅದಕ್ಕೇನೆ ವಿಶ್ವಸಂಸ್ಥೆ ಅಂತ ಇದೆ, ಯುನೈಟೆಡ್ ನೇಷನ್ಸ್ ಅಂತ, ನ್ಯೂಯಾರ್ಕ್ ಅಲ್ಲಿ. ಅದು 192 ದೇಶಗಳು ಸೇರಿಕೊಂಡು ಸದಸ್ಯತ್ವ ಹೊಂದಿದೆ. ಈ ಯುನೈಟೆಡ್ ನೇಷನ್ಸ್ ಅಲ್ಲಿ ಅಥವಾ ವಿಶ್ವಸಂಸ್ಥೆನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾಡಿದ್ದಾರೆ. ಅಂದ್ರೆ ವಿಶ್ವಸಂಸ್ಥೆಯ
7: ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ.
8: ಕರೆಕ್ಟ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಹೌದಾ? ಇದು 17 ಏರಿಯಾಗಳಲ್ಲಿ ಹೇಳಿದ್ನಲ್ಲ. ಒಂದು ಬಡತನ ನಿವಾರಣೆ, ಹಸಿವು ಮುಕ್ತ ಸಮಾಜ, ಉತ್ತಮ ಆರೋಗ್ಯ, ಯೋಗಕ್ಷೇಮ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ, ಶುದ್ಧ ಜಲ ಮತ್ತು ನೈರ್ಮಲ್ಯ, ಕೈಗೆಟಕುವ ಸ್ವಚ್ಛ ಇಂಧನ, ಯೋಗ್ಯ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ಉದ್ಯಮ ನಾವೀನ್ಯತೆ ಹಾಗೂ ಮೂಲಸೌಕರ್ಯ, ಕಡಿಮೆಯಾದ ಅಸಮಾನತೆಗಳು, ಸುಸ್ಥಿರ

0: ಇವಾಗ ಪ್ರಪಂಚ, ಇವಾಗ ಅಮೆರಿಕ ತಗೊಳ್ಳಿ ಅಥವಾ ಯುರೋಪ್ ತಗೊಳ್ಳಿ, ಅದೆಲ್ಲ ಬಹಳ ಡೆವಲಪ್ ಆಗ್ಬಿಟ್ಟಿದೆ. ಎಲ್ಲರೂ ಮನೆಯಲ್ಲೂ ದೊಡ್ಡ ದೊಡ್ಡ ಮನೆಗಳಿದೆ, ದೊಡ್ಡ ದೊಡ್ಡ ಕಾರ್ಗಳಿದೆ, ಯಾರು ಹಸುವೆ ಇಲ್ಲ, ಎಲ್ರಿಗೂ ನೀರಿನ ಪ್ರಾಬ್ಲಮ್ ಇಲ್ಲ, ಹೌದಾ? ಅವರೆಲ್ಲ ಖುಷಿಯಾಗಿದ್ದಾರೆ. ಇವಾಗ ನಮ್ಮ ದೇಶ ತಗೊಳ್ಳಿ, ಇಂಡಿಯಾದಲ್ಲಿ ಅಥವಾ ಆಫ್ರಿಕಾ ದೇಶ ತಗೊಂಡ್ರೆ ಸಿಕ್ಕಾಪಟ್ಟೆ ಜನ ಬಡವರಿದ್ದಾರೆ. ಅವ್ರಿಗೆ ಬಡತನನೇ ಒಂದು ದೊಡ್ಡ ಪ್ರಾಬ್ಲಮ್, ಹೌದಾ? ಅದನ್ನ ಹೇಗೆ ನಿವಾರಣೆ ಮಾಡೋದು, ಇದೆಲ್ಲ ನಾನು ಮುಂದೆ ಹೇಳ್ಕೊಡ್ತೀನಿ. ನಾನು ಒಂದೊಂದು ಅಧ್ಯಾಯದಲ್ಲೂ ಹೇಗೆ ಬಡತನ ನಿವಾರಣೆ ಮಾಡೋದು. ಹಸಿವು ಮುಕ್ತ ಸಮಾಜ, ಇವಾಗ ನೀವೇ ನೋಡಿದ್ದೀರಾ, ಸುಮಾರು 80 ಕೋಟಿ ಜನಕ್ಕೆ ನಾವು ಅಕ್ಕಿ, ಗೋಧಿ, ರಾಗಿ ಇದೆಲ್ಲ ಸಪ್ಲೈ ಮಾಡ್ತಾ
1: ಇದ್ದೀವಿ.
0: ಯಾಕೆಂದ್ರೆ ನಮ್ಮ ದೇಶದಲ್ಲಿ ಯಾರು ಹಸಿವಿನಿಂದ ಸಾಯ್ಬಾರ್ದು ಅಥವಾ ಒದ್ದಾಡಬಾರ್ದು, ಹೌದಾ? ಅದೇ ತರ ತುಂಬಾ ಜನ ಕೆಲಸ ಇಲ್ಲ, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಇರಬೇಕು.
1: ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಗಳಿದಾವೆ.
0: ಇವಾಗ ಆಯುಷ್ಮಾನ್ ಭಾರತ್ ಪ್ರೋಗ್ರಾಮ್ ಅಂತ ಬಂದಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೀವು ಹೋದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಆರೋಗ್ಯ ನೋಡ್ಕೋತಾರೆ. ಅದೇ ಗುಣಮಟ್ಟದ ಶಿಕ್ಷಣ, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಫ್ರೀ ಆಗಿ ಕೊಡ್ತಾ ಇದೀವಿ. ಬಟ್ ಎಷ್ಟು ಜನ ಸ್ಕೂಲ್ ಹೋಗ್ತಾ ಇದಾರೆ, ಎಷ್ಟು ಜನ ಹೆಣ್ಮಕ್ಳು ಹೋಗ್ತಾ ಇದಾರೆ, ಅದೆಲ್ಲ ನಮ್ಗೆ ಇನ್ನೂ ಗೊತ್ತೇ ಇಲ್ಲ, ಹೌದಾ? ಅದೇ ತರ ಲಿಂಗ ಸಮಾನತೆ ಇರಬೇಕು. ಇವಾಗ ಗಂಡಸರಿಗೆ ಜಾಸ್ತಿ ಸಂಬಳ ಕೊಡ್ತೀವಿ, ಅದೇ ಕೆಲಸಕ್ಕೆ ಹೆಂಗಸರು ಕಡಿಮೆ ಸಂಬಳ ಕೊಡ್ತೀವಿ. ಶುದ್ಧ ನೀರು ಇರಬೇಕು
1: ಕುಡಿಯೋದಕ್ಕೆ.
0: ಆಮೇಲೆ ಎಲೆಕ್ಟ್ರಿಸಿಟಿ, ಎಲ್ರ ಮನೆಗೂ 2 ಗಂಟೆ 3 ಗಂಟೆ ಬರುತ್ತೆ. ಇವಾಗೇನು ಎಲ್ರ ಮನೆಗೂ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇದೀವಿ, ಆದ್ರೆ ಇನ್ನು ತುಂಬಾ ಜನದ ಮನೆಯಲ್ಲಿ ಇಲ್ಲ ಇನ್ನೂ, ಹೌದಾ? ಈ ತರ ಅಂದ್ರೆ ಎಲ್ಲ ಕಾಲೇಜ್ಗೇನೋ ಹೋಗ್ಬಿಡ್ತಾರೆ, ಪಾಸ್ ಆಗ್ಬಿಡ್ತಾರೆ, ಅವ್ರಿಗೆ ಕೆಲಸನೇ ಇರಲ್ಲ. ಯೋಗ್ಯ ಕೆಲಸ ಕೊಡಬೇಕು ಅಂದ್ರೆ ಒಂದೊಂದು ಹಳ್ಳಿನಲ್ಲೂ ಆರ್ಥಿಕ ಬೆಳವಣಿಗೆ ಆಗ್ಲೇಬೇಕು. ಆದ್ರೆ ಇನ್ನೊಂದು, ಎಲ್ಲ ಕೈಗಾರಿಕೆನೂ ಬರೀ ನಗರದ ಹತ್ರ ಇದೆ, ಹೇಗೆ ಅದನ್ನ ಹಳ್ಳಿ ತರ ತಗೊಂಡು ಹೋಗ್ಬೇಕು?
1: ಸೊ ಈ ನಗರಕ್ಕೆ ಇರೋದ್ರಿಂದ ಹತ್ರಕ್ಕೆ ಎಲ್ಲ ಮೈಗ್ರೇಟ್ ಆಗ್ಬಿಡ್ತಾರೆ, ಗುಳೆ ಹೋಗ್ಬಿಡ್ತಾರೆ.
0: ಕರೆಕ್ಟ್.
1: ಸೊ ಹಳ್ಳಿನಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ಹೆಂಗಸರಿಗೆ ಸಮಸ್ಯೆಗಳಾಗುತ್ತೆ.
0: ಹೆಂಗಸುಗೊಂಡೇ ಇಲ್ಲ, ಪಾಪ ವಯಸ್ಸಾದವರು.
1: ನಿಜ ನಿಜ.
0: ಅವರೆಲ್ಲ ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ, ವಯಸ್ಸಾದ್ರೂ ನೋಡ್ಕೊಳ್ಳೋರೇ ಇರಲ್ಲ. ಹಾಗೆ ಕೈಗಾರಿಕೆ ನಾವೀನ್ಯತೆ ಮತ್ತು ಮೂಲ ಸೌಕರ್ಯನ ಗ್ರಾಮಗಳಿಗೆ ತರಬೇಕು,
1: ತಗೊಂಡು ಹೋಗುವಂತದ್ದು.
0: ಮತ್ತೆ ಅಸಮಾನತೆ ನಿವಾರಣೆ, ಇವಾಗ ನಿಮ್ಗೆ ಗೊತ್ತಿದೆ ಪುಲ್ಲಿಂಗ ಸ್ತ್ರೀಲಿಂಗ ಬಿಟ್ಬಿಟ್ಟು ಬೇರೆ ಲಿಂಗದವರು ಇರ್ತಾರೆ, ಸ್ತ್ರೀಲಿಂಗಿಗಳು ಅಂತೀವಿ, ಅವ್ರಿಗೂ ಅಸಮಾನತೆ ಇರಬಾರದು. ಅದನ್ನ ಅಸಮಾನತೆ ನಿವಾರಣೆ ಮಾಡ್ಕೋಬೇಕು, ಕರೆಕ್ಟ್ ಆಗಿ ನೋಡ್ಕೋಬೇಕು. ಹಾಗೆ ಸುಸ್ಥಿರ ನಗರಗಳು ಮತ್ತು ಗ್ರಾಮಗಳು ಇರಲೇಬೇಕು. ಸುಸ್ಥಿರ ಉತ್ಪಾದನೆ ಇರಬೇಕು, ಅಂದ್ರೆ ವೇಸ್ಟ್ ಮಾಡಬಹುದು. ಇವಾಗ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ವೇಸ್ಟ್ ಮಾಡ್ತೀವಿ,
1: ನಿಜ,
0: ಹೌದಾ?
1: ಸದ್ಬಳಕೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದೀವಿ.
0: ಬಳಕೆ ಮಾಡಬೇಕು. ಆಮೇಲೆ ಹವಾಮಾನ ರಕ್ಷಣೆ, ಇವಾಗ ನಿಮ್ಗೆ ಗೊತ್ತಿದೆ
1: ಫ್ಯಾಕ್ಟರಿಯಿಂದ ನೀರು, ಕಲುಷಿತ ನೀರು, ಹೊಗೆ ಇಂಥವೆಲ್ಲ ಹೋಗುತ್ತೆ.
0: ಅದೊಂದೇ ಅಲ್ಲ, ಎಲ್ಲ ಮರಗಳನ್ನು ಕಟ್ ಮಾಡಿಬಿಟ್ರೆ
1: ಆಕ್ಸಿಜನ್, ಇದು ಆಮ್ಲಜನಕ ಸಿಗೋದಿಲ್ಲ.
0: ಕರೆಕ್ಟ್. ಅಂದ್ರೆ ಜಾಸ್ತಿ ಮರಗಳನ್ನು ಬೆಳಿಬೇಕು,
1: ನಿಜ.
0: ಅದರಿಂದ ನಮ್ಗೆ ಕೂಲ್ ಆಗಿರುತ್ತೆ ಎನ್ವೈರನ್ಮೆಂಟ್. ಇವಾಗ ಬೆಂಗಳೂರಲ್ಲೇ ನೋಡಿ, ಮುಂಚೆ 25-28 ಡಿಗ್ರಿ ಇರ್ತಾ ಇತ್ತು, ಇವಾಗ 35-38 ಡಿಗ್ರಿಗೆ ಆಗ್ಬಿಟ್ಟಿದೆ,
1: ಹೆಚ್ಚಾಗಿದೆ.
0: ಯಾಕಂದ್ರೆ ಮರಗಳು ಕಡಿಮೆ ಆಗಿದೆ, ಸರೋವರಗಳೆಲ್ಲ ಇಲ್ವೇ ಇಲ್ಲ, ಬರೀ ಕಾಂಕ್ರೀಟ್ ಬಿಲ್ಡಿಂಗ್ ಆಗ್ಬಿಟ್ಟಿದೆ. ಹವಾಮಾನ ರಕ್ಷಣೆ ಒಂದೊಂದು ಹಳ್ಳಿನಲ್ಲೂ ಆಗ್ಲೇಬೇಕು. ಅದೇ ತರ ನಿಮ್ಮ ಹಳ್ಳಿಗಳು ಸಾಗರದ ಹತ್ರ ಇದ್ರೆ, ಸಮುದ್ರದ ಹತ್ರ ಇದ್ರೆ, ಅಲ್ಲಿ ತುಂಬಾ ಇವಾಗ ಪೊಲ್ಯೂಷನ್ ಶುರು ಆಗ್ಬಿಟ್ಟಿದೆ,
1: ನಿಜ,
0: ಹೌದಾ? ಅದರಿಂದ ಅಲ್ಲಿಗೆ ಅಲ್ಲಿನ ಮೀನುಗಳು ಸಾಯ್ತಾ ಇವೆ,
1: ಎಷ್ಟೋ ಪ್ರಭೇದಗಳು ಇಲ್ಲವಾಗಿ ಹೋಗ್ತಾ ಇದಾವೆ.
0: ಕರೆಕ್ಟ್. ಸೊ ಇದನ್ನೆಲ್ಲ ನೋಡ್ಕೊಳ್ಳೇಬೇಕು. ಅದೇ ತರ ಎಲ್ಲ ಕಡೆ ಇವಾಗ ಕಮ್ಯುನಿಟಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಅಂದ್ರೆ ನಾವು ಇದು ಯಾರು ಬೇಕಾದ್ರೂ ಆಗ್ಬೋದು, ಜಾತಿ, ಆ ಸಮುದಾಯ ಈ ಸಮುದಾಯ ಅಂತ ಫೈಟ್.
1: ಹೌದು,
0: ಅದು ಹಳ್ಳಿಗಳಲ್ಲಿ ಇದೆಲ್ಲ ದೊಡ್ಡ ಪ್ರಾಬ್ಲಮ್, ಪಟ್ಟಣದಲ್ಲೂ ಹಳ್ಳಿಗಳಲ್ಲೇ. ಇದೆಲ್ಲ ಹೇಗೆ ಶಾಂತಿ ನ್ಯಾಯ ತರೋದು, ಒಂದೊಂದು ಹಳ್ಳಿ ನಡುವೆ
1: ಸೌಹಾರ್ದತೆನೇ ತರೋದು.
0: ಕರೆಕ್ಟ್. ಅದು ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಾವೇನ್ ಹೇಳ್ತೀವಿ, ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ ಹಳ್ಳಿ ಹಳ್ಳಿಯಲ್ಲ, ಪ್ರಪಂಚಕ್ಕೆ ಸೇರಿರೋದು,
1: ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಹಳ್ಳಿನ ಸೇರ್ಕೊಂಡ್ಬಿಟ್ಟಿದೆ ಅಂತ ಇದ್ದೀರಾ.
0: ಕರೆಕ್ಟ್. ಅಂದ್ರೆ ನೀವು ನಿಮ್ ಹಳ್ಳಿಯಿಂದ ಹೇಗೆ ಪ್ರಪಂಚದಲ್ಲಿ ಎಲ್ಲರ ಜೊತೆಗೂ ಸಂಪರ್ಕ ಇಟ್ಕೊಳ್ಳೋದು, ಅವ್ರ ಜೊತೆ ಹೇಗೆ ಟ್ರಾನ್ಸಾಕ್ಷನ್ಸ್ ಮಾಡೋದು, ಇದು ಬಹಳ ಇಂಪಾರ್ಟೆಂಟ್.
1: ಈಗ ನೋಡಿ, ಎಷ್ಟೋ ಕಡೆಯಲ್ಲಿ ಸ್ವಲ್ಪ ಮುಂಚೂಣಿಯಲ್ಲಿರುವಂತಹ ಹಳ್ಳಿಗಳು ಅಥವಾ ಒಳ್ಳೆ ಲೀಡರ್ಶಿಪ್ ಇರುವಂತಹ ಹಳ್ಳಿಗಳಲ್ಲಿ ಮಹಿಳೆಯರು ಮಾಡೋದು ಅಥವಾ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಏನೋ ಮಾಡಿದಂತಹ ವಸ್ತುಗಳನ್ನ ಜಾಗತಿಕ ಮಟ್ಟದಲ್ಲಿ ಮಾರ್ತಾ ಇದ್ದಾರೆ. ಆ ತರ ಎಲ್ಲಾ ಕಡೆ ಆಗ್ಬೇಕು ಅನ್ನೋದನ್ನ ನೀವು ಹೇಳ್ತಾ
0: ಇದ್ದೀರಾ. ಸೊ ಈ 17 ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಿದೆಯಲ್ಲ, ಇದನ್ನ ನಾವು ಏನ್ ಮಾಡಬಹುದು ಅಂದ್ರೆ, ಒಂದೊಂದು ಗ್ರಾಮ ಪಂಚಾಯತಿ ನಡುವೆ GPDP ಅಂತ ಇವೆ, ಕೇಳಿದ್ದೀರಾ? ಆ ಪ್ರೋಗ್ರಾಮ್ ಅಲ್ಲಿ ಸೇರಿಸ್ಕೊಂಡು

0: ಬಿಟ್ರೆ ಅವಾಗ ಕ್ಲೀನ್ ಆಗಿ 2030 ಸುಮಾರು 169 ಟಾರ್ಗೆಟ್ಸ್ ಇದೆ.
1: ಗುರಿಗಳಿದ್ದಾವೆ.
0: ಹಾ, ಲಿಂಗ ಸಮಾನತೆ ಅಥವಾ ಆರೋಗ್ಯ ರಕ್ಷಣೆ ಅಂದ್ರೆ
1: ಒಂದಷ್ಟಿರುತ್ತೆ.
0: ಕರೆಕ್ಟ್. ಗರ್ಭಿಣಿಗಳು ಇವಾಗ ಏನಾಗಿದೆ, ಗರ್ಭಿಣಿಗಳಾದಾಗ ನಮ್ಗೆ ಮಕ್ಕಳು ಸುಮಾರು 7,000 ಜನ ಗರ್ಭಿಣಿ ಇದ್ರೆ ಸುಮಾರು 25 ಮಕ್ಕಳು ಹೊರಟೋಗ್ತಾ
1: ಇದೆ.
0: ಅದನ್ನ ಜೀರೋ ಮಾಡಬೇಕು, ಶೂನ್ಯ ಮಾಡಬೇಕು. ಅದೊಂದು ಟಾರ್ಗೆಟ್. ಈ ತರ ಟಾರ್ಗೆಟ್ನ ಅಚೀವ್ ಮಾಡಬೇಕು ನಾವು.
1: ಓಕೆ. ಅಂದ್ರೆ ಈ 17 ಗುರಿಗಳು ವಿಶ್ವಸಂಸ್ಥೆದು ಏನಿದೆ, UNSDG ಅಂತ ಹೇಳ್ತಾ ಇದೀವಿ, ಇದನ್ನ ನಾವು ಮಾಪನ ಮಾಡೋದಕ್ಕೆ ಏನಾದ್ರೂ ನಮ್ಗೆ ಏನಾದ್ರೂ ಮೆಷರ್ ಮಾಡೋದಕ್ಕೆ ಸಿಸ್ಟಮ್ ಇದೆಯಾ?
0: ಅದಕ್ಕೆ ಹೇಳಿದ್ದು 169 ಟಾರ್ಗೆಟ್ಸ್ ಗಳಿದೆ.
1: ಓ, ಅದನ್ನೇ
0: ಆ ಟಾರ್ಗೆಟ್ ಅನ್ನ ನೀವು ಇಟ್ಕೊಂಡ್ಬಿಟ್ಟು. ಇವಾಗ ಸ್ಕೂಲ್ ಅಲ್ಲಿ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇರಲೇಬೇಕು.
1: ನಿಜ.
0: ಅದು ಒಂದು ಟಾರ್ಗೆಟ್. ಸೊ ನಿಮ್ ಹಳ್ಳಿನಲ್ಲಿ 3 ಸ್ಕೂಲ್ ಇದ್ರೆ 3 ಸ್ಕೂಲಲ್ಲೂ ಟಾಯ್ಲೆಟ್ ಇರಬೇಕು, ಆ ಟಾಯ್ಲೆಟ್ ಗೆ ನೀರ್ ಇರಬೇಕು. ಬರೀ ಟಾಯ್ಲೆಟ್
1: ಇಡಬೇಕು,
0: ಸ್ವಚ್ಛವಾಗೂ ಇಡಬೇಕು. ಈ ತರ ಟಾರ್ಗೆಟ್ 169 ಟಾರ್ಗೆಟ್ ಇದೆ. ಇದನ್ನ ನಿಮ್ಮ ಗ್ರಾಮ ಪಂಚಾಯತಿ ಅಚೀವ್ ಮಾಡಿಬಿಟ್ರೆ ಅವಾಗ ನೀವು ಗಾಂಧಿಯವರ ಆದರ್ಶ ಗ್ರಾಮದ ಕನಸು ನನಸಾದಂಗೆ.
1: ಓಕೆ. ಒಂದ್ ಕಡೆನಲ್ಲಿ ಹೌದು, ಎಲ್ಲರೂ ಹೇಳ್ತಾರೆ ಗಾಂಧಿ ಕನಸು ಅಂತಾರೆ, ನಾಖಂಡ ಕನಸು ಅಂತಾರೆ, ರಾಮರಾಜ್ಯ. ಜೊತೆಗೆ ಈಗ ನಮ್ ಗ್ರಾಮ ಪಂಚಾಯತಿಗಳೊಂದು ಗ್ರಾಮ ಸ್ವರಾಜ್ ಅನ್ನೋ ಇದರಲ್ಲೇ ನಡೀತಿದೆ. ಆತ್ಮನಿರ್ಭರ ಭಾರತ ಮಾತಾಡಿದ್ವಿ, ಎಷ್ಟೊಂದು ವಿಷಯಗಳನ್ನೆಲ್ಲ ನಾವು ಈ ವಿಷಯನ ನಾವು ಅಚೀವ್ ಮಾಡಿದ್ರೆ, ಅಂದ್ರೆ ವಿಶ್ವಸಂಸ್ಥೆಯ ಗುರಿ ಸಾಧನೆಗಳನ್ನ ನಾವು ಮುಟ್ಟಿದ್ರೆ ತಲುಪಿದ್ರೆ ಸಾಧಿಸಿದಂಗ ಆಗುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇರೋಂತ.
0: ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಈ 17 ಜಾಗತಿಕ ಗುರಿಗಳ ಹಿಂದಿನ ಶಕ್ತಿ ನೀವುಗಳು ಯಾರು, ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಅಧ್ಯಕ್ಷರು, ಇದನ್ನ ಮರಿಬಾರದು.
1: ನಿಜ, ಮಹತ್ತರವಾದ ಜವಾಬ್ದಾರಿ ಇದೆ ನಮ್ಮ ಮೇಲೆ.
0: ನಮಸ್ಕಾರ.
1: ನಮಸ್ಕಾರ ಸರ್. ಹಾಗಿದ್ರೆ ಮುಂದಿನ ಇದರಲ್ಲಿ ಒಂದೊಂದು ವಿಶ್ವಸಂಸ್ಥೆ ಗುರಿಗಳ ಬಗ್ಗೆ ಮಾತಾಡೋಣ ನಾವು.
0: ಖಂಡಿತ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
6: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಈ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪತಿ LK. ತಮ್ಮ ಮುಂದೆ ನಾನು ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ನೇಮಕವಾದ ಮಾಧವ್ ಗಾಡ್ಗೀಲ್ ವರದಿ ಮತ್ತು ಸಮಿತಿ ಮತ್ತು ಕಸ್ತೂರಿ ರಂಗನ್ ಸಮಿತಿಗಳ ಕುರಿತು ಈ ಉಪನ್ಯಾಸ ಸರಣಿಯಲ್ಲಿ ಮಾಹಿತಿಯನ್ನು ಹಂಚ್ಕೋತಾ ಇದ್ದೀನಿ. ಇದು ಈ ಸರಣಿಯ 10ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಪಶ್ಚಿಮ ಘಟ್ಟದ ಎಲ್ಲ ವಿಭಾಗಗಳಿಗೂ, ಅಂದರೆ ಈ ಪರಿಸರ ಸೂಕ್ಷ್ಮ ವಲಯ 1, 2, 3 ಈ ಎಲ್ಲ ವಿಭಾಗಕ್ಕೂ ಅನ್ವಯವಾಗುವಂತಹ ಕೆಲವು ನಿಷೇಧಗಳ ಕುರಿತು, ಕೆಲವು ಏನು ವಿಧಿ ಕಾನೂನುಗಳ ಕುರಿತು ಮಾಹಿತಿ ಕೊಟ್ಟಿದ್ದೇನೆ. ಹಾಗೆಯೇ ಇನ್ನೂ ಅಷ್ಟು ಇದರ ಈ ಎಲ್ಲ ವಿಭಾಗಕ್ಕೂ ಸಾಮಾನ್ಯವಾಗಿರುವಂಥ ಕೆಲವು ಏನು ವಿಧಿ ನಿಷೇಧಗಳಿದೆ ಅದರ ಕುರಿತು, ನಾನು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅದರ ಕುರಿತು ಈ ಸರಣಿಯಲ್ಲೂ ಸಹ, ಈ ಸಂಚಿಕೆಯಲ್ಲೂ ಸಹ ಹೆಚ್ಚಿನ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಈಗ ಕೃಷಿ ವಿಚಾರಕ್ಕೆ ಬಂದಾಗ ವರದಿ ಹೇಳುತ್ತೆ, ಸಾವಯವ ಕೃಷಿಗೆ ಉತ್ತೇಜನ ನೀಡಬೇಕು. ಅಂದರೆ ಎಲ್ಲ ಪರಿಸರ ಸೂಕ್ಷ್ಮ ವಲಯದ ಎಲ್ಲ ವಿಭಾಗದಲ್ಲೂ ಸಹ ಕೃಷಿ ಇದ್ದಲ್ಲಿ ಅಲ್ಲಿ ಅದು ಸಾವಯವ ಕೃಷಿ ಆಗಬೇಕು, ಉತ್ತೇಜನ ನೀಡಬೇಕು. ಅಂದರೆ ಈಗ ಏಕದಂ ನಿಲ್ಲಿಸೋ ನಿಷೇಧ ಅಲ್ಲ ಈ ರಾಸಾಯನಿಕ ಗೊಬ್ಬರಗಳದ್ದು, ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡಿ ಮತ್ತೆ ಪ್ರೋತ್ಸಾಹಕ, ಯಾರು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋದು ಒಂದು ನೀತಿ. ಬೆಟ್ಟಗಳು ಶೇಕಡಾ 30%ಕ್ಕಿಂತ ಇಳುಕಲಾದ ಕಡೆ ವಾರ್ಷಿಕ ಬೆಳೆಗಳಿಗೆ ಕಡಿವಾಣ ಹಾಕಿ ಶಾಶ್ವತ ಬೆಳೆಗಳು ಅಂದರೆ ಹಣ್ಣಿನ ಗಿಡಗಳು, ಸೊಪ್ಪಿನ ಗಿಡಗಳು ಅಥವಾ ಸೊಪ್ಪು ಅನ್ನೋದಕ್ಕಿಂತ ಮರಗಳು ಅಂತ ಆ ಗಿಡಗಳ ಬೆಳೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಅಂದರೆ ಇದಕ್ಕೆ ನಾವು ಆಗ್ರೋಫಾರೆಸ್ಟ್ರಿ, ಅರಣ್ಯ ಕೃಷಿ ಅಂತಲೂ ಹೇಳ್ಬೋದು. ಇದು ಯಾಕೆ ಅಂತಂದರೆ ಈ ಬೆಟ್ಟ ತುಂಬ ಕಡಿದಾಗಿದ್ದರೆ ಅಲ್ಲಿ ಪ್ರತಿ ವರ್ಷ ನಾವು ಉಳುಮೆ ಮಾಡಿದಾಗ ಮಣ್ಣು ಸಾಕಷ್ಟು ಕೊಚ್ಚಿ ಹೂಳಾಗಿ ಸವಕಲಾಗಿ ಹೋಗುತ್ತೆ, ಮತ್ತು ಫಲವತ್ತಾದ ಮಣ್ಣು ನದಿಯನ್ನು ಸೇರುತ್ತೆ, ಹಾಗೆ ಮಣ್ಣು ಹಾಳಾಗುತ್ತೆ. ಈ ಕಾರಣದಿಂದ ಪ್ರತಿ ವರ್ಷ ಉಳುಮೆ ಮಾಡಬಾರ್ದು. ಒಮ್ಮೆ ಒಂದ್ಸಲ ಈಗ ಗೋಡಂಬಿ ಹಾಕ್ಬೋದು, ಗೋಡಂಬಿ ಗಿಡಗಳನ್ನು ಹಾಕ್ಬೋದು ಅಥವಾ ಬೇರೆ ಥರದ ಹಣ್ಣಿನ ಗಿಡಗಳನ್ನು ಹಾಕ್ಬೋದು. ಇಂಥವುಗಳನ್ನು ಒಂದ್ಸಲ ಹಾಕಿದರೆ ಮತ್ತೆ ಹಲವಾರು ವರ್ಷ ಅದರಲ್ಲಿ ಏನು ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಇಂತಹ ಒಂದು ಬೆಳೆಗಳಿಗೆ ಅಂದರೆ ಬಹುವಾರ್ಷೀಯ ಬೆಳೆಗಳನ್ನು ಪ್ರೋತ್ಸಾಹ ಮಾಡಬೇಕು, ಏಕವಾರ್ಷಿಕ ಬೆಳೆಗಳಿಗೆ ಕಡಿವಾಣ ಹಾಕಬೇಕು. ಎಲ್ಲಿ ಎಲ್ಲಿ ಬೆಟ್ಟಗಳು ಪಶ್ಚಿಮ ಘಟ್ಟದ ಅಂಚು ಇಳಿಜಾರು ಜಾಸ್ತಿ ಇರುತ್ತೋ, 30%ಕ್ಕಿಂತ ಜಾಸ್ತಿ ಇರುತ್ತೋ ಅಂಥ ಕಡೆ ಅಂತ ಒಂದು ನೀತಿ. ಮಣ್ಣಿಗೆ ಇಂಗಾಲ ಸೇರಿಸುವ ಅಂದರೆ ಕೃಷಿ ತ್ಯಾಜ್ಯ, ಸೊಪ್ಪು ಇತ್ಯಾದಿಗಳನ್ನು ಸವರಿ ಮಣ್ಣಿಗೆ ಸೇರಿಸುವ ಕೆಲಸಗಳಿಗೆ ಪ್ರೋತ್ಸಾಹನ ನೀಡಬೇಕು, ಇನ್ಸೆಂಟಿವ್. ಇದು ಯಾರು ಮಾಡ್ತಾರೋ ಅವರಿಗೆ ಅದಕ್ಕೆ ತಕ್ಕ ಹಾಗೆ ಸೂಕ್ತವಾದ ಒಂದು ಪ್ರೋತ್ಸಾಹಧನವನ್ನು ಕೊಡಬೇಕು. ಸಾಂಪ್ರದಾಯಿಕ ತಳಿಗಳನ್ನು ಬೆಳೆಯುವವರಿಗೆ ಪ್ರೋತ್ಸಾಹಕ ಧನ ನೀಡಬೇಕು. ಟ್ರೆಡಿಷನಲ್ ಕ್ರಾಪ್ಸ್, ಹಿಂದಿಂದ ಈ ಭೂಮಿಗೆ ಹೋಗಿದಂಥದ್ದು, ಈ ಪ್ರದೇಶಕ್ಕೆ ಹೋಗಿದಂಥ ಬೆಳೆಗಳೇನಿದೆ ಅವುಗಳನ್ನೇ ಬೆಳೆಯುವಂಥವರಿಗೆ ನಾವು ಪ್ರೋತ್ಸಾಹಧನ ನೀಡಿ ಅದನ್ನು ಉತ್ತೇಜನ ಮಾಡಬೇಕು. ಹಾಗೆ ಈ ತಳಿಗಳಲ್ಲಿ ಉತ್ತಮವಾದ ಇಳುವರಿಗಾಗಿ ತಳಿ ವರ್ಧನೆ ಮಾಡುವುದನ್ನು ಆರ್ಥಿಕ ಸಹಾಯ ನೀಡುವುದರ ಮೂಲಕ ಪ್ರೋತ್ಸಾಹಿಸಬೇಕು. ಈಗ ಈ ಸಾಂಪ್ರದಾಯಿಕ ತಳಿಗಳಲ್ಲಿ ಇಳುವರಿ ಕಡಿಮೆ ಅಂತಾದರೆ ಇವುಗಳಲ್ಲೇ ಇದ್ದಂಥ ಉತ್ತಮ ಇಳುವರಿ ಏನಿದೆ ಅದನ್ನು ತಳಿ ವರ್ಧನೆ ಮಾಡೋದನ್ನು ಸಹ ಸರ್ಕಾರದ ವತಿಯಿಂದ ಆರ್ಥಿಕ ಸಹಾಯವನ್ನು ಅಂಥ ರೈತರಿಗೆ ಅಥವಾ ಕೃಷಿ ವಿಜ್ಞಾನಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ನಿಖರವಾದ ಬೆಳೆ ಪದ್ಧತಿಗಳಿಗೆ ಪ್ರೋತ್ಸಾಹ ನೀಡಬೇಕು. ನಿಖರವಾದ ಬೆಳೆ ಪದ್ಧತಿ ಅಂತಂದರೆ ಸರಿಯಾದ ಒಂದು ಪ್ರೋಟೋಕಾಲ್ ಇರಬೇಕು. ಯಾವುದೇ ಬೆಳೆ ಬೆಳೆಯೋದಾದರೆ ಹೀಗೀಗೆ ಬೆಳಿಬೇಕು, ಇಂಥ ಟೈಮಲ್ಲೇ ಬಿತ್ತಬೇಕು ಅಥವಾ ಇಂಥ ಟೈಮ್ನಲ್ಲೇ ನೀರು ಹಾಯಿಸಬೇಕು, ಕಳೆ ತೆಗೆ ಏನೇನೇ ಇದೆಯೋ ಅದೆಲ್ಲವುದು ಸರಿಯಾದ ಒಂದು ಮಾಹಿತಿ ಇದ್ದಂಥ ಬೆಳೆ ಪದ್ಧತಿಗಳನ್ನು ಪ್ರೋತ್ಸಾಹ ಮಾಡಬೇಕು. ಇದಿಷ್ಟು ಕೃಷಿಯ ಕುರಿತಾದ ನಿಯಮಗಳು. ಹಾಗೆ ಈಗ ಜಾನುವಾರು ಸಾಕಾಣಿಕೆಗೆ ಬಂದಾಗ ಜಾನುವಾರು ಮೇವನ್ನು ಬೆಳೆಯಲು ವಿಶೇಷ ಆರ್ಥಿಕ ನೆರವನ್ನು ಜಾನುವಾರು ತಳಿ ಕಾಪಾಡಲು ಸೇವೆ ಅಡಿಯಲ್ಲಿ ನೀಡಬೇಕು. ನಮ್ಮಲ್ಲಿರುವ ಜಾನುವಾರುಗಳನ್ನು ಬೆಳೀಲಿಕ್ಕೆ ಬಹಳ ಮುಖ್ಯವಾಗಿ ಇವುಗಳ ಮೇವನ್ನು ಬೆಳೀಲಿಕ್ಕೆ ವಿಶೇಷವಾಗಿ ಹಣಕಾಸು ನೆರವನ್ನು ಕೊಡಬೇಕು. ಇದೆಲ್ಲವುದು ಸಹ ಯಾವುದರ ಅಡಿನಲ್ಲಿ ಬರಬೇಕು ಅಂದರೆ ಜಾನುವಾರು ತಳಿ ಕಾಪಾಡಲು ಸೇವೆ ಸರ್ವಿಸಸ್ ಅಂತ ಏನು ಹೇಳ್ತೀವಿ ಆ ಅಡಿನಲ್ಲಿ ಇವರಿಗೆ ಪ್ರೋತ್ಸಾಹ ಧನ ನೀಡಬೇಕು. ರಾಸಾಯನಿಕ ಗೊಬ್ಬರಗಳಿಗೆ ನೀಡುವ ಹಣಕಾಸು ನೆರವನ್ನು ಜಾನುವಾರು ಸಾಕಾಣಿಕೆ, ಜೈವಿಕ ಅನಿಲ ತಯಾರಿಕೆ ಮತ್ತು ಸಾವಯವ ಗೊಬ್ಬರ ಉತ್ಪಾದನೆಗೆ ವರ್ಗಾಯಿಸಬೇಕು. ಈಗೇನು ನಾವು ಈ ಪ್ರದೇಶದಲ್ಲಿ ರಾಸಾಯನಿಕ ಗೊಬ್ಬರ ಬಳಸಲಿಕ್ಕೆ ಸಬ್ಸಿಡಿ ಇದೆ, ಈ ಸಬ್ಸಿಡಿಯನ್ನು ಇದಕ್ಕೆ ಬಿಟ್ಟು ಅದೇ ನೆರವನ್ನು ಜಾನುವಾರು ಸಾಕಾಣಿಕೆಗೆ, ಜೈವಿಕ ಅನಿಲ ಗೊಬ್ಬರ್ ಗ್ಯಾಸ್ ಮಾಡಲಿಕ್ಕೆ ಅಥವಾ ಕಂಪೋಸ್ಟ್ ಮೆನ್ಯೂರ್, ಸಾವಯವ ಗೊಬ್ಬರ ಆರ್ಗ್ಯಾನಿಕ್ ಮೆನ್ಯೂರ್ ಮಾಡಲಿಕ್ಕೆ ಕೊಡಬೇಕು. ಅಂದರೆ ಇದಕ್ಕೆ ಪ್ರೋತ್ಸಾಹ ನೀಡಬೇಕು, ಅದಕ್ಕೆ ಕ್ರಮೇಣ ಪ್ರೋತ್ಸಾಹವನ್ನು ಕಡಿಮೆ ಮಾಡಬೇಕು. ಏನು ರಾಸಾಯನಿಕ ಗೊಬ್ಬರಕ್ಕೆ ಕೊಡುವಂತಹ ಸಬ್ಸಿಡಿಯನ್ನು ನಿಲ್ಲಿಸಬೇಕು. ರಕ್ಷಿತಾರಣ್ಯ ಪ್ರದೇಶದ ಹೊರಗಿರುವ ಸಾರ್ವಜನಿಕ ಹುಲ್ಲುಗಾವಲು ಮತ್ತು ಹುಲ್ಲು ಮೇಯಿಸುವ ತಾಣಗಳನ್ನು ಸಂರಕ್ಷಿಸಬೇಕು. ಈ ಆಲ್ರೆಡಿ ಪ್ರೊಟೆಕ್ಟೆಡ್ ಏರಿಯಾ ಅಂತ ಏನಿದೆಯಲ್ಲ ಅರಣ್ಯಗಳು, ಸಂರಕ್ಷಿತ ಅರಣ್ಯಗಳು, ಅವುಗಳ ಬಿಟ್ಟು ಹೊರಗಡೆ ಯಾವುದೇ ಪ್ರದೇಶದಲ್ಲಿ ಈ ಹುಲ್ಲುಗಾವಲಿದ್ದರೆ, ಹುಲ್ಲು ಮೇಯಿಸುವ ತಾಣಗಳಿದ್ದರೆ ಅವುಗಳನ್ನು ಸಂರಕ್ಷಿಸಬೇಕು. ವಾಯುಗುಣ ಏರಪೇರಾದರೂ ತಡೆದುಕೊಳ್ಳುವಂತಹ ಜಾನುವಾರು ತಳಿಗಳನ್ನು ಸಂರಕ್ಷಿಸಿ ಪ್ರೋತ್ಸಾಹಿಸಬೇಕು. ಇಲ್ಲಿಯ ಸ್ಥಳೀಯ ತಳಿಗಳು, ಇಲ್ಲಿಯ ವಾತಾವರಣಕ್ಕೆ ಒಗ್ಗಿದಂಥ ತಳಿಗಳನ್ನು ನಾವು ಪ್ರೋತ್ಸಾಹಿಸಬೇಕು. ಜೊತೆಗೆ ಇದು ತುಂಬ ಸೂಕ್ಷ್ಮ ಸ್ವಭಾವದ ತಳಿಗಳಾಗಿರಬಾರ್ದು. ಯಾಕೆಂತಂದರೆ ನಮ್ಮಲ್ಲಿ ಮುಂದೆ ಈಗ ಜಾಗತಿಕ ತಾಪಮಾನ ಏರಿಕೆಯಿಂದ ವಾಯುಗುಣ ಏರುಪೇರಾಗೋದು ಸಾಧ್ಯತೆಗಳು ಬಹಳಷ್ಟಿದೆ. ಅದನ್ನು ತಡೆದುಕೊಳ್ಳುವಂತಹ ಸ್ವಲ್ಪ ರೊಬಸ್ಟ್ ಅಂತ ಏನು ಹೇಳ್ತೀವಿ, ಗಟ್ಟಿ ಮುಟ್ಟಾದ ತಳಿಗಳನ್ನು ಸಂರಕ್ಷಿಸಿ ಪ್ರೋತ್ಸಾಹಿಸಬೇಕು. ರಸ್ತೆ ಬದಿಯಲ್ಲಿ ಬೆಳೆಯುವ ಸಸ್ಯ ಹುಲ್ಲುಗಳ ನಿರ್ಮೂಲನೆ ಮಾಡಲು ಕಳೆನಾಶಕ ಬಳಕೆಯನ್ನು ನಿಷೇಧಿಸಿದೆ. ಈ ಸಸ್ಯಗಳು ಜಾನುವಾರುಗಳಿಗೆ ಮೇವು ನೀಡುತ್ತವೆ. ಯಾವುದೇ ಕಾರಣಕ್ಕೂ ರಸ್ತೆ ಬದಿನಲ್ಲಿ ಭಾಳ ಹುಲ್ಲಾಗಿದೆ, ರಸ್ತೆ ಅಚ್ಚುಕಟ್ಟಾಗಿರಬೇಕು ಅಂಥೇಳಿ ಈ ಕಳೆನಾಶಕಗಳನ್ನು ಬಳಸಿ ಈ ಹುಲ್ಲನ್ನು ಅಥವಾ ಯಾವುದೇ ಥರದ ಕಳೆ ಸಸ್ಯಗಳನ್ನು ನಿರ್ಮೂಲನೆ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಯಾಕಂದರೆ ಈ ಬರೇ ಹುಲ್ಲು ಅಂದರೆ ಹುಲ್ಲು ಮಾತ್ರ ಅಲ್ಲ, ಹಲವಾರು ಥರದ ಸಸ್ಯಗಳು ಕಳೆಗಳು ಈ ಜಾನುವಾರುಗಳಿಗೆ ಮೇವಾಗುತ್ತೆ. ಅಂಥ ಮೇವನ್ನು ನಾವು ಔಷಧಿ ಮಾಡಿ ಅದನ್ನು ನಿರ್ಮೂಲ ಮಾಡೋದ್ರಿಂದ ಜಾನುವಾರುಗಳಿಗೆ ಮೇವಿನ ಕೊರತೆ ಆಗುತ್ತೆ. ಜೊತೆಗೆ ಅದರ ವಿಷ ಭೂಮಿಗೆ ದನಕರುಗಳಿಗೆ ಹೋಗುತ್ತೆ ಅನ್ನೋದು ಒಂದು ಭಾಳ ಮುಖ್ಯವಾದ ವಿಷಯ. ಟೀ ಎಸ್ಟೇಟ್ಗಳಲ್ಲಿ ಖಾಲಿ ಇರುವ ಜಾಗಗಳನ್ನು ಜಾನುವಾರು ಸಾಕಲು ಬಳಸಬೇಕು. ಇಲ್ಲಿ ಉತ್ಪಾದನೆಯಾಗುವ ಸಾವಯವ ಗೊಬ್ಬರವನ್ನು ಟೀ ಗಿಡಗಳಿಗೆ ಬಳಸಬಹುದು. ಹಾಗೆಯೇ ಈ ಎಸ್ಟೇಟ್ಗಳಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಂಥ ಜಾಗದಲ್ಲಿ ಈ ಜಾನುವಾರು ಸಾಕಲು ಪ್ರೋತ್ಸಾಹ ನೀಡಬೇಕು. ಮೀನುಗಾರಿಕೆ, ಎಲ್ಲ ನೀರಿನ ತಾಣಗಳಲ್ಲಿ ಡೈನಮೈಟ್ ಅಥವಾ ಇನ್ಯಾವುದೇ ಸ್ಫೋಟಕ ಬಳಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಅಣೆಕಟ್ಟುಗಳಲ್ಲಿ ಮೀನು ವಲಸೆಗೆ ಅನುಕೂಲವಾಗುವಂತೆ ಮೀನು ಏಣಿ ಇರಬೇಕು. ಈ ನದಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೀನು ಹಿಡಿಯೋರು ಅಥವಾ ಒಂದು ಹಳ್ಳದಲ್ಲಿ ಒಂದು ಸರೋವರದಲ್ಲಿ ನಿಂತಿರುವ ನೀರಿನ ತಾಣದಲ್ಲಿ ಮೀನು ಹಿಡಿಲಿಕ್ಕೆ ಭಾಳ ಸುಲಭವಾಗಿ ನೀರೊಳಗಡೆ ಈ ಡೈನಮೈಟ್ ಅಥವಾ ಇನ್ಯಾವುದಾದ್ರೂ ಸ್ಫೋಟಕನ ಸ್ಫೋಟಿಸ್ತಾರೆ. ಆಗ ಒಳಗಡೆ ಇರೋ ಮೀನುಗಳೆಲ್ಲ ಸತ್ತು ತೇಲಿಕ್ಕೆ ಶುರು ಮಾಡುತ್ತೆ. ಅದನ್ನು ಸುಲಭವಾಗಿ ಸಂಗ್ರಹ ಮಾಡಿ ಮಾರಾಟ ಮಾಡ್ತಾರೆ. ಆದರೆ ಇದನ್ನು ತಪ್ಪಿಸ್ಬೇಕು. ಯಾಕಂದರೆ ಇದರಲ್ಲಿ ಸಣ್ಣ ಮುರಿಯಿಂದ ಹಿಡಿದು ದೊಡ್ಡ ಮೀನಿನವರಿಗೆ ಎಲ್ಲ ವಯೋಮಾನದ ನಮಗೆ ಉಪಯೋಗಕ್ಕೆ ಬರದೇ ಇರುವಂತಹ ಮೀನುಗಳು ಸಹ ಸತ್ತೋಗಿ ಅದರ ಸಂತತಿ ನಾಶವಾಗುವ ಒಂದು ಸಂಭವ ಇರುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಶೇಷವಾದ ನಿಯಮ ಏನು ಅಂದರೆ, ಅಣೆಕಟ್ಟುಗಳಲ್ಲಿ ಮೀನು ವಲಸೆಗೆ ಅನುಕೂಲವಾಗುವಂತೆ ಮೀನು ಏಣು ಇರಬೇಕು. ಈ ಮೀನುಗಳು ವಲಸೆ ಹೋಗಬೇಕಾದ್ರೆ ಹಿಮ್ಮುಖವಾಗಿ ಅಂದರೆ ಒಂದು ನದಿಯ ಬುಡದಿಂದ ಅದರ ಮೂಲದ ಕಡೆಗೆ ಕೆಲವು ಮೀನುಗಳು ವಲಸೆ ಹೋಗುತ್ತೆ. ಯಾಕಂದರೆ ಮೊಟ್ಟೆ ಇಡುವ ತಾಣ ಮೇಲಿರುತ್ತೆ, ಬೆಳೆದು ಮತ್ತೆ ಅದು ಮರಿ ದೊಡ್ಡದಾಗುವವರೆಗೆ ಅದು ಕೆಳಗಡೆ ಅಂದರೆ ನದಿಯ ಮೂಲದಿಂದ ಮುಂದೆ ಬಂದು ಅದು ಬದುಕಿರುತ್ತೆ. ಹಾಗಾಗಿ ಅದು ಮೊಟ್ಟೆ ಇಡಲಿಕ್ಕೆ ಮತ್ತೆ ಮೂಲಕ್ಕೆ ಹೋಗುತ್ತೆ. ಆದರೆ ಈ ಹೋಗುವ ಹಂತದಲ್ಲಿ ದಾರಿನಲ್ಲಿ ಎಲ್ಲಾದರೂ ಅಣೆಕಟ್ಟಿದ್ರೆ ಆ ನದಿಗಳನ್ನು ಆ ಅಣೆಕಟ್ಟುಗಳನ್ನು ದಾಟಿ ಹೋಗಲಿಕ್ಕೆ ಈ ಮೀನುಗಳು ಆಗಲ್ಲದಿಲ್ಲ. ಹಾಗಾಗಿ ಇಂತಹ ಕಡೆಗಳಲ್ಲಿ ಮೀನು ಹತ್ತಲಿಕ್ಕೆ ಅನುಕೂಲ ಆಗೋ ಹಾಗೆ ಅದಕ್ಕೆ ಮೀನು ಏಣಿ ಅಂತಾರೆ, ಅದಕ್ಕೆ ಒಂದು ತಾಂತ್ರಿಕವಾದ ಒಂದು ರಚನೆ ಇದೆ, ಅಂಥದ್ದನ್ನು ಬಳಸಲೇಬೇಕು. ಎಲ್ಲ ಅಣೆಕಟ್ಟುಗಳಲ್ಲೂ ಸಹ ಇಂತಹ ಮೀನು ಏಣಿ ಇರಬೇಕು. ಸ್ಥಳೀಯ ಮೀನು ತಳಿಗಳನ್ನು ಉಳಿಸಿ ಬೆಳೆಸುವವರಿಗೆ ಪ್ರೋತ್ಸಾಹಕ ಹಣವನ್ನು ಸಂರಕ್ಷಣಾ ಸೇವೆಯಡಿಯಲ್ಲಿ ನೀಡಬೇಕು. ಇಲ್ಲೂ ಯಾವ ರೀತಿ ಜಾನುವಾರು ಸ್ಥಳೀಯ ತಳಿಗಳಿಗೆ ಪ್ರೋತ್ಸಾಹ ನೀಡಬೇಕು, ಅದೇ ರೀತಿ ಸ್ಥಳೀಯ ಮೀನುಗಳನ್ನು ಸಹ ಯಾರು ಅದನ್ನು ಉಳಿಸ್ಬಿಟ್ಟು ಅದನ್ನು ಬೆಳೆಸಿ ಮಾಡ್ತಾರೋ ಅವರಿಗೆ ಸರ್ವಿಸಸ್ ಪ್ರೊಟೆಕ್ಷನ್ ಸಂರಕ್ಷಣಾ ಸೇವೆ ಅನ್ನೋ ಅಡಿಯಲ್ಲಿ ಅವರಿಗೆ ಪ್ರೋತ್ಸಾಹಕ ಹಣವನ್ನು ನೀಡಬೇಕು. ಅಕ್ವೇರಿಯಂ ಮೀನು ಜಾತಿಗಳ ಮಾರಾಟವನ್ನು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಸಹಯೋಗದಲ್ಲಿ ಮೇಲುಸ್ತುವಾರಿ ಮಾಡಬೇಕು. ಈಗ ಮನೆಗಳಲ್ಲಿ ನೋಡಲಿಕ್ಕೆ ಚೆಂದವಾಗಿ ಕಾಣಲಿ ಅಂತೇಳಿ ಕೆಲವು ವಿಶೇಷ ತಳಿಯ ಮೀನುಗಳನ್ನು ಅಕ್ವೇರಿಯಂಗಳಲ್ಲಿ ಸಾಕ್ತಾರೆ. ಆದರೆ ಇಂಥದ್ರದ್ದು ಮಾರಾಟದ ವ್ಯವಸ್ಥೆಯ ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಈ ಏನು ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಏನಿದೆ ಅದರ ಸಹಯೋಗದಲ್ಲಿ ಇಂಥ ಮೀನು ಜಾತಿಗಳ ಮಾರಾಟದ ಒಂದು ನಿಯಂತ್ರಣವನ್ನು ಮಾಡಬೇಕು. ಅರಣ್ಯ ಮತ್ತು ಸರ್ಕಾರಿ ಭೂಮಿ, ಅರಣ್ಯ ಹಕ್ಕು ಕಾಯಿದೆ ಪೂರ್ಣವಾಗಿ ಜಾರಿಗೆ ತರಬೇಕು. ಇದರ ಅಡಿಯಲ್ಲಿ ಬರುವ ಸ್ಥಳೀಯ ಜನರಿಗೆ ಅರಣ್ಯ ಸಂಪನ್ಮೂಲದ ಹಂಚಿಕೆ ಹಕ್ಕು ಈಗಿರುವ ಎಲ್ಲ ಜಂಟಿ ಅರಣ್ಯ ನಿರ್ವಹಣಾ ಯೋಜನೆಗಳ ಬದಲಾಗಿ ಅನುಷ್ಠಾನ ಆಗಬೇಕು. ನಮ್ಮ ಕಾನೂನಲ್ಲಿರುವಂಥ ಅರಣ್ಯ ಹಕ್ಕು ಕಾಯಿದೆ ಏನಿದೆ ಇದು 100% ಜಾರಿಗೆ ಬರಬೇಕು. ಎಲ್ಲಿ ಹಾಗಾಗಿ ಸ್ಥಳೀಯರಿಗೆ ಈ ಅರಣ್ಯದ ಉತ್ಪಾದನೆಗಳ ಮೇಲೆ ಹಕ್ಕು ಸಿಗಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ. ಇದನ್ನು ಈಗ ಅದರ ನಂತರ ಹಲವಾರು ಜಂಟಿ ಅರಣ್ಯ ನಿರ್ವಹಣಾ ಯೋಜನೆಗಳು ಬಂದಿದೆ, ಆದರೆ ಅವುಗಳಲ್ಲಿ ಕಾನೂನು ಈ ಕಾನೂನಿನ ಪ್ರಧಾನ ಅಂಶ ಮರೆಯಾಗಿರಬಹುದು. ಹಾಗಾಗಿ ಅದೆಲ್ಲದನ್ನು ಬಿಟ್ಟು ನಮ್ಮ ಮೂಲ ಅರಣ್ಯ ಹಕ್ಕು ಕಾಯ್ದೆನಲ್ಲಿ ಏನು ಹೇಳಿತ್ತೋ ಅದು ಸಹ ಪೂರ್ತಿಯಾಗಿ ಜಾರಿಗೆ ಬರಬೇಕು ಅನ್ನೋದು ಈ ಸ್ಥಳೀಯ ಜನರ ಅರಣ್ಯದ ಮೇಲಿರುವ ಹಕ್ಕನ್ನು ಎತ್ತಿ ಹಿಡಿಯುವಂತಹ ಒಂದು ವಿಶೇಷವಾದ ತೀರ್ಮಾನ. ಅರಣ್ಯ ಖಾಸಗಿ ಭೂಮಿ ಎಲ್ಲ ಸಾಂಪ್ರದಾಯಿಕ ಕಿರು ಅರಣ್ಯ ಮಾಲೀಕರ ಹಕ್ಕುಗಳನ್ನು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾನ್ಯ ಮಾಡಬೇಕು. ಈ ಖಾಸಗಿ ಭೂಮಿನಲ್ಲಿ ಅರಣ್ಯಗಳಿದ್ದರೆ ಅವರ ಮಾಲೀಕರ ಹಕ್ಕುಗಳನ್ನು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮಾನ್ಯ ಮಾಡಬೇಕು. ಈ ಅರಣ್ಯಗಳನ್ನು ಕಾಪಾಡಲು ಸಂರಕ್ಷಣಾ ಸೇವೆ ಅಡಿಯಲ್ಲಿ ಪ್ರೋತ್ಸಾಹಕ ಹಣ ನೀಡಬೇಕು. ಅಂದರೆ ಖಾಸಗಿ ಜಮೀನಲ್ಲಿರುವ ಕಾಡನ್ನು ಕಾಪಾಡೋಕ್ಕೋಸ್ಕರನೂ ಸಹ ಪ್ರೋತ್ಸಾಹಕ ಹಣವನ್ನು ನೀಡಬೇಕು. ಅದೇ ರೀತಿ ಈಗ ಬೆಟ್ಟದ ಇಳಿಜಾರಿನಲ್ಲಿ ಕೃಷಿ ಮಾಡುತ್ತಿರುವ ರೈತರಿಗೂ ಸ್ವಾಭಾವಿಕ ಅರಣ್ಯವಾಗಿ ಇದನ್ನು ಬದಲಾಯಿಸಲು ಹಣದ ರೂಪದಲ್ಲಿ ಉತ್ತೇಜನ ನೀಡಬೇಕು. ನಾನು ಹಿಂದೆ ಹೇಳಿದೆ, ಇಳಿಜಾರಲ್ಲಿ ಕೃಷಿ ಮಾಡಿದರೆ ಭೂಮಿ ಹಾಳಾಗುತ್ತೆ, ಭೂಮಿ ಕೊಚ್ಚೋಗುತ್ತೆ, ಮಣ್ಣಿನ ಸವಕಳಿ ಆಗುತ್ತೆ ಅಂತ. ಈಗಾಗಲೇ ರೈತರು ಅಂಥ ಕಡೆ ಕೃಷಿ ಮಾಡ್ತಾ ಇದ್ದರೆ ಅವರಿಗೆ ಕ್ರಮೇಣವಾಗಿ ಅದನ್ನು ಅರಣ್ಯವಾಗಿ ತೆರಿಗೆ ಕಡಿತ ಅಥವಾ ಒಪ್ಪಂದ ನವೀಕರಣ ಇತ್ಯಾದಿಗಳನ್ನು ಸಂರಕ್ಷಣಾ ಸೇವೆ ಅಡಿಯಲ್ಲಿ ನೀಡಬೇಕು. ಸೊ ಇದಿಷ್ಟು ಅರಣ್ಯ ಕೃಷಿ ಸಂಬಂಧವಾದಂಥದ್ದು ನಿಯಮಗಳು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಜೀವ ವೈವಿಧ್ಯತೆ ಇತ್ಯಾದಿ ವಿಚಾರಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
7: ತಿಂಗಳ ಕೊನೆಗೆ ಸಿಗೋ ಸಂಬಳ ಅಷ್ಟಕ್ಕಷ್ಟೇ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಿಮ್ಮ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿದೆ ಒಂದು ಬಂಪರ್ ಅವಕಾಶ. ಶಿವಮೊಗ್ಗದ ಪ್ರಸಿದ್ಧ ಸೋಲಾರ್ ಕಂಪನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳು ಖಾಲಿ ಇವೆ.
8: ಹೌದು, ಇಲ್ಲಿ ನಿಮಗೆ ಸಿಗುತ್ತೆ ಫಿಕ್ಸ್ಡ್ ಸ್ಯಾಲರಿ, ಅದರ ಜೊತೆಗೆ ಪ್ರತಿ ತಿಂಗಳು ಬರೋಬ್ಬರಿ 30,000 to 50,000 ಸೂಪರ್ ಇನ್ಸೆಂಟಿವ್ ಗಳಿಸೋ ಅದ್ಭುತ ಚಾನ್ಸ್. ಇನ್ಯಾಗ್ತಡ ಈ ಸುವರ್ಣ ಅವಕಾಶ ಹಿಂದೆ ನಿಮ್ಮದಾಗಿಸಿಕೊಳ್ಳಿ. ತಕ್ಷಣ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ 9480752598 ಈ ನಂಬರ್ಗೆ ಸೆಂಡ್ ಮಾಡಿ. ನೆನ್ಪಿಡಿ, ಅರ್ಜಿ ಸಲ್ಲಿಸಲು June 10, 2026 ಕೊನೆಯ ದಿನವಾಗಿದೆ. ಈಗಲೇ ವಾಟ್ಸ್ಆಪ್ ಮಾಡಿ 9480752598.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿರೇಶ್.
14: ನಮ್ಮ ಜನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ನಾಟಕ ಮುಂತಾದ ವಿವಿಧ ಪ್ರಕಾರಗಳ ಆಗರ. ನಮ್ಮ ಜನಪದ ಸಂಸ್ಕೃತಿಯ ಒಂದು ಭಾಗವಾದ ಜಾನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡನ್ನ ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಅಂದ್ರೆ ತಪ್ಪಲ್ಲ. ಅದರಲ್ಲಿ ಒಂದು ಜನಪದ ಗೀತೆಗಳು. ಈ ಜನಪದ ಗೀತೆಗಳನ್ನ ಸೃಷ್ಟಿಸಿದವರು ಯಾರೆಂದು ಹೇಳುವುದು ಅಸಾಧ್ಯ. ಇವು ಹಳ್ಳಿಯ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಿರಿನುಡಿ. ಈ ಸಿರಿನುಡಿಯ ಸಂಸ್ಕೃತಿಯೊಂದರ ಹೆಜ್ಜೆ ಗುರುತುಗಳು. ಪ್ರಾಯಶಃ ಸಹಸ್ರಾರು ವರ್ಷದ ಹಿಂದೆ ಜಗತ್ತಿನಲ್ಲೆಲ್ಲ ಇದ್ದದ್ದು ಜನಪದ ಒಂದೇ. ಜನಪದ ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿ ತಲೆಮಾರುಗಳಿಂದ ಹರಿದು ಬಂದಿರುವುದೇ ಈ ಜನಪದ. ಹಳ್ಳಿಯ ತಾಯಂದಿರು ಪರಂಪರಾಗತವಾಗಿ ತಲೆಮಾರುಗಳವರೆಗೆ ಕಂಠಸ್ಥವಾಗಿಯೇ ಉಳಿಸಿಕೊಂಡು ನಾಲಿಗೆಯ ಮೇಲೆ ನಲಿದಾಡುವಂತೆ ಮಾಡಿದ ಶ್ರಮದ ಹಿರಿಮೆಯ ಪರಿಚಯ ಜನಪದ ಗೀತೆಗೆ ಅಗ್ರಸ್ಥಾನ ಸಲ್ಲುತ್ತೆ. ಜನಪದರು ತಮ್ಮ ಸಂತೋಷದ ಆಶ್ಚರ್ಯಾದಿ ಭಾವಗಳನ್ನ ಅಭಿವ್ಯಕ್ತಿಗೊಳಿಸಲು ಜನಪದ ಗೀತೆಗಳು ಒಂದು ಪ್ರಶಸ್ತ ಮಾಧ್ಯಮವಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಸಂಜೆಯವರೆಗೆ ಅವರು ಮಾಡುವಂತ ರಾಗಿ ಬೀಸುವ, ಭತ್ತ ಕುಟ್ಟುವ, ಅಕ್ಕಿ ಆರಿಸುವ ಪ್ರತಿ ಕೆಲಸದಲ್ಲಿಯೂ, ಹೀಗೆ ದಿನನಿತ್ಯದ ಎಲ್ಲ ಕೆಲಸಗಳಲ್ಲಿಯೂ ಶ್ರಮದ ಜೊತೆಗೆ ಈ ಗೀತೆಗಳನ್ನ ಹೇಳ್ತಾ ಬಂದ್ರು. ಈ ಜನಪದ ಗೀತೆಯು ಅವರ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂದ್ರೆ ತಪ್ಪಾಗಲಾರದು.
13: ನಮ್ಮ ಜನಪದಿಗರು ಅಕ್ಷರ ಜ್ಞಾನವಿಲ್ಲದಿದ್ದರೂ ಪದ ಸಂಪತ್ತಿಗೆ ಕೊರತೆ ಇಲ್ಲದವರು. ಹಾಗೆ ಪ್ರಕೃತಿಯ ಬೆರಗನ್ನ ತಮ್ಮ ಇಷ್ಟ ದೈವದೊಂದಿಗೆ ಹೋಲಿಸಿ ಹೇಳುವ ಪರಿ ಅದ್ಭುತ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ಜನಪದ ಕಾರ್ಯಕ್ರಮದ ಮೂಲಕ ಜನಪದ ಗೀತೆಗಳ ಕುರಿತು ಮಾಹಿತಿಯನ್ನ ತಿಳಿಸ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ CBR ಕಾನೂನು ಕಾಲೇಜಿನಲ್ಲಿ LLB ಮಾಡ್ತಾ ಇರುವಂತಹ ಪ್ರೇರಣಾ ಅವರು ಇವತ್ತು ಜನಪದ ಗೀತೆಯನ್ನ ಹಾಡುವ ಮೂಲಕ ಜನಪದ ಗೀತೆಗಳ ವಿಶೇಷತೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ ಬನ್ನಿ.
15: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣಾ. ನಾನು ನನ್ನ LLB ವಿದ್ಯಾಭ್ಯಾಸವನ್ನು CBR ಕಾನೂನು ಕಾಲೇಜಿನಲ್ಲಿ ಮಾಡುತ್ತಿದ್ದೇನೆ. ತಾಯಿ ತನ್ನ ಎಳೆಯ ಕಂದನನ್ನು ಹೇಗೆಲ್ಲಾ ಮುದ್ದಾಡಿ ಮಲಗಿಸುವ ಹಾಗೂ ಆ ಮಗುವಿನ ಆರೈಕೆ ಮತ್ತು ದಿನಚರಿಯನ್ನು ವಿವರಿಸಿದಂತಹ ಹಾಡು.

ಬಂಗಾರದ ತೊಟ್ಟಿಲಿನಲ್ಲಿ ತನ್ನ ಮಗುವನ್ನ ತೂಗುವಂತಹ ಒಂದು ಹಾಡನ್ನ ಜನಪದ ಗೀತೆಯಲ್ಲಿ ಎಷ್ಟು ಅದ್ಭುತವಾಗಿ ನಮ್ಮ ಜನಪದಿಗರು ಹಾಡಿನ ಮೂಲಕ ಕಟ್ಕೊಟ್ಟಿದ್ದಾರೆ. ಈ ಹಾಡನ್ನ ಪ್ರೇರಣ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇದರ ಅರ್ಥ ವಿವರಣೆಯನ್ನ ನಂತರದಲ್ಲಿ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಪ್ರೇರಣಾ ಅವರು ಜನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
4: ಬಂಗಾರ ತೊಟ್ಟಿಲಿಗೆ ಬೆಳ್ಳಿಯ ಹಗ್ಗ ಕಟ್ಟಿ ತೂಗುವಂತಹ ಹಾಡು. ಮಗುವನ್ನು ಬೆಳಗಿನ ಜಾವದಲ್ಲಿ ಆಕಾಶ ಕೆಂಪಾದಾಗ, ಬೆಳಗಾಗುವ ಸಮಯದಲ್ಲಿ ನಿದ್ದೆಗಣ್ಣಿನಲ್ಲಿ ನಗುವ ಮಗುವನ್ನು ತಾಯಿ ಆ ಮಗುವಿನ ಚಂದವನ್ನು ಬಣ್ಣಿಸುವುದು. ನಂತರ ಮಗುವಿಗೆ ಸ್ನಾನ ಮಾಡಿಸುವ ವರ್ಣನೆ. ಎಣ್ಣೆ ಹಚ್ಚುವಾಗ ಮಗುವು ಅನುಭವಿಸುವ ಆನಂದ. ನಂತರ ಬೆಳ್ಳಿ ಹಂಡೆಗೆ ಬಂಗಾರದ ಚೆಂಬಿನಲ್ಲಿ ಮಗುವಿಗೆ ಸ್ನಾನ ಮಾಡಿಸುವ ವೈಭವ. ಆಗ ಆ ಮಗು ಅಳುವ ರೀತಿ. ಆಮೇಲಿನ ಮಗು ದಿನ ಅಲಂಕಾರಗಳು, ಉಡುಗೆ ತೊಡುಗೆ ಮಾಡುವಾಗ ಮಗುವಿನ ವರ್ತನೆಗಳನ್ನು ಹಾಗೂ ಆ ಮಗುವಿಗೆ ಮಾಡುವ ಅಲಂಕಾರಗಳ ವರ್ಣನೆಯನ್ನು ಹೇಳಿದ್ದಾರೆ. ನಂತರ ಮಗುವಿಗೆ ಹಾಲು ಕುಡಿಸುವ ರೀತಿ. ಆಗ ಅವನಾಡುವ ಆಟಗಳು, ಊಟ ಮಾಡಿಸುವಾಗ ಮಗುವಿನ ಹಠ ಅಥವಾ ರೆಚ್ಚೆ ಹಿಡಿಯುವುದು, ಊಟದ ನಂತರ ನೀರಿನಲ್ಲಿ ಸೂರ್ಯನನ್ನು ಅಥವಾ ಚಂದ್ರನನ್ನು ತೋರಿಸುವುದು, ಆಗ ಆ ಮಗು ಪ್ರತಿಬಿಂಬವನ್ನು ನೋಡಿ ತನಗೆ ಆಟಕ್ಕೆ ಬೇಕೆಂದು ಹಠ ಹಿಡಿಯುವುದನ್ನು, ಹೊಟ್ಟಿನಲ್ಲಿ ಮಗುವಿನ ಆಟ, ಹಠ ಮತ್ತು ದಿನಚರಿಗಳನ್ನು ಈ ಹಾಡಿನಲ್ಲಿ ವರ್ಣಿಸಲಾಗಿದೆ.
3: ನಮ್ಮ ಜನಪದಿಗರು ಯಾವ ರೀತಿಯಲ್ಲಿ ಮಗುವನ್ನ ಮಲಗಿಸುವಂತಹ ಒಂದು ಪರಿಯನ್ನ ಬಂಗಾರದ ತೊಟ್ಟಿಲಲ್ಲಿ ಬೆಳ್ಳಿಯ ಹಗ್ಗವನ್ನ ಕಟ್ಟಿ ಮಗುವನ್ನ ಜೋಗುಳ ಹಾಡುವಂತ ಒಂದು ಹಾಡನ್ನ ಪ್ರೇರಣಾ ಅವರು ಅದನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ರು. ಪ್ರೇರಣಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಂತರದಲ್ಲಿ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಧಾತ್ರಿ, ಇವರು ಒಂದು ಜನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ಶಿವಮೊಗ್ಗದ CBR ಕಾನೂನು ಕಾಲೇಜಿನಲ್ಲಿ LLB ಮಾಡ್ತಾ ಇರುವಂತಹ ಪ್ರೇರಣಾ ಅವರು ಒಂದು ಜನಪದ ಗೀತೆಯನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ನಮ್ ಜೊತೆಗೆ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ದಾತ್ರೆ ಅವರು ನಮ್ ಜೊತೆಗಿದ್ದಾರೆ. ಇವರು ಸಹ ಒಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ಎಲ್ಲರಿಗೂ ನಮಸ್ಕಾರ, ನಾನು ಧಾತ್ರಿ, 9ನೇ ತರಗತಿ ವಿಕಾಸ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಜನಪದ ಗೀತೆಗಳನ್ನು ಹಾಡುತ್ತಿದ್ದೇನೆ. ಸಾಹಿತ್ಯವು ಮಹಾಸಾಗರ, ಅದು ಅನೇಕ ಪ್ರಕಾರಗಳನ್ನು ಒಳಗೊಂಡಿದೆ. ಜನಪದ ಸಾಹಿತ್ಯದ ಅವಿಭಾಜ್ಯ ಅಂಗ. ಕೆಲಸದ ದಣಿವು ಕಳೆಯಲು ಹುಟ್ಟಿದ ಸಾಲುಗಳಿವು. ಜನಪದರ ಭಾವನೆಗಳು ತುಂಬಿದ ಗೀತೆಯೇ ಜಾನಪದ ಗೀತೆ. ನಾನು ಪ್ರಸ್ತುತ ಪಡಿಸುತ್ತಿರುವ ಮೊದಲ ಗೀತೆ ಶಿವನು ಭಿಕ್ಷೆಗೆ ಬಂದ. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನ ಸೌಂದರ್ಯ ವರ್ಣನೆ ಈ ಗೀತೆಯಲ್ಲಿ ಸುಂದರವಾಗಿ ಜನಪದರು ಸಾದರಪಡಿಸಿದ್ದಾರೆ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದುವರೆಗೆ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಧಾತ್ರಿಯವರು ಜನಪದ ಗೀತೆಯೊಂದನ್ನ ಹಾಡಿದ್ರು. ಈಗ ಸಹ ಇನ್ನಷ್ಟು ಜನಪದ ಗೀತೆಗಳನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
5: ಎರಡನೆಯ ಹಾಡು ಮೂಡಲ್ ಕುಣಗಲ್ ಕೆರೆ. ನಮ್ಮ ಜನಪದರು ಪ್ರಕೃತಿ ಆರಾಧಕರು, ಅವರಿಗೆ ಪ್ರಕೃತಿಯೇ ದೇವರು. ಆ ಸೌಂದರ್ಯ ವರ್ಣನೆ ಈ ಹಾಡಿನಲ್ಲಿ ಸುಂದರವಾಗಿ ಮೂಡಿಬಂದಿದೆ.

0: ಧನ್ಯವಾದ.
1: ಧನ್ಯವಾದಗಳು ದಾತ್ರಿ. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಜನಪದ ಗೀತೆಗಳನ್ನ ತುಂಬಾ ಚೆನ್ನಾಗಿ ಹಾಡಿದ್ರಿ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರಿ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಕಾನೂನು ಕಾಲೇಜಿನಲ್ಲಿ LLB ಮಾಡ್ತಾ ಇರುವಂತಹ ಪ್ರೇರಣಾ ಮತ್ತೆ ವಿಕಾಸ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ದಾತ್ರಿ ಇವರು ಜನಪದ ಹಾಡುಗಳನ್ನ ಹೇಳುವ ಮೂಲಕ ಜನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಲೆ ಕಲಾವಿದರೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪ್ರಸಾರಗೊಂಡಿದ್ದ ಧಗೆಯದರೆ ಕಾವ್ಯಧಾರೆ ಕವನ ರಚನಾ ಸ್ಪರ್ಧೆಯ ವಿಶೇಷ ಕಾರ್ಯಕ್ರಮವನ್ನ ಮತ್ತೊಮ್ಮೆ ಆಲಿಸುವ ಅವಕಾಶ ಬಂದಿದೆ. ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ಪ್ರಜ್ಞಾ ಬುಕ್ಸ್ ಗ್ಯಾಲರಿ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಸ್ಪರ್ಧಾರ್ಥಿಗಳ ಕವನಗಳ ಧ್ವನಿ ಮುದ್ರಣವನ್ನ ಕೇಳುಗರ ಅಪೇಕ್ಷೆಯ ಮೇರೆಗೆ ಪುನಃ ಪ್ರಸಾರ ಮಾಡಲಾಗುತ್ತಿದೆ. ಈ ವಿಶೇಷ ಪ್ರಸಾರವನ್ನ ಸೋಮವಾರ June 8, 2026 ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಆಲಿಸಿ. ಧಗೆಯಧರೆ ಕಾವ್ಯಧಾರೆ, ಪರಿಸರ ಕಾಳಜಿಯ ಕಾವ್ಯಗಳ ಧಾರೆ ಕೇಳುವುದನ್ನು ಮರೆಯಬೇಡಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ. ರೇಡಿಯೋ ಶಿವಮೊಗ್ಗ, ಸಮುದಾಯದ ಧ್ವನಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
4: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
3: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, July 1st ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಇದಾಗದ ಕೆಲಸ, ಇದಾಗದ ಕೆಲಸ.

ಹೃದಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ

0: ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
0: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಅಲೆ ಬಾಗಿಸುವ ಧರ್ಮದ ಕನ್ನಾವುಸಿರೆಂದೆನ್ನುವ ದ್ರೋಹಿಗಳೆದೆಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನು ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ
3: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್, ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರ. ತೀರ್ಥಹಳ್ಳಿಯ ನಟಮಿತ್ರರು ಅರ್ಪಿಸುವ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ. ರಚನೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾ ಚಂದ್ರಶೇಖರ ಕಂಬಾರ. ಇವರ ಕಾದಂಬರಿ ಆಧಾರಿತ ನಾಟಕ ಇದಾಗಿದ್ದು ಇದನ್ನು ಶ್ರೀಕಾಂತ್ ಕುಮಟಾ ಅವರು ನಿರ್ದೇಶಿಸಿದ್ದಾರೆ. ಇದಕ್ಕೆ ಸಂಗೀತ ಕಾರ್ತಿಕ್ ಭೂಷಣ್ ಹಾಗೂ ಅರವಿಂದ ಟಿಎನ್. ಕೇಳಿ ಈಗ ನಾಟಕ ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ.

ಅದು ಆ ವಯಸ್ಸಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುವುದು ಅಸಂಭವ ಮಾತ್ರವಲ್ಲ. ಅವರನ್ನು ಬಲ್ಲ ಯಾರು ಇಂಥದ್ದೊಂದು ಘಟನೆಯನ್ನು

0: ಕಟ್ಟುನಿಟ್ಟು ಶಿಸ್ತು ಸಂಯಮಗಳಿಗೆ ಆ ಮನುಷ್ಯ ಎಷ್ಟು ಹೆಸರಾಗಿದ್ರು ಅಂದ್ರೆ, ಹುಡುಗರು ತಮ್ ತಮ್ಮಲ್ಲಿ ಮಾತನಾಡಿಕೊಳ್ಳುವಾಗ ಅವರನ್ನು ಕರೆಯುತ್ತಿದ್ರು.
1: ಅವರ ಮೂರ್ತಿ ಎದುರು ಆದ್ರೆ ಇದು ಯಾರಿಗೂ ತಿಳಿಯುತ್ತೆ. ಅವರನ್ನು ಜಿಕೆ ಮಾಸ್ಟರ್ ಎಂದೇ ತಿಳಿದಿದ್ರು. ಎತ್ತರವಾದ ಗಂಭೀರ ಆಕೃತಿ, ತೇಜಸ್ಸಿನಿಂದ ಕೂಡಿದ ಮುಖ, ಸಣ್ಣ ಕಣ್ಣುಗಳು,
0: ಮುಖಕ್ಕೆ ತುಸು ದೊಡ್ಡದೇ ಎನಿಸುವ ಮೂಗು,
2: ಸ್ಪಷ್ಟವಾದ ಆದರೆ ಅಂತ್ಯದಲ್ಲಿ ಒತ್ತಿಕೊಂಡ ಕೃತಿಗಳು.
0: ಯಾರೊಬ್ಬರು ಇವರನ್ನ ಒಮ್ಮೆ ಕಂಡರೆ ಸಾಕು, ಮರೆಯಲು ಸಾಧ್ಯವಿಲ್ಲ ಅಂತ ವ್ಯಕ್ತಿತ್ವ.
1: ಅವರ ವ್ಯಕ್ತಿತ್ವಕ್ಕೆ ಸಮ ಒಪ್ಪಿತ್ತು ಅವರ ಉಡುಪು.
2: ಸ್ವಚ್ಛವಾದ ಗರಿಗರಿ ಧೋತ್ರ ಹುಟ್ಟು, ಮ್ಯಾಲೊಂದು ಬಿಳಿ ಶರ್ಟು, ಅದರ ಮ್ಯಾಲೊಂದು ಕೋಟ್ ಹಾಕಿಕೊಂಡು ಪಕ್ಕ ತಲೆಯನ್ನ ಹಾಗೆ ಬಿಡ್ತಾ ಇದ್ರು.
0: ಹುಡುಗರೇನಾದ್ರೂ ಸೂಟ್ ಬೇಕಂತ ತಮ್ಮ ಮನೆಗಳಲ್ಲಿ ಬೀಳಿಸಿದ್ರೆ,
3: ನನ್ಗೆ ಸೂಟ್ ಬೇಕು.
0: ಎಂದು ಮನೆಯಲ್ಲಿ ಗದರಿಸುತ್ತಿದ್ರು.
2: ಆ ಏರಿಯಾದಲ್ಲಿ ಅವರಷ್ಟು ಗೌರವ ವ್ಯಕ್ತಿ ಸಿಗುವುದು ಬಹಳ ಕಷ್ಟ.
1: ಹೌದೌದು,
2: ಅವರೇನು ರಾಜಕಾರಣಿ ಅಲ್ಲ, ಭಾಷಣಕಾರರು ಅಲ್ಲ, ಅವರಿದ್ದ ಊರೇನು ರಾಜಧಾನಿ ಅಲ್ಲ, ಬರೀ ಒಂದು ತಾಲೂಕು ಸ್ಥಳ ಅಷ್ಟೇ.
0: ಅಲ್ಲಿದ್ದ ಮುನ್ಸಿಪಾಲ್ ಹೈಸ್ಕೂಲ್ ನಲ್ಲಿ ಮಾಸ್ತರ್ ಆಗಿದ್ದವರು ಬಹಳ ನಿಷ್ಠೆಯಿಂದ ದುಡಿದು ಅಲ್ಲೊಂದು ಜೂನಿಯರ್ ಕಾಲೇಜ್ ಆಗುವಂತೆ ಮಾಡಿ ಅದನ್ನು ಪೂರ್ಣ ಪ್ರಮಾಣದ ಕಾಲೇಜ್ ಆಗುವಂತೆ ಮಾಡಿ.
2: ಅದು ಆದಾಗ ತಾವೇ ಆದ್ರೂ ಪ್ರಿನ್ಸಿಪಾಲ್ ಆಗ್ಬೇಕಂತ ಕನ್ಸ್ಕೊಂಡವರಲ್ಲ.
0: ಅವರ ಸದಾ ಕಾಲದ ದೊಡ್ಡ ಚಿಂತೆ ಅಂದ್ರೆ ಜಗತ್ತು ಬರಬರುತ್ತಾ ಭ್ರಷ್ಟವಾಗ್ತಿದೆ ಎಂಬುದೇ ಆಗಿತ್ತು.
1: ಮತ್ತು ಜಗತ್ತು ಇನ್ನಷ್ಟು ಭ್ರಷ್ಟವಾಗದಂತೆ ತಡೆಯುವುದೇ ಅಧ್ಯಾಪಕರಾದ ತಮ್ಮ ಪವಿತ್ರ ಕರ್ತವ್ಯವೆಂದು ನಂಬಿದ್ರು.
0: ಮತ್ತು ಅದೇ ಕಾರಣಕ್ಕಾಗಿ ಅವರು ಆಧುನಿಕ ವಿದ್ಯಾರ್ಥಿಗಳನ್ನ ತಿರಸ್ಕಾರದಿಂದ ಕಾಣ್ತಿದ್ರು.
1: ಹೌದಪ್ಪ, ನಮ್ಮ ಹಿಂದಿನವರು ಪ್ರಯೋಗ ಮಾಡಿ ಮಾಡಿ ಜೀವನದ ಉತ್ತಮ ನಡೆ ಯಾವುದು, ಕೆಟ್ಟದ್ದು ಯಾವುದು ಎಂದೆಲ್ಲ ತೀರ್ಮಾನಿಸಿ ಬಿಟ್ಟಿದ್ದಾರೆ. ನಮ್ಮ ಈಗ ಉಳಿದಿರುವುದು ಅವುಗಳನ್ನು ಪಾಲಿಸುವುದು ಅಷ್ಟೇ.
0: ಇದೇ ಕಾರಣಕ್ಕಾಗಿ ಅವರು ಚಾತುರ್ವರ್ಣದ ಸಮರ್ಥಕರಾಗಿದ್ರು.
2: ಗಾಂಧೀಜಿ ಏನಾದ್ರೂ ಅಸ್ಪೃಶ್ಯತೆ ಬಗ್ಗೆ ತದ್ವಿರುದ್ಧ ಹೇಳಿದಾರಂದ್ರೆ
1: ಗಾಂಧೀಜಿಗೆ ಏನ್ ಗೊತ್ತಲ್ಲ
2: ಎಂದು
4: ಹೇಳಿದರು. ಸರ್ಕಾರ ಹರಿಜನ ಗಿರಿಜನರಿಗೆ, ಹಿಂದುಳಿದ ವರ್ಗದವರಿಗೆ ಕೆಲವು ಸವಲತ್ತುಗಳನ್ನು ಘೋಷಿಸಿ ಕಾಲರೂಪಕ್ಕೆ ತಂದಿದ್ದ ಕಾಲ ಅದು.
1: ಹಾಗಂತೂ ಜಿಕೆ ಸಿಕ್ ಸಿಕ್ಕವರೆದುರಿಗೆ ಸರ್ಕಾರನ ಗೇಲಿ ಮಾಡಿದ್ರು.
2: ಕಾಲೇಜಿನ ಹರಿಜನ ಗಿರಿಜನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಆದೇಶದ

0: ಇನ್ನು ಜಿಕೆ ಪಾಠ ಮಾಡುವ ಕ್ರಮವು ಅವರಂತೆ ನಗಾರಿ ಧ್ವನಿಯಲ್ಲಿ ಕಾಳಿದಾಸನ ಮೇಘದೂತವನ್ನು ಹೇಳ ಕರಗಿದರೆ
1: ಮೃದುಭಾವಗಳಿಗೆ ಅಂದರೆ ಶೃಂಗಾರ, ವಿರಹ, ಕರುಣೆ ಈ ಭಾವಗಳಿಗೆಲ್ಲ ಜಿಕೆ ಮಾಸ್ತರ ಧ್ವನಿ ಒಪ್ಪಿರಲಿಲ್ಲ. ಮತ್ತು ಹುಡುಗರೊಂದಿಗೆ ವ್ಯವಹರಿಸುವಾಗಲೂ ಅವರು ತಮ್ಮ ಘನತೆಗೆ ಒಂದು ತಂದುಕೊಳ್ತಿರ್ಲಿಲ್ಲ.
2: ಕೂತ್ಕೊಳ್ರಿ. ಜಿಕೆ ಮಾಸ್ತರ ಖಾಸಗಿ ಬದುಕು

0: ಗಿರಿಜಮ್ಮನ ವಯಸ್ಸು ಹತ್ತಿರ ಹತ್ತಿರ 50 ಇದೆ. ದಂಪತಿಗಳಿಬ್ಬರು ಶಿವಭಕ್ತರು. ವರ್ಷಕ್ಕೊಮ್ಮೆ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ಬರುತ್ತಿದ್ದರು.
1: ಅದು ಹಿಂದಿನ ಮಾತು. ಅವರ ಮಗ ವೀರಭದ್ರಯ್ಯ ಆಗ 11 ವರ್ಷದ ಬಾಲಕ. ಕರಿ ಹುಡುಗ, ತುಂಬಿಕೊಂಡು ಚೆನ್ನಾಗೆ ಓಡಾಡ್ಕೊಂಡಿದ್ದ. ಒಮ್ಮೆ ಅವ ಹೊಟ್ಟೆ ನೋವೆಂದು ಮಲಗಿದ.
2: ಅಯ್ಯೋ ಅಮ್ಮ ಅಮ್ಮ ಅಮ್ಮ

बड़ी महिला के बाद

0: already cut the monkey.
1: ಇವರು ಮಾತ್ರ ಆಗಾಗ ವ್ರತಗಳನ್ನು ಆಚರಿಸುತ್ತಲೇ ಬಂದರು.

ಬೇಕಾಗಿರುವೆಂಬ ಚಿಂತೆ ಅವರಿಗಿದ್ದದ್ದು ನಿಜ. ಆದರೆ ಕಾಲೇಜಿನ ವಿಪರೀತ ಜವಾಬ್ದಾರಿಗಳಲ್ಲಿ ಅವರು ಅದನ್ನು

0: ಈಗೀಗ ಕಾಲೇಜಿನ ಹವಾಮಾನವೇ ಬದಲಾಗಿತ್ತು.
1: ಹದ್ದು ಮೀರಿ ಸ್ವಾತಂತ್ರ್ಯ ಬೇಡ್ತಿದ್ರು.

ಕಣ್ಣು ಹೋರಿಮ್ಯಾಗೆ, ಕಟ್ಟನ್ ಕಣ್ಣು ಕೂರಿಮ್ಯಾಗೆ, ಮಾರಿ ಕಣ್ಣು ಹೋರಿಮ್ಯಾಗೆ, ಕಟ್ಟನ್ ಕಣ್ಣು ಕೂರಿಮ್ಯಾಗೆ, ಅವಳ ಕಣ್ಣು ಆಕಾಶದಾಗೆ, ಇವನ ಕಣ್ಣು ಅವಳ ಮ್ಯಾಲೆ, ಊರ ಕಣ್ಣು ಇವರ ಮ್ಯಾಲೆ.

ಸಂಪೂರ್ಣವಾಗಿ ಅಂತ್ಯದಲ್ಲಿ ತುಸು ಚಪ್ಪಟೆಯಾಗಿ ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆನ್ನಬಹುದು. ಅವಳು ಧರಿಸಿದ್ದ ಉಡುಪಿನಲ್ಲಿ ಸಹ ಪೂರ್ಣ ಸ್ಪಷ್ಟ ಉದ್ದೇಶವಿದ್ದಂತೆ ನಿಷ್ಕಾಳದಿಂದ ಇಲ್ಲವೇ ಅಂಕಿ ಮೀರಿಯ ಬಂದೇ

0: ಪ್ಯಾಂಟ್ ಶರ್ಟ್ ಹಾಕಿದ್ದ, ಕೈವಸ್ತ್ರವನ್ನ ಕತ್ತಿಗೆ ಸುತ್ತಿದ್ದ, ಮೀಸೆ ಉರಿ ಮಾಡಿ ಕೂವಕ್ಕಿದ್ದ. ಆ ಅಹಂಕಾರಿ ಮುಖ ಬದುಕಿನ ಬಗ್ಗೆ ಕಾಳಜಿ ಇದ್ದಲ್ಲಿ ಅಸಹ್ಯಕರವಾಗಿರು.
1: ಆದರೆ ಆ ವಯಸ್ಸಿನ ಹುಡುಗರಿಗೆ, ಅದರಲ್ಲೂ ಹುಡುಗಿಯರಿಗೆ ಕಾಣಿಸಬಹುದು.

0: ಶಿಸ್ತು ಸಂಯಮಕ್ಕೆ ಹೆಸರಾದ ಟೀಕೆ ಇಂತಹದ್ದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಅಂದೇ ಅವರನ್ನು ಕರೆದು ತಾಕೀತು ಮಾಡಿದ್ದರು.
1: ಚುಮ್ಮು ಚುಮ್ಮು ಆಗತೈತಿ.
0: ಕಾಲೇಜು ಪ್ರಾರಂಭವಾಗಿ 10 ವರ್ಷವಾಯ್ತಲ್ಲ, ಈ ಅವಧಿಯಲ್ಲಿ ಕಾಲೇಜು ಸಾಧಿಸಿದ ಪ್ರಗತಿ ಅಸಾಮಾನ್ಯವಾಗಿತ್ತು.
2: 3 ಬಾರಿ ಬಿಎ ರ್ಯಾಂಕ್ಗಳು, ಬೇಕಿನ ರಾಜ್ಯಮಟ್ಟದ 6 ಶೀಲ್ಡ್ಗಳು,
3: ಕಬ್ಬಡಿ ಶೀಲ್ಡ್ಗಳು,
4: ವೈಯಕ್ತಿಕ ಪ್ರಶಸ್ತಿಗಳು, ಇಷ್ಟನ್ನೇ ಲೆಕ್ಕ ಹಿಡಿದರೆ ಒಟ್ಟು ಪ್ರಶಸ್ತಿಗಳೇ 100 ಚಿಲ್ಲರೆ. ಅದು
0: ಇಷ್ಟೆಲ್ಲ ಸಾಧನೆಗಳಿರುವಾಗ ಕಾಲೇಜಿನ ದಶಮಾನೋತ್ಸವ ಮಾಡಬಹುದಲ್ಲ?
3: ಇನ್ನು ಕೇಳಬೇಕೆ?

0: ಭಾಗಭಾಗಿಯ ಜನರಲ್ಲಿ ಇರುವುದಕ್ಕಿಂತ ತುಸು ಹೆಚ್ಚಾಗಿ ದ್ವೇಷ ಅಸೂಯೆ ಮೂಲವಾಗುವುದಾಗಿದ್ದವು. ನಾನು ಕಂಡು ಯಾರ ಬಗ್ಗೆಯೂ ಅಂತ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರಲಿಲ್ಲ. ಏನಾದ್ರೂ ಚಾಡಿ ಹೇಳುತ್ತಾ ಕಂಗೆಡುತ್ತಾ ಹೋಗರೆ ವಾತ ಗಂಟೆ ಗಟ್ಟಲೆ ಬೇಕಾದ್ರೆ ಒಬ್ಬರ ಬಗ್ಗೆ ಚಾಡಿ ಹೇಳಬಹುದಾಗಿಲ್ಲ.
1: ಒಮ್ಮೆ ಇವ ವಿದ್ಯೆ ವಿದ್ಯಾರ್ಥಿ ಎಂದು ಬೋರ್ಡಿನ ಮೇಲೆ ಬರೆದು ಹಾಸ್ಯಾಸ್ಪದನಾಗಿದ್ದ.
2: ವಿದ್ಯಾರ್ಥಿಗಳಿಂದ ಇದು ಜಿಕೆ ಗೊತ್ತಾಗಿ ಕರೆದು ಕೇಳಿದ್ರೆ
0: ಇಲ್ರಿ ಸರ್,
1: ಬ್ರಾಹ್ಮಣ ಹುಡುಗರಿಗೆ ನನ್ನ ಕಂಡ್ರೆ ಆಗಂಗಿಲ್ರಿ, ಹಿಂಗಂದರ್ರಿ ಎಂದು ಏನೇನೋ ತುದುಗ. ಇವನ ಪಾಠಗಳೆಂದರೆ ಭಾರಿ ಬೋರು. ಅದಂತೇಳಿ ವಿದ್ಯಾರ್ಥಿಗಳೆಲ್ಲ ಇವನನ್ನ ಎಂಡಿ ಅದು ಬಂದು ಎಂಟಿ ಅಂತಿದ್ರು. ಇನ್ನು ಮೂಡು ಬಂದ್ರೆ ಎಂಡಿ ಎಂಡಿ
0: ತನ್ನ ಈ ಐಬುಗಳನ್ನ ಚೋಡಿ ಹೇಳುವುದಕ್ಕೆ ತುಂಬಿಕೊಳ್ಳುತ್ತಿದ್ದ. ಮತ್ತೆ ಜಿಕೆ ಫೇವರ್ ಗಳಿಸಲು ಪ್ರಯತ್ನಿಸುತ್ತಿದ್ದ.
3: ಪ್ರಿನ್ಸಿಪಾಲ್ ಕರೆಯಾಗತ್ತಾರ?
0: ಪ್ರಿನ್ಸಿಪಾಲ್ ಕರೆಯಾಗತ್ತಾರ? ಅಯ್ಯೋ ದೇವ್ರೆ, ನನ್ನ ಮೇಲೆ ಎಂದೇನು ದೂರಿದು ದೇವ್ರೆ.
4: ಬಂಡಲ್ ಬಡಾಯಿ ಮಾದೇವ ಬಿಡುವನು ಪಂಪಿಸ. ಒಟ್ನಲ್ಲವನೊಬ್ಬ ಸುಳ್ಳಿನ ಕತ್ತೆ ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಂದ ರೈಲು ಹರಿವ.
0: ಆ ದಿನ ಜಿಕೆ ತುಂಬಾ ಕಳಕಳಿಯಿಂದಲೇ ಕ್ಲಾಸಿಗೆ ಹೋದರು. ಕ್ಲಾಸಿನ ತುಂಬೆಲ್ಲ ಒಮ್ಮೆ ಕಣ್ಣಾಡಿಸಿ ಹಾದಿನ ಪುಸ್ತಕವನ್ನು ಕೈಗೆತ್ತಿಕೊಂಡರು. ವಿದ್ಯಾರ್ಥಿಗಳ ಹೆಸರನ್ನು ಕೂಗುತ್ತಾ, ರೋಜಾ
4: ಕಣ್ಣು ಕಣ್ಣು ಕಲೆತಾಗ.
0: ಇದ್ದಕ್ಕಿದ್ದಂತೆ ಕ್ಲಾಸಿನ ಹುಡುಗರೆಲ್ಲ ಪಾಠದ ಕಡೆ ಗಮನ ಕೊಡುವುದನ್ನು ಬಿಟ್ಟು ತಮ್ಮನ್ನು ಮತ್ತು ಆ ಹುಡುಗಿಯನ್ನೇ ವಿಶೇಷವಾಗಿ ಗಮನಿಸುತ್ತಿದ್ದಾರೆ. ಅದೇನು ಚಾತುರ್ಯವೋ ಸಿದ್ಧಬುದ್ಧಿಯೋ, ಮತ್ತೊಮ್ಮೆ ಆ ಹುಡುಗಿಯ ಕಡೆಗೆ ನೋಡದೆ ಮಾಳವಿಕಾಗ್ನಿ ಮಿತ್ರದ ಮಾಳವಿಯ ರೂಪ ಲಾವಣ್ಯಗಳನ್ನು ಆವೇಶಭರಿತರಾಗಿ ಚಮತ್ಕಾರದ ಅಲಂಕಾರಿಕ ಭಾಷೆಯಲ್ಲಿ ವಿವರಿಸತೊಡಗಿದರು. ದೀರ್ಘವಾದ ಕಣ್ಣುಳ್ಳ ಶರದಿಂದು ಕೋಧನ ಶರಚಂದ್ರನಂತಹ ಮುಖ ಉಳ್ಳವನೇ ಬಾಹು ಲಥಾ ವಂಶೋ ಯೋ ಸಂಕ್ಷಿಪ್ತಂ ವಿಘ್ರಾನ್ನತಸ್ಥರಂ ಪುರಃ ಪಾಶ್ವೇ ಪ್ರಶೇಷ್ಠವೇ. ಜಿಕೆಯ ಮುಖದಲ್ಲಿ ಅವರೊಡಗಿ ಎಂದರೆ ಅವರು ಎಷ್ಟು ಮತ್ತು ಹೇಗೆ ಭಾವಪೂರಿತರಾಗಿದ್ದಾರೆ ಎಂಬುದನ್ನು ಊಹಿಸಬಹುದಾಗಿದೆ. ಅವರು ವಿವರಿಸುತ್ತಿದ್ದ ಆ ಪದ್ಯ ಮುಗಿದು ಇನ್ನೊಂದು ಪದ್ಯವನ್ನು ಓದಬೇಕು ಎನ್ನುವ

late.

ಮನಸ್ಸಲ್ಲಿ ಹಿಂದೆಂದು ಹೀಗೆ ಆಗಿರಲಿಲ್ಲವಲ್ಲ. ಹೀಗೆ ಚಿಂತಿಸತೊಡಗಿದೆ. ಕರ್ಚೇಪಿನಿಂದ ಅದನ್ನು ಒರೆಸಿಕೊಂಡು ಅವರಿಗೆ ಆಶ್ಚರ್ಯವಾದದ್ದು ಆ ಹುಡುಗಿ ಮೂರ್ಛೆ ಬಿದ್ದಿದ್ದಲ್ಲ. ಇದ್ದಿರಬಹುದು ಮೈನಲ್ಲಿ ಹುಷಾರಿರಲಿಕ್ಕಿಲ್ಲ ಅಥವಾ ನಿದ್ದೆಗೆ ಬಿದ್ದಾಳು. ತಮ್ಮ ಧ್ವನಿ ಈ ದಿನ ಅಸ್ವಾಭಾವಿಕವಾಗಿ ಮೇಲೆ ನಿಂತಿದ್ದಲ್ಲ, ಅದು ಯಾಕೆ ಹೀಗಾಯಿತು ಎಂದು ಚಿಂತಿಸತೊಡಗಿದೆ. ಬಗೆಹರಿಯಲಿಲ್ಲ. ಆಗ ಅವರ ಮನಸ್ಸಿನೊಳಗೆ ಹೋಗಿದ್ದು ಎಂಟಿ ಹೇಳಿದ ಮಾತುಗಳು. ಮುಚ್ಚು ಹೋದ ಹುಡುಗಿಯನ್ನೊಮ್ಮೆ ಜ್ಞಾಪಿಸಿಕೊಂಡರು. ಹುಡುಗಿಯೇನು ಚೆಲುವೆ, ಬಿಡಿ ಹುಡುಗಿ, ವಯಸ್ಸಿಗೆ ತುಸು ಹೆಚ್ಚೆನಿಸುವಂತೆ ಬೆಳೆದಿದ್ದರು. ಹೆಚ್ಚಿದ್ದು ಅವಳ ಮುಖಭಾವವನ್ನ, ಅದು ಮಗುವಿನಂತೆ ಮುಗ್ಧ ಮತ್ತು ಸರಳವಾಗಿ. ಇಂಥವಳು ಆ ಗಿರಿಯಪ್ಪನನ್ನ ಮೆಚ್ಚುವಳೆ. ಅವನು ಸೊಕ್ಕಿದ ಕಾಡು ಕೋಣನಂತಿದ್ದ. ಭೂಮುಗೂ ಆ ಕಾಡು ಪ್ರಾಣಿಗೂ ಎಲ್ಲಿಯ ಸಂಬಂಧ ಸಾಧ್ಯ ಎಲ್ಲೋ ಮಾತಾಡಿದ್ದರಾಯಿತು ಎಂದು ಮನಸ್ಸಿನಿಂದ ಈ ವಿಚಾರವನ್ನು ತಳ್ಳಿ ಹಾಕಿ ಹಾಗೆಯೇ ಹಿಂದೆ

0: ಐದಾರು ದಿನ ಮಹಾತ್ಮತೆಯನ್ನು ಘಟಿಸಲಿಲ್ಲ.
1: ಈ ಮಧ್ಯೆ ಜಿಕೆ ಮೂರು ಬಾರಿ ರೋಜಾಳ ಕ್ಲಾಸ್ಗೆ ಹೋಗಿದ್ದರು.
2: ಆದರೆ ಮೊದಲೆರಡು ದಿನ ಅವಳು ಕ್ಲಾಸ್ಗೆ ಬಂದಿರಲಿಲ್ಲ.
0: ಮೂರನೇ ದಿನ ಬಂದವಳಾದ್ರೂ ಹುಡುಗಿಯರ ಮಧ್ಯೆ ಹುಡುಗಿಕೊಂಡೆ ನಾಚಿಕೆಯಿಂದ ಪಾಠ ಕೇಳಿತ್ತು.
3: ಎಲ್ಲರ ಎದುರಿನಲ್ಲಿ ಅದರಲ್ಲೂ ಪ್ರಿನ್ಸಿಪಾಲ್ರ ಕ್ಲಾಸಿನಲ್ಲಿ ಹುಡುಗಿ ಮೂರ್ಛೆ ಹೋಗಿ ನಾಚಿ ನೀರಾಗಿರ್ಲಿಕ್ಕೂ ಸಾಧ್ಯ. ಅವಳನ್ನ ಕರೆದು ಅವಳ ಸಂಕೋಚವನ್ನಾದರೂ ದೂರ ಮಾಡಿದರೆ ಒಳ್ಳೆಯದು. ಏನಿಲ್ಲದಿದ್ರೂ

0: ಮಾತ್ರವಲ್ಲ ಒಳಗೊಳಗೆ ಸಗದಿದ್ದಳೆಂದು ಮತ್ತು ಸುಡುಕುವ ಆ ನಗೆಯನ್ನು ಪ್ರಯತ್ನಪೂರ್ವಕವಾಗಿ ನಿಯಂತ್ರಿಸಿದ್ದಳೆಂದು ಅವಳ ಕಣ್ಣು ತುದಿಗಳಿಂದ ತಿಳಿಯುತ್ತಿತ್ತು. ನಿಷ್ಕಾಳದಿಂದ ಇಲ್ಲವೇ ಅಂಕೆ ಮೀರಿ ಎಂಬಂತೆ ಕೂದಲು ಕೆನ್ನೆಗಳ ಮೇಲೆ ಸ್ವಚ್ಛಂದವಾಗಿ ಹರಿದಾಡುತ್ತಿತ್ತು. ಅದನ್ನು ಕಿರುಬಿರಳಿನಿಂದ ಹಿಂದೆ ಕರೆಸಿಕೊಳ್ಳುವುದರಲ್ಲಿ ಒಂದು ಮಾದಕ ಸರಿದಿತ್ತು.
1: ಅವು ಈ ಪ್ರಜೆಗಳ ಬಗ್ಗೆ ಚೀಕೆ ಅಸಮಾಧಾನಗೊಂಡರು. ದೇಶ ಹಾಳಾಗುವುದರಲ್ಲಿ ಸಂಶಯವೇ ಇಲ್ಲ. ಒಂದು ನೀತಿಯೇ ನಿಯಮವೇ. ಕೂತ್ಕೋ. ಕೂರು ಎಂದಾಕ್ಷಣ ಕೂತ್ಬಿಡೋದೆ ಅದು ಹಿರಿಯರೆದುರಿಗೆ. ಅದೇ ಹೀನ ಜಾತಿಗೆ ಹೇಳಿ ಮಾಡಿಸಿದ್ದಲ್ಲ ಸಂಸ್ಕೃತಿ ಎಂದರೆ, ಅದಕ್ಕೆ ಸಂಸ್ಕಾರ ಬೇಕು. ಈಗ ಹೆಂಗ ಆರಾಮಿದ್ದಿ? ಹೌದಲ್ಲ, ಈಗ ಹೇಳಬೇಕಂದ್ರೆ ಜೀಕೆಗೆ ಮಾತನಾಡುವ ಮನಸ್ಸೇ ಇರಲಿಲ್ಲ. ಇವಳೊಬ್ಬ ಹೂಮುಗಿದೆ ಎಂದು ಅವಳನ್ನು ಸಮಾಧಾನ ಮಾಡೋಣವೆಂದು ಇಲ್ಲಿ ಕರೆಸಿದ್ರೆ
0: ಉಡುಪುಗಳಲ್ಲಿ ಹರೆಯದ ಸೂರ್ಯನೆಂದುಕೊಂಡ
1: ಇಂಥವಳು ಆ ಗಿರಿಯಪ್ಪನಂತ ಕೋತಿಗೆ ಒಲಿಯುವವಳೆ. ಆ ಕೋತಿ ಇವಳನ್ನು ಕಂಡು ಹುಚ್ಚನಾದದ್ದು ಹೆಚ್ಚೇನಲ್ಲ. ಇರಲಿ, ಕರೆಸಿದ್ದಾಯ್ತು, ಏನಾದ್ರೂ ಹೇಳಿ ಸಾಧ ಹಾಕ್ಬೇಕು. ಇನ್ನು ಮ್ಯಾಲ ಕ್ಲಾಸ್ನಾಗ ಹಾಂಗೆಲ್ಲ ಮೂರ್ಛೆ ಗೀರ್ಛೆ ಬೀಳ್ಬೇಡ.

0: ಸ್ನೇಹಿತರಂತೆ ಅವಳ ಭಂಗಿಯನ್ನು ಜೀಕೆಯ ಹೃದಯ ಚೂಟಿ ಕ್ಯಾಮರಾದಂತೆ ಸೆರೆ ಹಿಡಿ
1: ಪ್ರೇಮಾಂತರಂಗದಲ್ಲಿ
0: ಮೈ ಕಾವೇರಿ ತತ್ತರಿಸಿ ಜೀವಮಾನದಲ್ಲಿಯೇ ಎಂದೆಂದೂ ಅನುಭವಿಸಲಾರದಂತಹ ಬಿಸಿ ನೀರಿನ ಪ್ರವಾಹದಲ್ಲಿ ತಾನು ಕೊಚ್ಚಿ ಬರುತ್ತಿರುವಂತೆಯೋ ಅದರಿಂದ ವಜಾವಾಗಲಿಕ್ಕೆ ಮೈಯಲ್ಲಿ ಶಕ್ತಿಯೇ ಉಳಿದಿಲ್ಲದಂತೆ ಅನ್ನಿಸಿ ಹಾಗೆಯೇ ಹತಾಶರಾಗಿ ಹಿಂದಕ್ಕೆ ಹೊರಗಿದರು.

0: ಮುಖಗಳು ನನಗೆ ತಿಳಿಯದ ಯಾವುದೋ ಒಂದು ಪದ್ಯದ ಭಾಗವನ್ನು ವಿವರಿಸುವಂತೆ ಕೇಳಿದ್ರೆ ಆಯ್ತು.
1: ಹೀಗೆ ಹೋಗಿ ಬಂದ್ಬಿಟ್ಟು ಅವಳು ಕೇಳಿದ್ದು ಮಾಳವಿಕಾಗ್ನಿ ಮಿತ್ರದ ಒಂದು ಸಾಮಾನ್ಯ ಪದ್ಯದ ಒಂದು ಸಾಲಿನ ಅರ್ಥವನ್ನು
2: ಅದನ್ನ ಇವರು ಒಂದು ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು. ಅದು ಬಿಟ್ಟು ತಮಗೆ ಅಸಹಜವಾದ ಎತ್ತರದ ಧ್ವನಿಯಲ್ಲಿ ಕಾಳಿದಾಸನ ವಂಶಾವಳಿಯನ್ನೆಲ್ಲ ಒದರಿ ಇಡೀ ಸಂಸ್ಕೃತ ಸಾಹಿತ್ಯದ ತಳಗುಡವನ್ನೆಲ್ಲ ತೋರಿಸುತ್ತಾ ನಿರರ್ಗಳ ಭಾಷಣ ಮಾಡತೊಡಗಿದರು.
3: ನಾಚಂ ಭಿನ್ನರು ಛೇಚ್ಛನಸ್ಯ ಬಹುದಾಪ್ಯಕಂ ಸಮಾರಾಧನಂ.
4: ಸಿಪಾಯಿ ಸಿಂಗಪ್ಪ ಒಂದೆರಡು ಬಾರಿ ಇಳುಕಿ ನೋಡಿ ಹೊಯ್ಯುತ್ತಿಲ್ಲವೆಂದು ಖಾತ್ರಿ ಮಾಡಿಕೊಂಡು ಹಾಗೆ ಸುಮ್ಮನೆ ಕೂತ.
5: ಆದರೆ ಧ್ವಜ ಮಾತ್ರ ಅವರ ಒಂದೊಂದು ಮಾತಿಗೂ ಅಬ್ಬ ಎಂತ ಅಪರೂಪದ ಜ್ಞಾನವಿದು
2: ಎಂಬಂತೆ ಆಶ್ಚರ್ಯವನ್ನು ಮತ್ತಿದು ನನಗೆ ಮಾತ್ರ ಸಿಕ್ಕಿತಲ್ಲ ಎಂಬ ಆನಂದವನ್ನು ಅಭಿನಯಿಸುತ್ತಿದ್ದಳು.
4: ಮುಂದೆ ಗಂಟೆ ಆದಾಗಲೇ ಜಿ ಕೆ ಭೂಲೋಕ
6: ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ರಸ ಬೀರುತ್ತ ಆಕಾಶದಲ್ಲಿ ಓಡಾಡುತ್ತ ಅತ್ತ ಇತ್ತ ಸುತ್ತಮುತ್ತ ಚೆಲ್ಲಿ.
4: ನಮಗೆ ಗೊತ್ತಿಲ್ಲದಂತೆ ಜಿ ಕೆ ಆ ದಿನ ಭರ್ಜರಿ ಮೂಡ್ನಲ್ಲಿದ್ರು. ಸಿಪಾಯಿ ಸಿಂಗಪ್ಪನಿಂದ ಚಹ ತರಿಸಿ ಅವನಿಗೂ ಕುಡಿಯಲು ಹೇಳಿದ್ದಲ್ಲದೆ ಅವನು ಯೋಗಕ್ಷೇಮವನ್ನು ವಿಚಾರಿಸಿದ್ರು.
6: ಕಾಂತಿಯ ರವಿ ಕಾಂತಿಯ
4: ಏನಾದ್ರೂ ಕೆಲ್ಸ ಇದ್ದಾಗ ಅಧ್ಯಾಪಕರನ್ನ ತಮ್ಮ ಚೆಂಬರಿಗೆ ಕರೆಸಿಕೊಳ್ಳೋದು ರೂಢಿ.
3: ಆ ದಿನ ಜಿಕೆ ಅವರೇ ಸ್ವತಃ ಸ್ಟಾಫ್ ರೂಮಿಗೆ ಹೋಗಿ ದಶಮಾನೋತ್ಸವದ ಸಿದ್ಧತೆ ಕುರಿತು ಎಲ್ಲರೊಂದಿಗೆ ಚರ್ಚಿಸಿದರು.

ಒಂದು ತಮ್ಮತ್ತ ನೋಡುತ್ತಿರುವುದನ್ನು ನೋಡಿ ಮಂದಹಾಸ ಸೇರುತ್ತಿರುವುದನ್ನು ಆಗ ಚೀಟಿಗೆ ಎಷ್ಟು ಆನಂದವಾಯಿತು ಎಂದರೆ ಇಲ್ಲಿದ್ದ ಎಲ್ಲರಿಗೂ

0: ಎಲ್ಲವೂ ತಾವು ಬಯಸಿದಂತೆಯೇ ನಡೆಯುತ್ತಿರುವುದಕ್ಕೆ ಸಮಾಧಾನ ಪಟ್ಟುಕೊಂಡು ತಾವು ಸ್ವಾಗತ ಭಾಷಣ ಮಾಡಬೇಕಿತ್ತಲ್ಲ ಅದನ್ನು ಮರೆಯೋದಕ್ಕೆ ಕೂತು
1: ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ
2: ಕಣ್ಣು ಕಳಚಿ ಬೀಳುವ ಹಾಗೆ ಎಂಟಿಯನ್ನು

0: ಏನು ನಡೀತಿಲ್ಲಿ? ರೋಜಾ ಎಲ್ಲಿ? ಎಲ್ಲಿ ರೋಜಾ? ಏನು ಮಾಡಿದಿ ಗೊತ್ತಿಲ್ಲ ನಿನ್ಗೆ?
1: ಗೊತ್ತಿಲ್ಲ ಸರ.
0: ಪಾಪ, ಬಾಯಾಗಿ ಬೆರಳಿಟ್ರೆ ಕಚ್ಚಾಕ ಬರೋಣಿಲ್ಲ ಅಲ್ಲ. ಏನು ಮಾಡಿದಿ ರೋಜಾಗ?

0: ಹಾಗೆ ನಡುಗುತ್ತಿದ್ದರು.
1: ದೂರದಲ್ಲಿ ಚದುರಿ ನಿಂತಿದ್ದ ಹುಡುಗರು ಅವರನ್ನೇ ನೋಡ್ತಾ ಇದ್ರು.
2: ಚೇಂಬರ್ಗೆ ನಡೆದು ಕುರ್ಚಿಯಲ್ಲಿ ಕುಕ್ಕ

0: ಪ್ರಿನ್ಸಿಪಾಲನು ಮಾಡದ ಕೆಲಸವನ್ನ ಜಿಕೆ ಮಾಡಿದ್ದರು.
1: ನಾಳೆ ನಾಳೆ ಎಂದರೆ ನಾಳೆಯೇ ದಶಮಾನೋತ್ಸವ ಕಾರ್ಯಕ್ರಮವಿದೆ. ಹೀಗಿರುವಾಗ ಯೂನಿಯನ್ ಅಧ್ಯಕ್ಷನನ್ನ ಡಿಸ್ಮಿಸ್ ಮಾಡುವುದು ಎಂದರೆ ಒಂದೇ ಕಾಲಿನ ಮೇಲೆ ತಲೆಕೊಟ್ಟಂತೆ. ಇದನ್ನ ಜಿಕೆ ಮಾಸ್ಟರ್ ಅಂತ ಅನುಭವಿಗಳಿಗೆ ಯಾರು ಹೇಳಬೇಕು?

0: ಅತಿಥಿಗಳು ಬಂದಿದ್ರು. ಊರಿನ ಆಮಂತ್ರಿತರು ಹೆಂಡತಿ ಮಕ್ಕಳೊಂದಿಗೆ ಬಂದು ಕಾರ್ಯಕ್ರಮದಲ್ಲಿ ಕೂತಿದ್ರು. ಆದ್ರೆ ಹೆಂಡನ ಬಳಿ ಒಬ್ಬ ವಿದ್ಯಾರ್ಥಿ ಇರಲಿಲ್ಲ.
1: ಹಿರಪ್ಪನನ್ನ ಡಿಸ್ಮಿಸ್ ಮಾಡಿದ್ರಿಂದ ಹುಡುಗರು ಸ್ಟ್ರೈಕ್ ಕೂಡಿದ್ರು.
2: ಹುಡುಗರು

0: ಬಂತು ಎಂದು ಕಾರ್ಯಕ್ರಮ ಮುಗಿಯಿತು.
1: ಸಾಯಂಕಾಲದ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಬಂದ ಅತಿಥಿಗಳನ್ನು ಅದೇ ದಿನ ಇಳಿ ಹೊತ್ತಿಗೆ ಸಾಗ ಹಾಕಲಾಯಿತು.
2: ಕಾಲೇಜಿಗೆ ರಜಾ ಘೋಷಿಸಿದ್ದರಿಂದ ಕಾಲೇಜಿನಲ್ಲಿ ಯಾರೂ ಇರಲಿಲ್ಲ.
3: ಇಷ್ಟು ದಿನ ಕಾಲೇಜನ್ನು ಕಟ್ಟಿ ಅದನ್ನು ಶಿಸ್ತಿನಿಂದ ನಡೆಸಿಕೊಂಡು ಬಂದು ಈಗ ಯಕಶ್ಚಿತ್ ಗಿರೆಪ್ಪನಂತ ಪಾಲಕನಿಂದ ಸೋಲನ್ನು ಅನುಭವಿಸಬೇಕಾಯ್ತೆ. ಈ ಭಾಗದ ಹುಡುಗರು ಉಚ್ಚ ಶಿಕ್ಷಣ ಕಲಿಯಲೆಂದು ದೂರದ ಬೆಳಗಾವಿಗೆ ಹೋಗುವುದರ ಬದಲು ಇಲ್ಲೇ ಕಲಿಯಲೆಂದು ಅಷ್ಟು ದೂರ ಮತ್ತು ತುಟ್ಟಿಯ ಊರಿಗೆ ಹೋಗಿ ಕಲಿಯುವುದು ಬಡವರಿಗೆ ಎಲ್ಲಿಂದ ಸಾಧ್ಯವೆಂಬ ಘನ ಉದ್ದೇಶದಿಂದ ಕಾಲೇಜನ್ನು ಕಟ್ಟಲಾಗಿದೆ. ಮತ್ತು ಆ ಉದ್ದೇಶ ಈಡೇರಿದ್ದು ನಿಜ. ಆದರೆ ಹುಡುಗ ಯಾರು ತಮ್ಮ ಬಗ್ಗೆ ಇವತ್ತು ಕಾಳಜಿ ಮಾಡಲಿಲ್ಲ. ಅವರು ಯಾರೂ ನನ್ನನ್ನು ಗುರುತಿಸಲಿಲ್ಲ. ಕಿರಪ್ಪನಂತ ಯಕಶ್ಚಿತ್ ಕಲ್ಕಟ್ಟ ಮಾತಿಗೆ ಬೆಲೆ ಕೊಟ್ಟರಿಂದ ಮರ್ಯಾದೆಯ ಬಗ್ಗೆ ಕಾಳಜಿ ಮಾಡಲಿಲ್ಲ.

இவருக்கு நியாயம் அநியாயங்களை பறிவே வேண்டும். நான் இருவரை ஒரு சொந்த காலேஜ் விட்டு கொட்டை கட்டி கட்டு நிட்டு என்று கொண்டு வந்த தண்டம் என்றாய். ಇವರಿಗೆ ಶಿಸ್ತು ಬೇಡ, ಸ್ವಚ್ಛಂದತೆ ಬೇಕು ಎಂದಾಯ್ತು. ಈ ವಿಚಾರ ತಲೆಗೆ ಹೋಗುತ್ತಲೇ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ದುಃಖವಾಯಿತು. ಇಷ್ಟು ದಿನ 10 ಜನರಿಗೆ ಬೇಕಾದಾಗೆ ಬದುಕಿ ಈಗ ಬೇಡವೆಂದಾದ ಮೇಲೂ ಅವರ ಮಧ್ಯೆ ಬದುಕುವುದು ನಾಚಿಕೆಗೆ. ಸಾಕಲ್ಲ, ಇಷ್ಟು ದಿನ ತಾವಂದುಕೊಂಡಂತೆ ಬದುಕಿಯಾಯ್ತು. ಹಿರಿಯರು ಹಾಕಿಕೊಟ್ಟ ಮಾರ್ಗವನ್ನು ತುಳಿದಿದ್ದಾಯ್ತು. ಇನ್ನು ಶಿವಲಿಂಗ ಎಂದು ಮನೆಯಲ್ಲಿದ್ದರಾಯ್ತು. ಇದೇ ಸರಿ ಎಂದು ಗಟ್ಟಿಯಾಗಿ ರಾಜೀನಾಮೆ ಬರೆಯತೊಡಗಿದ್ದರು.

ಇನ್ನೇನೋ ನಮ್ಗೆ ಆಗಬಹುದು, ನಾವು ಮುನ್ನೆಚ್ಚರಿಕೆ ತಗೋಬೇಕಾಗ್ತದ.

0: ನಾವು ಓದ್ದ
1: ನನಗಿದ್ರಾಗ ಆಸಕ್ತಿ ಇಲ್ಲ, ಆದ್ರೆ ಏನ್ ಮಾಡ್ಲಿ, ನನ್ ಡ್ಯೂಟಿ ನೋಡು.

0: ಶುರುವಾಯಿತು. ನಡುವ ಕೈಗಳಲ್ಲಿ ಆದರೆಗಳು ಕೆಳಗೆ ಸಹಿ ನೋಡಿದರು.
1: ನಿಮ್ಮೊಲವಿನ
0: ತಕ್ಷಣ ಮೈಗೆ ವಿದ್ಯುತ್ ಆಘಾತವಾಗಿ ಸರ ಸರನೆ ಓದಿದರು.
2: ಹೇಳಿತು
1: ಸಾಕಷ್ಟು ವಯಸ್ಸಿನ ಅಂತರವಿದೆ.

ভালো রাখি।

0: మిమ్మల్ని హరిదంతాయి. తెలుస్తాయి అంత పడగిత్తు అవసరవాది ఏనో తొదలుతా బహుశా రోజా ఎన్నో వస్తారని కత్తలలి ಬೆಳಕಿಗಾಗಿ ಎಂಬಂತೆ ದೇವಲಿನ ಮೇಲೆ ಕೈ ಆಡಿಸುವಾಗ ಅವಳ ಕೈ ಸಿಕ್ಕಿತು. ಕೈ ಕೈ
1: ಜೀವ ವೀಣೆ ನೀಡು ಮಿಡಿತದ ಸಂಗೀತ
0: ಏನಾಗುತ್ತದೆ ಎಂದು ತಿಳಿಯುವಷ್ಟರಲ್ಲಿ ಯಾವುದೋ ಶಕ್ತಿಯ ಹರಿತಕ್ಕೆ ಸಿಕ್ಕಿ ರೋಜಾಳನ್ನು ತಪ್ಪಿ ಮುಟ್ಟಿಟ್ಟರು.

0: ಕಿಳಿದರು.
1: ಮೈ
0: ಬಲದಿಂದ ಮುಂದೆ ತುಳಿದುತ್ತಿತ್ತು.
2: ಕೈಕಾಲುಗಳಲ್ಲಿಯ ಶಕ್ತಿ ಉರುಗಿದೆ ಎನಿಸಿತು.
0: ಥರಥರ ನಡುಗುತ್ತಿದ್ದರು.
3: ಅವಸರದಿಂದ ಅವಳ ಪತ್ರಗಳೊಂದಿಗೆ ಜೇಬಿಗಳಿಗೆ ಬಿದ್ದು ಬಾಗಿಲಿನತ್ತ ಹೋಗಿ ಹೊರಗೆ ನೋಡಿದರು.
4: ಯಪ್ಪಾ,

0: ಜಿಕೆ ಅಕ್ಷರಶಃ ಆನಂದದಿಂದ ಉನ್ಮತ್ತರಾಗಿದ್ದರು. ಬೆಳಗಿನ ಕಾರ್ಯಕ್ರಮದಲ್ಲಿ ಅವಮಾನವಾಗಿತ್ತಲ್ಲ, ಅದರ ಯಾವ ಕುರುಹು ಅವರ ನಡಿಗೆಯಲ್ಲಿರಲಿಲ್ಲ.
1: ಮೊದಲು ಎದ್ದವರಂತೆ ಕತ್ತೆತ್ತಿ ನಡೆಯುತ್ತಾ ಮನೆಗೆ ಹೋದರು, ಒಳಗೊಳಗೆ ನಗುತ್ತಿದ್ರು
2: ಮತ್ತು ಆ ನಗೆಯನ್ನು ಬಹು ಪ್ರಯತ್ನದಿಂದ ತಡೆ ಹಿಡಿದಿದ್ರು.
3: ಹೊರಗೆ ಬಂದರೆ

0: ನಾನು ಹೆಂಡತಿಗೆ ದ್ರೋಹ ಬಗೆಯುವಂತಲ್ಲವೇ? ಹಾಗೆ ಸುಡುವ ಸುಖದ ಮುಂದೆ ದ್ರೋಹ
1: ಸುಖದ ಕಟ್ಟಿತ್ತು.

ಟೀಕೆ ಮಾತ್ರರ ಹೃದಯದಲ್ಲಿ, ಅದು ಅಂತಹ ವಯಸ್ಸಾದ ಹೃದಯದಲ್ಲಿ ಪ್ರೇಮ ಪಲ್ಲವಿಸಿದ್ದನ್ನ, ಅದು ಹಾ ಹಾ ಅನ್ನುವಲ್ಲಿ ಹಬ್ಬಿ ಹೂ ಬಿಟ್ಟಿದ್ದನ್ನ ನಾವು ಪವಾಡವೇ ಎಂದು ಹೇಳ ಬಯಸುತ್ತೇವೆ.

0: ದಶಮಾನೋತ್ಸವದ ಹಿಂದಿನದಕ್ಕೂ ಎಷ್ಟು ವ್ಯತ್ಯಾಸವಿತ್ತೆಂದರೆ ಅದನ್ನವರ ಪೂರ್ವಾಶ್ರಮವೇ ಎನ್ನಬಹುದಾದಷ್ಟು.
1: ಉದಾಹರಣೆಗೆ ಈರಪ್ಪನನ್ನು ಡಿಸ್ಮಿಸ್ ಮಾಡಿದ ಆರ್ಡರ್ ವಾಪಸ್
2: ತೆಗೆದುಕೊಂಡು
0: ಜೊತೆಗೆ ಹ್ಯಾಗೂ ಇದು ಅವನ ಅಂತಿಮ ವರ್ಷ.
1: ಈಗ ನನ್ನ ಸೋಸ್ಬೇಕಂತಲ್ಲ, ನನ್ನ ಈಗ ನನ್ನ ಗೆಲುವು ಕಂಡು ಅಸೂಯೆ ಪಡಲಿ ಎಂಬ ಕೊಳಕು ಬುದ್ಧಿಯು ಅವರಲ್ಲಿತ್ತು. ಜಿಕೆ ಪಾಠಗಳಲ್ಲೂ ಈಗೀಗ ವಾಚಾಲಿತನ ಹೆಚ್ಚಿತ್ತು.
0: ಅವರ ಸಂಸ್ಕೃತ ಕ್ಲಾಸ್ ಇದ್ದದ್ದು ವಾರಕ್ಕೆ 3 ಗಂಟೆ ಮಾತ್ರ. ಇನ್ನೊಮ್ಮೆ ಆದ್ರೂ ಆ ಕ್ಲಾಸಿಗೆ ಹೋಗುವ ಅವಕಾಶವಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಕೊಳ್ತಿದ್ರು.
2: ಚಿಕ್ಕಮ್ಮನ ನೆಪದಲ್ಲಿ ಲೈಬ್ರರಿಗೆ ಹೋಗಿ ರೋಜಳತ್ತ ದೃಷ್ಟಿ ಬೀರಿ ಬರ್ತಿದ್ದರು. ಅವಳು ಬಳಿ ಇದ್ದಾಗ ಒಂದು ಗುಡಿ ನೋಟ ಬೀರಿದರೆ ಸಾಕು.
1: ಈಗ ಹಂತ ಹಂತವಾಗಿ ಜಿಕೆ ಮಾಸ್ಟರ್ ಉಡುಪು ಕೂಡ ಬದಲಾಯಿತು. ಅವರೀಗ ನೀಟಾಗಿ ಬುಷ್ ಶರ್ಟ್ ಪ್ಯಾಂಟ್ ಹಾಕಿಕೊಂಡು ತಲೆ ಪಾಚ್ಕೊಂಡು ಬರ್ತಾ ಇದ್ರು.
0: ಈ ಹುದುಗರಿಗೆ ಎಡಪ್ರಾಯ ಬಂದಿದೆ.
1: ಏಯ್, ಮುದಿ ಹುಚ್ಚಿರ್ಬೇಕು ಕಣ.
0: ಇನ್ನೇನು ರಿಟರ್ನ್ ಆಗ ಕಾಲ ಬಂತಲ್ಲ, ಇದ್ದಷ್ಟು ದಿನ ಮಜಾ ಮಾಡೋಣ
1: ಅಂತಿರ್ಬೇಕು. ಆದ್ರೆ ಇವರೆಲ್ಲ ಉಡುಪಿನ ಬದಲಾವಣೆಯನ್ನು ಗಮನಿಸಿದರೆ ಹೊರತು ರೋಜಾ ಮತ್ತು ಜಿಕೆ ಮಧ್ಯ ಸಂಬಂಧ ಇದೆ ಎಂದು ಪತ್ತೆ ಹಚ್ಚಲಾಗಲಿಲ್ಲ.
0: ಆದ್ರೆ ಎಂಟಿಗೆ ಗೊತ್ತಿತ್ತು. ಇದೇ ನೆಪದಲ್ಲಿ ಎಂಟಿ ಜಿಕೆ ಮಾಸ್ತರರಿಗೆ ಆಪ್ತನಾಗ್ಬಿಟ್ಟ.
2: ಅವಳನ್ನು ಕಾಯಲು ಅವಳ ಚಲನವಲನಗಳನ್ನು ಗಮನಿಸುತ್ತಿರಲು
0: ಒಬ್ಬ ಚೀಲದ ಅವಶ್ಯಕತೆ ಇತ್ತು.
3: ಅದಕ್ಕೆ ಎಂಟಿ ಹೇಳಿ ಮಾಡಿಸಿದವ. ಜಿಕೆ ತರುವಾಗ ತಾನೇ ಪ್ರಿನ್ಸಿಪಾಲ್ ಆಗಬೇಕೆಂಬುವ ಗಮನಿಕೆ ಉಳ್ಳವನು. ಎಂತ ಅವಕಾಶ ಬಿಟ್ಟನೇ
1: ಪ್ರಿನ್ಸಿಪಾಲ್ ಅವರ ಬದಲಾದ ಯಾವ ಉಡುಪನ್ನು ಆತ ಹೊಗಳುತ್ತಿದ್ದ.
2: ರೋಜಾ ಎಲ್ಲಿರುವರೆಂದು ಸೀಟ್ ಬಂದ ಹೇಳ್ತಿದ್ದ. ಆಕೆ ಆ ದಿನ ಯಾರ ಜೊತೆಗಿದ್ದರು, ಸಾಧ್ಯವಾದರೆ ಏನೇನು ಮಾತಾಡಿದ್ದಾಳೆಂದು
3: ಎಂದು ವರದಿ ಒಪ್ಪಿಸುತ್ತಿದ್ದ. ಆಶ್ಚರ್ಯವೆಂದ್ರೆ ನಿಜವಾಗಿಯೂ ನಿಜವಾಗಿಯೂ ಈ ವಿಚಾರವಾಗಿ ಯಾರನ್ನು ಬಾಯ ಬಿಟ್ಟಿರಲಿಲ್ಲ.
1: ಯಾಕಂದ್ರೆ ಅದೇನಾದರೂ ಜಿಕೆ ಗೊತ್ತಾದ್ರೆ ಪ್ರಿನ್ಸಿಪಾಲ್ ಅನ್ನಾಗದಿರ್ಲಿ ಕೆಲಸದಲ್ಲಿರುವುದು ಶಕ್ಯವಿಲ್ಲವೆಂದು ಆತನಿಗೆ ಗೊತ್ತಿತ್ತು.
3: ಜಿಕೆ ಈಗ ಹುಡುಗರ ಬಗ್ಗೆ ಹೆಚ್ಚು ಉದಾರಿಯಾಗಿದ್ದರು.
0: ಹುಡುಗರೊಮ್ಮೆ ಯೂನಿಯನ್ ವತಿಯಿಂದ ಕೂಡಲ ಸಂಗಮಕ್ಕೆ ಒಂದು ದಿನದ ಟ್ರಿಪ್ ತೆಗೆಯಬೇಕೆಂದ್ರು.
1: ಗಿರಪ್ಪ ಹೋಗಿ ಜಿಕೆ ಮಾಸ್ತರನ್ನು ಕೇಳುತ್ತಲು
3: ಆಗೋದಿಲ್ಲ.
0: ಆಶ್ಚರ್ಯವೆಂದರೆ ತಾವು ಬರುವುದಾಗಿ
3: ಒಂದು ದಿನ ಟಿವಿಯಲ್ಲೇ ಉಳಿದು ಮಾರನೇ ದಿನ ಮನಭೋಜನ ಮುಗಿಸ್ಕೊಂಡು ವಾಪಸ್ ಬರೋಣ.
0: ಕೆಲ ಹುಡುಗರಂತ ಆ ಮುದಿ ಜಿಕೆ ಜೊತೆ ಅದೇನು ಮದುವೆಂದು ಟ್ರಿಪ್ಪಿಗೆ ಬರಲೇ ಇಲ್ಲ.
1: ಅಂದು ಇಂದು ಮುಕ್ಕಾಲು ಬಸ್ ಜನ

0: ಡೆಲ್ಲಿ ಮುಟ್ಟಿದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು.
1: ಬಸ್ಸಿನ ಧೂಳು ಬಿಸಿಲಿನ ಶೆಕೆಯಿಂದಾಗಿ ವಿದ್ಯಾರ್ಥಿಗಳಿಗೆ ಆಯಾಸವಾಗಿತ್ತು. ಅವರ ಮುಖಗಳ ಮೇಲೆ ಮತ್ತೆ ಕಳೆ ಬಂದಿದ್ದು ಎದುರಿಗೆ ತುಂಬಿ ಹರಿಯುತ್ತಿರುವ ನದಿಯನ್ನು ನೋಡಿದಾಗಲೇ. ಹುಡುಗರಂತೂ ಜಿಕೆ ಮಾಸ್ತರು ಮರೆಯಾಗುವುದನ್ನೇ ಕಾಯ್ತಾ ಇದ್ರು. ಅವರೇನಾದ್ರೂ ಒಮ್ಮೆ ಬಾತ್ರೂಮ್ಗೆ ಹೋದ್ರು
0: ಎಂಟಿಯ ಮಾತನ್ನು ತಿರಸ್ಕರಿಸಿ ನದಿಗೆ ಒಳಬಿಟ್ಟು

ಹುಡುಗರಲ್ಲಿ ಸರ ಪಾಳಿ ಹೋಗಿರ್ರಿ. ನೀರು ಬಹಳ ಹಾಳೈತಿ, ಹುಡುಗರು ಈ ಚೀಜಾಕ್ ಹೋದಾರು, ಬರೀ ನಡಿ.

ನನ್ನ ತಾಯ್ತು. ಕೈ ಕಾಲುಗಳಲ್ಲಿ ಶಕ್ತಿ ಉಳಿದಿತ್ತು. ಸೋಲೋದಿರಲಿ, ಜೀವ ಉಳಿದ್ರೆ ಸಾಕೆನಿಸ್ತು. ಬೆಂಬಲನೆ ಕೈ ಬೀಸುವುದು ಸಾಧ್ಯವಾಗದಾಯ್ತು. ಸಾಗದಾಯ್ತು. ನೀರು ಕುಡಿದ್ರು

0: ನಿಮ್ಮನ್ನ ಹೊತ್ತು ನೀರ ಹೊರಗೆ ತಂದು ಮಲಗಿಸಿದ.
1: ಹೊಟ್ಟೆಯ ಮೇಲೆ
0: ಭಾರ
1: ಕುಡಿದ ನೀರನ್ನು ಹೊರಗೆ ತೆಗೆದ.

0: 命的人格，他肯定会自责。
1: ಊಟ ಮಾಡಿ ಅದೇ ದಿನ ವಾಪಸ್ ಬಂದ

0: ಮಧ್ಯೆ ಪರೀಕ್ಷೆಗಳು ಮುಗಿದವು.
1: ಇದು ರೋಜಾಳ ಅಂತಿಮ ವರ್ಷ. ಪರೀಕ್ಷೆ ಮುಗಿದ ಮೇಲೆ ಮತ್ತೊಮ್ಮೆ ಬರುವುದಾಗಿ ಹೇಳಿ
2: ಮುಂದಿನ ಜೀವನದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಲೇಬೇಕು.
0: ಆದರೆ ಅವಳಿನ್ನು ಬರ್ತಾಳೋ ಇಲ್ವೋ?
1: ರೋಜಾ,
2: ಬಿಎ ಪರೀಕ್ಷೆಯ ಸಂಸ್ಕೃತದ ಉತ್ತರ ಪತ್ರಿಕೆ ನನಗಾ ಬರ್ತದ? ಹೇಳಿ ಕಳಿಸ್ತೀನಿ, ಬಂದ್ಬಿಡು.
0: ಉತ್ತರ ಪತ್ರಿಕೆಗಳು ಬಂದವು.
1: ಹೇಳಿ ಕಳಿಸಿದ ಹಾಗೆ ರೋಜಾ ಕೂಡ ಬಂದಿದ್ದಳು.
0: ಕಾಲೇಜಿನಲ್ಲೇ ಪ್ರೇಮಿಗಳ ಭೇಟಿಯಾಯಿತು.
2: ಉತ್ತರ ಪತ್ರಿಕೆಗಳು ಬಂದಿವೆ, ಸಂಜೆ 7 ಗಂಟೆಗೆ ಬಂದ್ಬಿಡು.
1: ಹೋಗಿ ಸರ.
2: ಸುತ್ತಲೂ ಮನೆಗಳಿಲ್ಲದ್ದರಿಂದ ಅವಳು ಬರುವುದು ಕತ್ತಲಾದ್ದರಿಂದ ಯಾವುದೇ ಅಪಾಯವಿಲ್ಲ. ಗಿರಿಜಾ ಹೇಗಿದ್ದರೂ ಹಾಸಿಗೆ ಬಿಟ್ಟು ಹೇಳುವುದಿಲ್ಲ. ಸ್ಟಡಿ ರೂಮ್ನಲ್ಲಿ ಏನ್ ನಡೆದರೂ ಅವಳಿಗೆ ಆಸಕ್ತಿ ಇರುವುದಿಲ್ಲ. ರೋಜಾಳೊಂದಿಗೆ ಎಷ್ಟು ಹೊತ್ತು ಬೇಕಾದರೂ ಮಾತನಾಡಬಹುದು, ಏನೇನೋ ಮಾಡಬಹುದು.
0: ಸಂಜೆ 6:30 ಕತ್ತಲಾಗಿತ್ತು.
3: 7 ಗಂಟೆಗೆ ಸರಿಯಾಗಿ ಜಿಕೆ
0: ಮಾಸ್ತರರು
3: ವರಾಂಡದ ಲೈಟುಗಳನ್ನು
0: ಆರಿಸಿ
3: ಹೆಂಡತಿಗೆ ಗಂಜಿ
0: ಕುಡಿಸಿ
3: ಮಲಗಿಸಿ
0: ಮಲಗಿಸಿ
3: ಗೇಟಿನ ಹೊರಗೆ ಕಾಣುತ್ತಾ

0: ಮುಂದಿನ ಬಾಗಿಲಿಕ್ಕಿ ಮೆಲ್ಲಗೆ ಸ್ಟಡಿ ರೂಮ್ಗೆ ಅವನು
1: ಸಂಭ್ರಮದಿಂದ ಅವಳ ಎರಡು ಕೈಗಳನ್ನು ಹಿಡಿದುಕೊಂಡು ತಾವು ಕೂರುತ್ತಿದ್ದ ಟೇಬಲಿನ ಬಳಿಯ ಕುರ್ಚಿಯಲ್ಲಿ ಅವಳನ್ನು ಕುಳ್ಳಿರಿಸಿ ಎದುರಿನ ಕುರ್ಚಿಯಲ್ಲಿ ತಾವು ಕೂತಳು.
2: ಮನವು
1: ತಮ್ಮ ಹೃದಯದಲ್ಲಿ ಹುಟ್ಟಾದದ್ದು ಏನೇನಿದೆಯೋ, ಆತ್ಮೀಯವಾದದ್ದು ಏನೇನಿದೆಯೋ ಅದೆಲ್ಲವನ್ನು ಅವಳ ವಶಕ್ಕೆ ಒಪ್ಪಿಸಿದ ಧನ್ಯತಾ ಭಾವದಲ್ಲಿ ಕುಳಿತಳು. ಇಂದಿವಳು ನನ್ನವಳೆ, ನನ್ನವಳು ಮಾತ್ರ.
3: ಸಂತೋಷಿಸಿದಳು. ಅವರು ಹಾಗೆ ನೋಡುತ್ತಿದ್ದರೆ ನಾಚಿ ದೃಷ್ಟಿ ತಪ್ಪಿಸಿದ್ದ. ಪೇಪರ್ ಅಲ್ಲದಾವಿ
0: ಇದ್ರಾಗ

ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ನೀವೇ ಹಾಕೋ.

0: ಆಯ್ತಾ?
1: ನೀವು ಸಮೀಪ ಇದ್ರ ನನಗೆ ಯಾವಾಗ ಸಿಗ್ತೇನೆ ಸರ?
0: ಹೆಂಡತಿಯನ್ನು ಒಳಗೆ ಇಟ್ಟುಕೊಂಡು ಮದುವೆಯ ಬಗ್ಗೆ ಮಾತನಾಡುವುದು ಅಷ್ಟು ಸರಿಯಲ್ಲ.

ಒಳಗೆ ಹೋಗಿ ಹೆಂಡತಿಯನ್ನು ನೋಡಿದರು. ಆಕೆ ಮಲಗಿದ್ದರು.

ಅಷ್ಟು ತಪ್ಪದೆ ಅಂತ್ಯಕ್ರಿಯೆ, ಅದರ ನಂತರದ ಕ್ರಿಯೆಗಳನ್ನು ಮಾಡಿದರು. ಆಮೇಲೆ ಜೀಕೆ ಹಾಳಾಗಲಿಲ್ಲ. ಹೆಂಡತಿಯ ಸಾವಿಗೆ ನಾನೇ ಕಾರಣ. ಅದು ಸಾವಲ್ಲ, ಕೊಲೆ. ರೋಜಾಳ ಮೋಹದಲ್ಲಿ ಹೆಂಡತಿಯ ಬಗೆಗಿನ ಕರ್ತವ್ಯಗಳಿಗೆ ಅವರು ಎರವಾಗಿದ್ದರು. ಬದುಕಿದ್ದಾಗ ಗಿರಿಜಮ್ಮನ ನಡುವಿನ ಅವರ ಬಾಂಧವ್ಯ ಅಷ್ಟೊಂದು ನಿಕಟವಾಗಿರಲಿಲ್ಲ. ನಿಜ, ರೋಜಾಳ ಸನಿಹದಲ್ಲಿ ಸಿಕ್ಕ ತೀವ್ರ ಪ್ರೀತಿಯ ಅನುಭವ ಅವರಿಗೆ ಗಿರಿಜಮ್ಮನಿಂದ ಸಿಕ್ಕಿರಲಿಲ್ಲ. ತಮ್ಮ ಕಟ್ಟುನಿಟ್ಟಿನ ವ್ಯಕ್ತಿತ್ವದ ಆಳದಲ್ಲಿ ತೀವ್ರವಾದ ಮತ್ತು ಉತ್ಕಟವಾದ ಪ್ರೀತಿ ಅಡಗಿದ್ದನ್ನ ಮತ್ತು ಅದರ ಸಾಧ್ಯತೆಗಳನ್ನ ತೋರಿಸಿಕೊಟ್ಟವಳು ರೋಜಾ. ಆದರೆ ಪಾಪ ಪುಣ್ಯ ಎನ್ನುವುದೊಂದು ಇರುತ್ತಲ್ಲ. ಗಿರಿಜಮ್ಮನ ಗಮನಕ್ಕೆ ಬಾರದೆ ರೋಜಾಳ ಮೋಹ ಪಾಶಕ್ಕೆ ಸಿಲುಕಿದ್ದು ತಪ್ಪು.

ಕಟ್ಟು ನಿಟ್ಟಿನ ಕಣ್ಣ ಪಟ್ಟಿ ಕಟ್ಟಿಕೊಂಡು ಹೆರವರ ಮೆಚ್ಚುಗೆಗಾಗಿ ಸಡಪಡಿಸುವ ತಮ್ಮ ಹಳೆಯ ವ್ಯಕ್ತಿತ್ವದಲ್ಲಿ ಹೊಸವರೊಂದಿಗೆ ಹೊಸರು ಆಗಿ ಹೊಸ ಹೊಸ ಭಾವನೆಗಳಿಗೆ ಹಸಿದ ತಮ್ಮ ಈಗಿನ ವ್ಯಕ್ತಿತ್ವ ಎಲ್ಲಿ? ಗಿರಿಶಪ್ಪನಿಗೆ ಈ ಅನುಭವ ಆಗಿರಲಿಲ್ಲ. ಮದುವೆಯಾದ ಹೊಸದರಲ್ಲಿ ತಮ್ಮ ಕಟ್ಟುನಿಟ್ಟಿನ ಜೀವನದ ಜೊತೆ ಅವಳು ಹೊಂದಾಣಿಕೆ ಮಾಡಿಕೊಂಡಾದ ಮೇಲೆ ಆ ಹೊಂದಾಣಿಕೆಗಳಿಗೆ ಅವಳು ಉಕ್ಕಿನ ಪ್ರೇಮ ಹಾಕಿದ್ದಳು. ಹೇಳಿ ತಿಳಿಸಿದ್ದರೆ ಆ ಪ್ರೇಮ ಮುರಿಯುತ್ತಿದ್ದಳೋ ಏನೋ. ಮಕ್ಕಳ ಆಸೆಗಾಗಿ ಆದರೂ ರೋಜಾಳನ್ನು ಒಪ್ಪುತ್ತಿದ್ಲು ಅಥವಾ ಒಪ್ಪುತ್ತಿರಲಿಲ್ಲ. ಪ್ರೇಮ ಪತ್ರ ಓದಿದಳೆಂದು ತೋರುತ್ತದೆ. ಗಂಡ ನನಗೆ ದ್ರೋಹ ಮಾಡುತ್ತಿದ್ದಾನೆ, ತಾನೆದ್ದು ಅವನ ಸುಖಕ್ಕೇಕೆ ತೊಂದರೆ ಎಂದು ತನ್ನ ಆಸೆ ಈಡೇರಿತೆಂದು ದ್ರೋಹದ ನೋವಿನಿಂದಲೋ. ಅಂತೂ ಶಿವನ ಪಾದ ಸೇರಿದಳು.

Проект Призрак. Hagelin Lord!

0: ದಿನಗಳು ಕಳೆದವು. ಮಾರನೇ ದಿನದ ದಿನಪತ್ರಿಕೆಯಲ್ಲಿ ಶುಕ್ರವಾರದಂದು ಬಿಎ ರಿಸಲ್ಟ್ ಪ್ರಕಟವಾಗುವುದೆಂದು ನೋಡಿದ್ದೆ ತಡ.
1: ಜಿಕೆ ಚುರುಕಾದರು.
2: ಹುಬ್ಬಳ್ಳಿಗೆ ಹೋಗಿ ರೋಜಾಳನ್ನು ಕಂಡು ಮಾತನಾಡಬಹುದಲ್ಲ. ಮದುವೆ ವಿಚಾರ ಆಮೇಲೆ ನೋಡ್ಕೊಂಡ್ರಾಯ್ತು ಅಥವಾ ಇರ್ಲಿ ಎಂದು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿಗಳನ್ನು ತೆಗೆದುಕೊಂಡು
1: ಹುಬ್ಬಳ್ಳಿಯ ಬಸ್ ಹತ್ತಿದರು.
2: ಹುಬ್ಬಳ್ಳಿ ತಲುಪಿದಾಗ 11 ಗಂಟೆಯಾಗಿ ಸೀದಾ ಅಶೋಕ ಹೋಟೆಲ್ಗೆ ಬಂದು ರೋಜಾ ಬಂದಿರಲಿಲ್ಲ. ನನ್ನ ಕೇಳ್ಕೊಂಡು ರೋಜಾ ಅನ್ನುವ ಹೆಸರಿನ ಹುಡುಗಿ ಏನಾದ್ರೂ ಬಂದ್ರೆ ಈ ಕೊಡಿ. ಧಾರವಾಡದ ಬಸ್ ಹಿಡಿದು ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋದೆ. ರಿಸಲ್ಟ್ ಬೋರ್ಡ್ನಲ್ಲಿ ತಮ್ಮ ಕಾಲೇಜಿನ ರಿಸಲ್ಟ್ ನೋಡಿದರು. ನೋಡಿದರೆ ರೋಜಾ ಮತ್ತು ಕಿರಪ್ಪ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದರು. ಏನು ಮೋಸವಾಗಿದೆಯಲ್ಲ, ಇವರಿಬ್ಬರು ಖಂಡಿತ ಫಸ್ಟ್ ಕ್ಲಾಸ್ ಬರುವ ಪೈಕಿಯೇ ಅಲ್ಲ. ರೋಜಾ ಬಂದಿರಬಹುದು, ಏಕೆಂದರೆ ಉತ್ತರ ಪತ್ರಿಕೆಯನ್ನು ಅವಳು ಕೈಗೆ ಕೊಟ್ಟಿದ್ದೇನಲ್ಲ. ಆದ್ರೆ ಇವ ಹೇಗೆ ಈ ಬರಿ ಪಾಸ್ ಆದ? ಅಥವಾ ನನ್ನ ಗೆಳತಿಯ ಉತ್ತರ ಪತ್ರಿಕೆಗೂ ಇವಳೆ ಮಾರ್ಕ್ಸ್ ಹಾಕಿದ್ದಾಳಲ್ಲ, ಅದು ಅವನದ್ದಿರಬಹುದೇ? ಹೌದು, ಮೋಸವಾಯಿತು.
3: ಶರಣ್ರಿ ಸರ. ಓ, ನಿಮ್ ಕ್ಲಾಸ್ ನಿಮ್ ಕಾಲೇಜ್ ಆರ್ ಫಸ್ಟ್ ಕ್ಲಾಸ್ ಬಂದವೆ, ಬೇಡ ಗಿಡ ಕೊಡ್ಸ್ರಿ.
2: ಕೊಡ್ಸಣ ಕೊಡ್ಸಣ. ಒಂದು ವೇಳೆ ಇದೇನಾದರೂ ನಿಜವಾಗಿದ್ರೆ ನನಗೆ ಗೊತ್ತಿಲ್ಲದೆ ರೋಜಾ ಈರಪ್ಪನನ್ನು ಪ್ರೀತಿಸುತ್ತಿದ್ದಳೆಂಬುದು ನಿಜವಾಯ್ತು. ಅಂದ್ರೆ ಅಂದ್ರೆ ಇಡೀ ವರ್ಷ ನಾನು ಮೂರ್ಖ ತರದ ಉತ್ಕಟಾವಸ್ಥೆಯಲ್ಲಿದ್ದೇನೆ.
4: ಅರೆ ಬರೆ ಆಶಾ ಭಾವನೆಯಲ್ಲಿ ಹುಬ್ಬಳ್ಳಿಗೆ ಬಂದ ಹೋಟೆಲ್ ತಲುಪಿದಾಗ ರಾತ್ರಿ 10 ಗಂಟೆಯಾಗಿ.
3: ಸರ, ನಿಮ್ ಪೈಕಿ ಯಾರೋ ಬಂದರಿ?
2: ಬಂದಳಲ್ಲ
4: ಎಂದು ಮನಸ್ಸಿಗೆ ಕೌಸಿಯಾಯಿತು. ಲಘು ಬಗೆಯಿಂದ ಮೆಟ್ಟಿಲೇರಿ ಹೋಟೆಲ್ ರೂಮಿನಂತ ಹೋದ. ಹಾಗೆ

Cike'ye ayağa sabah gittim.

0: ಸರಿಯಾದರೇನು? ಕಳೆದುಕೊಂಡದ್ದು ಮತ್ತೆ ವಾಪಸ್ ಬರ್ತದೆ.
1: ಇದನ್ನೆಲ್ಲ ನೆನೆದಂತೆ ನಾಚಿಕೆಯಾಗಿ ಮನಸ್ಸಿನಲ್ಲೇ ತಮ್ಮ ಮುಖದ ಮೇಲೆ ಥೂ ಎಂದು ಉಗುಳಿಕೊಂಡರು.
2: ಶಿವಲಿಂಗ ಶಿವಲಿಂಗ, ನಾನು ಯಾಕೆ ಹೋಯ್ತಿಲ್ಲೋ?
3: ಸಾರಿ ಸರ, ನಾವೇನು ನಿಮ್ ಜೋಡಿ ಆಟ ಆಡ್ಬೇಕಂದ್ವಿ. ನೋಡೋಣ, ಇವ್ರನ್ ಬುಟ್ಟಿಗೆ ಹಾಕು, ನೀನ್ 100 ರೂಪಾಯಿ ಕೊಡ್ತೀನಿ ಅಂತ ಗಿರೇಶನ ಬೆಟ್ ಕಟ್ಟ.
0: ಆದ್ರ ನೀವು ಇಷ್ಟು ಸೀರಿಯಸ್ ಆಗಿ ಮೋಸ ಹೋಗ್ತೀರಾ ಅಂತ ನಮ್ಮಿಬ್ರಿಗೂ ಕಲ್ಪನೂ ಇರಕಿಲ್ರಿ.
3: ನಾ ಕೊಡ್ತಿದ್ದೆ ಪ್ರೇಮ್ ಪತ್ರನ ಗಿರಪ್ಪನ ಬರೀತಿದ್ದ. ನಾವು ಆಟಿಸ್ತಿದ್ವಿ, ಇದನ್ನೆಲ್ಲ ಹಿಂದ ಹೇಳಿ ನಿಮ್ ಕೈಕಲ್ ಕಟ್ಕೋಬೇಕಂತ ಹುಬ್ಳಿಗ್ ಬರ ಕೇಳ್ದೆ. ತಪ್ಪಾದ್ರಿ ಸರ, ನಮ್ ತಪ್ಪ ಮಾಫಿ ಮಾಡ್ರಿ ಸರ.
0: ಹೌದ್ರಿ ಸರ, ನಿಮ್ಮ ಗಂಡ ಆಗ್ಲಿಲ್ಲ ಯಾಕೋ ಒಂದ್ ಮನೆ ಉರಿತಿದ್ರಿ, ನಿಮ್ಮನ್ನ ದಾಟ ಆಡಿಸಿದ್ರೆ ಹೆಂಗಿರ್ತೈತ ಅಂತ ನಾನಾ ಬೆಟ್ಟಿದ್ರಿ. ನೀವು ದೊಡ್ಡವರು, ನಮ್ ಬಲಿ ಬೀಳಕ್ಕಿಲ್ಲ ಅಂತ ತಿಳಿದ್ರಿ. ಆದ್ರ ನೀವು ನಮ್ಮ ನಂಬಿ ತಪ್ಪಾಯ್ತು ಸರ. ನಾನು ಮಗ ಅಂತ ತಿಳ್ಕೊಂಡು ನಮ್ಮ ತಪ್ಪ.

ಕ್ಷಣವೇ ಎದ್ದು ಸ್ಮಶಾನಕ್ಕೆ ಹೊರಟಂತೆ ಹೀಗೆ ಅಸ್ಥಿರವಾದ ಕಾಲುಗಳನ್ನಿಡುತ್ತಾ ರೈಲ್ವೆ ಸ್ಟೇಷನ್ನಿಗೆ ಬಂದರು.

집어넣었다 하기도 한글이 연락해 보내고 잘하다 하기도

0: ಮಾಸ್ತರರು,
1: ಜೀಕೆ ಮಾಸ್ತರರು,
2: ರೈಲು ಹಳಿಯಲ್ಲಿ ಸಿಕ್ಕು,
1: ರೈಲು ಹಳಿಯಲ್ಲಿ ಸಿಕ್ಕು,
2: ಸತ್ತರೆಂಬ ಸುದ್ದಿ ಬಂತು,
1: ಸತ್ತರೆಂಬ ಸುದ್ದಿ ಬಂತು.
2: ಎಡ ಜಿಬಿ ಜಿಬಿ ಆಗಿದ್ರಿಂದ ಗುರುತು ಸಿಗ್ತಿರ್ಲಿಲ್ಲ. ಕೋರ್ಟಿನಲ್ಲಿದ್ದ ವಿಳಾಸ, ಅವರ ಹೆಸರಿನ ಡೈರಿ ನೋಡಿ ಅವರೇ ಸತ್ತರೆಂದು ಪತ್ರಿಕೆಯಲ್ಲಿ ಬಂತು.
3: ಆ ಊರಿನವರು ಒಂದು ದೊಡ್ಡ ಸಭೆ ಕರೆದು ಅವರ ಆತ್ಮಕ್ಕೆ ಶಾಂತಿ ಕೋರಿದ್ದಲ್ಲದೆ ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
1: ಆ ಕಾಲೇಜಿಗೆ ಜಿಕೆ ಮಾಸ್ತರರ ಹೆಸರನ್ನಿಟ್ಟರು.
3: ಮತ್ತು ಅವರ ಪ್ರಿಯ ಚೇಲ ಎಂಟಿ ಅವರ ಪ್ರಿನ್ಸಿಪಾಲನ
1: ಶಾಪವಿರಬೇಕೆಂದುಕೊಂಡರು.

0: 인터넷인데
1: ಏನು ಅಂತ ಗೊತ್ತಿಲ್ಲ.

ಬಂದಿರ್ಲಿ, ನಿಮ್ಮಿಬ್ಬರಿಗೂ ದೇವರು ದಿಂಡ್ರ ಬಗ್ಗೆ ನಂಬಿಕೆ ಇದೇನು? ಇರಾಕ ಬೇಕಂತಿಲ್ಲ ಬಿಡಿ. ಯಾಕಂದ್ರೆ ನಿಮ್ಮ ಗೊತ್ತಿಲ್ಲಪ್ಪ, ಮನುಷ್ಯನೊಳಗ ಅಗಾಧ ಶಕ್ತಿ ಐತಿ. ಆದ್ರೆ ನಾವು ನಮ್ಮ ನಮಗ ಅನುಕೂಲವಾದ ಸಣ್ಣ ಸಣ್ಣ ಭಾವನೆ ಇಟ್ಕೊಂಡು ಹೋದ್ರ ನಾವು ಉಳ್ಳಾರ್ತೀವಿ. ನೋಡು, ಈ ರೋಜಾನ ಭೇಟಿ ಆಗೋ ತನಕ ಈ ಪ್ರೀತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಭೇಟಿ ಆಗೋ ತನಕ ಮತ್ಸರ ಗೊತ್ತಿರಲಿಲ್ಲ. ಅಥವಾ ಅದೇನು ಭಾವನೆಗಳು ಅಂತ ಹೇಳ್ತಾ ಇದ್ನಲ್ಲ, ಅವನ್ನಾದ್ರೂ ಬರೋಬ್ಬರಿ ತಿಳ್ಕೊಂಡಿತ್ತು. ಆದ ಈಗ ನನಗ್ ಖಾತ್ರಿ ಆಗಿದೆ, ನಿಮ್ಮೆಲ್ಲರ ದಯಿಂದ ಇನ್ನೊಂದು ಜನ್ಮ ತಾಯಿ ನೋಡಿದ್ರಪ್ಪ. ಈ ಸಂಬಂಧ ಆಗ್ತೀವಲ್ಲ, ಅದ್ರೊಳಗೇನು ದೊಡ್ಡದೈತಪ್ಪ, ದೊಡ್ಡದೈತಿ. ಅದು ನನಗ್ ಖಾತ್ರಿ ಆಗೈತೆ ಕರೆ. ಆದ್ರ ಹೇಳಕ್ ಬರಲಿಲ್ಲ. ನಾನು ಯಾರು, ನೀ ಯಾರು? ಏನೋ ಹೊಡೆದೈತ ನಾ ಬಿಡು ಮಾತು, ನನಗದು ಆದ್ರ ಕಾಣಬೇಕು ಅನ್ನೋ ಹಠ ಆಯ್ತು. ಬಹುಶಃ ಆ ದೊಡ್ಡದನ್ನೇ ನಮ್ಮ ಹಿರಿಯರು ಶಿವಲಿಂಗ ಸ್ವಾಮಿ ಅಂದ್ರು ಏನು. ಅಷ್ಟು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡ ಮನುಷ್ಯ ನಾನು. ಅದಿರ್ಲಿ, ನೀವಿಬ್ರಾಕೆ ಹೆಂಗದಿರಿ ಹೇಳಿದ್ರಿ? ಮುನ್ಸಿಪಾಲ್ಟಿ ಚೇರ್ಮನ್ರಿಗೆ ಹಳೆಯ ತಾರೀಖಾಗಿ ಒಂದು ಪತ್ರ ಬರ್ತದೆ. ಅವರು ನನ್ನ ಹಳೆ ಶಿಷ್ಯರು, ನನ್ನ ಮಾತು ಬಂದ್ರೆ ಹಾಕಲ್ಲ. ನನ್ನ ಪತ್ರ ತೋರಿಸಿದ್ರೆ ನಿಮ್ಗೊಂದು ನೌಕರಿ ಕೊಟ್ಟೆ ಕೊಡ್ತಾರ. ಇಬ್ರು ಅಲ್ಲೇ ಇರ್ಬೋದಲ್ಲ ಎಂದು ಹೇಳಿ ತಮ್ಮ ಬಳಿ ಉಳಿದಿದ್ದ ಹಣವನ್ನು ಒಂದು ಕವರ್ ಅನ್ನು ಕೊಟ್ಟರು. ಆ ಕವರ್ನಲ್ಲಿ ತಮ್ಮ ಮನೆಯನ್ನು ಕಿರೆಪ್ಪ ಮತ್ತು ರೋಜಾಳ ಹೆಸರಿಗೆ ಮಾಡಿದ ಉಯಿಲಿ. ಅವರೀಗ ಯಾರು ಆರನೇ ದಿನ ಹೊರಡುವುದಕ್ಕೆ ಸಿದ್ಧರಾಗಿ ರೈಲ್ವೆ ಸ್ಟೇಷನ್ಗೆ ಬಂದರು. ಆಗ್ಲಿ ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರ ಆಸೆಗಳು ಏನೇನಿವೆಯೋ ಅವೆನ್ನೆಲ್ಲ ಶಿವಲಿಂಗ ಸ್ವಾಮಿ ಈಡೇರಿಸಲಿ.

Yes, yes.

0: ರಾಘವೇಂದ್ರ ಕೆಆರ್
1: ಪ್ರವೀಣ್ ಎಸ್ ಹಾಲ್ಮುತ್ತು
2: ನಿತಿನ್ ಎಂ
3: ಕಾರ್ತಿಕ್ ಕುಮಾರ್ ಕೆಆರ್
4: ಪೂಜಾ ಶೆಟ್ಟಿ
5: ಭರತ್ ಕುಮಾರ್
6: ನಿತಿನ್ ಹೆಗಡೆ
1: ಸಂದೇಶ್ ಜೌಳಿ
2: ಕಾರ್ತಿಕ್ ಎಸ್
0: ಕೌಶಿಕ್ ಟಿ ಎಂ
4: ವಿಶ್ರಾಂತಿ ಪೈ ಶೋಭಿತಾ
1: ಹಿನ್ನೆಲೆ ಗಾಯನ ಮತ್ತು ಸಂಗೀತ ನಿರ್ದೇಶನ ಕಾರ್ತಿಕ್ ಭೂಷಣ್ ಮತ್ತು ರಾಘವೇಂದ್ರ ಸುರಾನಿ ಗಾಯನ ಅರವಿಂದ ಟಿ ಎನ್ ವಿಶ್ರಾಂತಿ ಪೈ ಬೆಳಕಿನ ವಿನ್ಯಾಸ ಮತ್ತು ರಂಗಸಜ್ಜಿಕೆ ಪ್ರಸಾದನ ಗುರುರಾಜ್ ಪಿವಿ ನಾಟಕದ ಪರಿಕಲ್ಪನೆ ಮತ್ತು ನಿರ್ದೇಶನ ಶ್ರೀ ಶ್ರೀಕಾಂತ್ ಕುಮಟಾ ವಸ್ತ್ರ ವಿನ್ಯಾಸ ಸುಪ್ರೀತಾ
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
9: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು.
10: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
11: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
12: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
13: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನು ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲೆಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ ಕಂಬಳಿಯ ಹೊತ್ತುಕೊಂಡು ಕುದುರೆಯ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ ಕ್ಷ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.